ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 4ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 25ನೇ ತಾರೀಕು ಗುರುವಾರ. ಈಗ ಸಮಯ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರಿಯ ಎಂಆರ್ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಮಂಜುನಾಥ್ ಲಮಣಿ ಅವರಿಂದ. 6:35, 6:50 ಮತ್ತು 7:15 ಭಾವಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 6:45 ರೈತರಿಗೆ ಸಲಹೆ ಮೂಡಿಬರಲಿದೆ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನತರಂಗ ಕಾರ್ಯಕ್ರಮದಲ್ಲಿ ಹಿರಿಯ ತಬಲವಾದಕರಾದ ಬೇಲೂರಿನ ಬಿಜಿ ನಾಗೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. 9:00 ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೋಡು ವಿ ಮಧುಸೂದನ್. 10:00 ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. 10:30 ಹೆಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಫುಲ್ವಾರಿ ಗೀತೋಂಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಂಡಲೀಕ ಭಜಂತ್ರಿ ಅವರ ಕ್ಲಾರಿಯೋನೆಟ್ ವಾದನವನ್ನು ಕೇಳಲಿದ್ದೀರಿ.

ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯಾ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಬಿತ್ತರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾ ಕಾರುಣ್ಯ ಜಿಜೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ಶಿಲ್ಪಾ ಎಚ್ಎಂ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಇದರಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:20 ಭಾವಗೀತೆಗಳನ್ನು ಕೇಳಬಹುದು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ ಪ್ರಸಾರವಾಗುವುದು. 4:00 ಹೆಲೋ ಫರ್ಮಾಯಿಶ್ ನೇರ ಫೋನ್ ಇನ್ ಕಾರ್ಯಕ್ರಮ.

ಇನ್ನು ಸಂಜೆಯ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗುವುದು. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಈ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ ಇನ್ಫೋಟೆಕ್, ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕಾವ್ಯವಾಚನ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳು.

ಈಗ ಕೇಳಿ ವಿಜಯಪ್ರಸನ್ನ ತೀರ್ಥರ ರಚನೆಯ ಭಕ್ತಿಗೀತೆ. ಹಾಡಿದ್ದಾರೆ ರೇಣುಕಾ ನಾಕೋಡ್. ಕೆರೆಯನ್ನು ದಾಟಲು ಅರಿಯದ ಜನಭವ, ಶರದಿಯ ದಾಟುವರೆ ಶ್ರೀನರಹರಿ.

0: ಆತ್ಮೀಯ ಕೇಳುಗರೆ,
1: ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ.
1: ಜೂನ್ 25ರ ಗುರುವಾರ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 2452258,
0: ಮತ್ತೊಂದು ಸಂಖ್ಯೆ 2462289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯ 6:30 ಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗುವುದು.

0: ಆಕಾಶವಾಣಿ ಸಮಯ 6:30:12 ಇದೀಗ ಕಾರ್ಯಕ್ರಮ ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ವಿದ್ಯಾರ್ಥಿಗಳಿಗೆ ಓದಿನ ಪ್ರಮುಖ ಮೂಲಗಳು ಅಂದರೆ ಸೋರ್ಸಸ್ ಆಫ್ ರೀಡಿಂಗ್ ಫಾರ್ ಸ್ಟೂಡೆಂಟ್ಸ್, ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಪ್ರಾಥಮಿಕ ಓದಿನ ಮೂಲ, ವಿಷಯದ ಮೂಲಭೂತ ಜ್ಞಾನ, ಪಾಠದ ಅರ್ಥ ಹಾಗೂ ಅಂಕಗಳ ದೃಷ್ಟಿಯಿಂದ ಪಠ್ಯಪುಸ್ತಕಗಳ ಓದು ಅತ್ಯಂತ ಪ್ರಮುಖವಾಗಿದೆ. ಪಠ್ಯಪುಸ್ತಕಗಳ ಹೊರತಾಗಿಯೂ ಅನೇಕ ವಿಷಯವನ್ನು ಆಳವಾಗಿ ತಿಳಿಯಲು ಪರಾಮರ್ಶನ ಗ್ರಂಥಗಳು ಅಂದರೆ ರೆಫರೆನ್ಸ್ ಸೋರ್ಸಸ್ಗಳನ್ನು ಓದುವುದರಿಂದ ಹೆಚ್ಚು ಉಪಯುಕ್ತವಾಗುತ್ತದೆ. ಕಾಲೇಜು ಅಥವಾ ಶಾಲಾ ಗ್ರಂಥಾಲಯಗಳಲ್ಲಿ ದೊರೆಯುವ ವಿವಿಧ ವಿಷಯಗಳ ಪುಸ್ತಕಗಳು, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿನ ಲೇಖನಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಸಂಪತ್ತು ಎನ್ನಬಹುದು. ದಿನಪತ್ರಿಕೆಗಳನ್ನು ನಿರಂತರ ಓದುವುದರಿಂದ ದೇಶ ವಿದೇಶದ ಸುದ್ದಿಗಳು, ಸಮಾಜ, ರಾಜಕೀಯ, ಆರ್ಥಿಕ, ಸಂಪಾದಕೀಯ, ಕ್ರೀಡಾ ಸುದ್ದಿಗಳ ಜೊತೆಗೆ ಪರಿಸರದ ಅರಿವು ಮೂಡುತ್ತದೆ ಮತ್ತು ಓದುಗರಲ್ಲಿನ ಸೂಕ್ತ ಪ್ರತಿಭೆಗೆ ಒಂದು ವೇದಿಕೆಯೂ ಕೂಡ ಆಗುತ್ತದೆ. ಇಂಟರ್ನೆಟ್ ಮತ್ತು ಇ ಪುಸ್ತಕಗಳು ಆಧುನಿಕ ಕಾಲದಲ್ಲಿ ಆನ್ಲೈನ್ ಲೇಖನಗಳು, ಇ ಪುಸ್ತಕಗಳು, ಶೈಕ್ಷಣಿಕ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಉತ್ತಮ ಓದಿನ ಮೂಲಗಳಾಗಿವೆ. ಇದರಿಂದ ಗ್ರಂಥಾಲಯದ ಭೌತಿಕ ಪುಸ್ತಕಗಳ ಪರ್ಯಾಯ ವ್ಯವಸ್ಥೆ ಮೂಲಕವೂ ಓದುಗರ ಜ್ಞಾನ ದಾಹವನ್ನು ತಣಿಸಿಕೊಳ್ಳಬಹುದಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಪ್ರೇರಣೆ, ಅವರ ಶ್ರಮ ಮತ್ತು ನೈತಿಕ ಮೌಲ್ಯಗಳು, ಅವರ ಸಿದ್ಧಾಂತಗಳ ಅರಿವು ಓದುವನಿಗೆ ಮೂಡುತ್ತದೆ. ಕಥೆಗಳು ಮತ್ತು ಕಾದಂಬರಿಗಳು, ಈ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಓದುವುದರಿಂದ ಕಲ್ಪನಾಶಕ್ತಿ, ಭಾಷಾ ಕೌಶಲ್ಯ ಮತ್ತು ಮನರಂಜನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಕಾವ್ಯಗಳನ್ನು ಓದುವುದರಿಂದ ಓದುಗನಿಗೆ ಭಾವನಾತ್ಮಕ ಸ್ಪಂದನೆ, ನೈತಿಕತೆ, ಮೌಲ್ಯಗಳ ಮಹತ್ವ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಲಾತ್ಮಕತೆ ಬೆಳೆಸುತ್ತದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪ್ರಬಂಧಗಳು ಮತ್ತು ತತ್ವಗ್ರಂಥಗಳು ಓದಿನ ಆಳವನ್ನು ಹಾಗೂ ವಿಷಯಗಳ ವಿಸ್ತಾರವನ್ನೂ ನೀಡುತ್ತವೆ. ಶಿಕ್ಷಣ ನೀತಿಗಳು, ಅಧಿಸೂಚನೆಗಳು, ಸರ್ಕಾರದ ವರದಿಗಳು ಮತ್ತು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲು, ಅಲ್ಲದೆ ನಿಖರವಾದ ದತ್ತಾಂಶಗಳ ಸಂಗ್ರಹಣೆಗಳಿಗೆ ಸರ್ಕಾರದ ಪ್ರಕಟಣೆಗಳು ಅಂದರೆ ಗವರ್ಮೆಂಟ್ ಪಬ್ಲಿಕೇಶನ್ಸ್ ಅತ್ಯುತ್ತಮ ಪರಾಮರ್ಶನ ಗ್ರಂಥಗಳಾಗಿವೆ. ಯೂಟ್ಯೂಬ್ ವೀಕ್ಷಣಾ ಚಾನೆಲ್ಗಳು, ಶಿಕ್ಷಣದ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ಗಳು ಪ್ರಚಲಿತ ಓದಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ, ಆದರೆ ಇವುಗಳನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು. ದಿನದ ಒಂದು ನಿರ್ದಿಷ್ಟ

0: ಸಮಯವನ್ನ ಊದಿಗೆ ಮೀಸಲಿಡಬೇಕು. ಬೆಳಿಗ್ಗೆ ಅಥವಾ ರಾತ್ರಿ 60 ನಿಮಿಷಗಳಾದರೂ ನಿಯಮಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸ್ಫೂರ್ತಿದಾಯಕ ಕಥೆಗಳು, ವಿಜ್ಞಾನ, ಕ್ರೀಡೆ ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳಿಂದ ಆರಂಭಿಸಿದರೆ ಓದಿನ ಆಸಕ್ತಿ ಖಂಡಿತವಾಗಿಯೂ ತನ್ನಿಂದ ತಾನೇ ಬೆಳೆಯುತ್ತದೆ. ಈ ಪುಸ್ತಕಗಳು, ಶಿಕ್ಷಣ ಆ್ಯಪ್ಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಜಾಣ್ಮೆಯಿಂದ ಓದುವುದರಿಂದ ಓದಿನ ವ್ಯಾಪ್ತಿ ಹೆಚ್ಚುತ್ತದೆ. ಓದಿದ ಪುಸ್ತಕಗಳ ಶೀರ್ಷಿಕೆ, ಲೇಖಕ, ದಿನಾಂಕ ಮತ್ತು ಅಭಿಪ್ರಾಯಗಳನ್ನು ಬರೆಯುವ ಚಿಕ್ಕ ದಿನಚರಿ ಇಟ್ಟರೆ ಓದಿನ ಹವ್ಯಾಸ ಸ್ಥಿರವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಓದಿನತ್ತ ಪ್ರೇರಣೆ ನೀಡುತ್ತದೆ. ತರಗತಿಯಲ್ಲಿ ಓದಿನ ಮಹತ್ವ, ಪ್ರಯೋಜನಗಳು ಹಾಗೂ ಯಶಸ್ವಿ ವ್ಯಕ್ತಿಗಳ ಓದಿನ ಉದಾಹರಣೆಗಳನ್ನು ಹಂಚಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶಾಂತ, ಸ್ವಚ್ಛ, ಪ್ರೇರಣಾದಾಯಕ ಓದುವ ಕೊಠಡಿ ಇದ್ದರೆ ಓದಿಗೆ ಪ್ರೇರಣೆ ಮೂಡುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಬೆಳೆಸಬೇಕು. ಗ್ಯಾಜೆಟ್ಗಳ ಬದಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಕುಟುಂಬವೆಲ್ಲ ಒಂದಾಗಿ ಓದುವ ಹವ್ಯಾಸವನ್ನು ರೂಪಿಸಬೇಕು. ಅದು ಎಲ್ಲರೂ ಸೇರಿ ಒಟ್ಟುಗೂಡುವ ಒಂದು ಸುಂದರ ಕ್ಷಣವಾಗುತ್ತದೆ. ಇಂದಿನ ಓದುಗರು ನಾಳೆಯ ನಾಯಕರು. ಟುಡೇಸ್ ರೀಡರ್ಸ್ ಆರ್ ಟುಮಾರೋಸ್ ಲೀಡರ್ಸ್. ಇಂದು ಈಗಲೇ ಸಂಕಲ್ಪ ಮಾಡೋಣ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಪುಸ್ತಕ ಓದುವೆವು ಎಂದು. ಓದಿನ ಬೆಳಕನ್ನು ನಮ್ಮೊಳಗೆ ಹೊತ್ತೊಯ್ಯೋಣ ಮತ್ತು ಇತರರಿಗೂ ಹಂಚೋಣ.
1: ಇದುವರೆಗೆ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ಇದು ಧಾರವಾಡ ಕೇಂದ್ರದ ಕೊಡುಗೆಯಾಗಿತ್ತು.

102.7 ಮೆಗಾಹೆರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಸಮಯ 6:35. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಮೇಘನಾ ಭಟ್ ಅವರು ಹಾಡಿರುವ ಸಂತೋಷ್ ಚೊಕ್ಕಾಡಿ ಅವರ ಗೀತೆ, ಅಮ್ಮ ನಿನ್ನ ಮಡಿಲಿನಲ್ಲಿ ಪುಟ್ಟ ಕಂದ ನಾನು.

ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಬಿ ಆರ್ ಲಕ್ಷ್ಮಣರಾವ್ ಅವರ ಈ ಭಾವರಚನೆಯನ್ನ ಹಾಡಿದ್ದಾರೆ ಬಿ ಆರ್ ಛಾಯಾ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ರಸಗೊಬ್ಬರಗಳು ಕೃಷಿಯಲ್ಲಿ ಅವಿಭಾಜ್ಯ ಅಂಗವಾಗಿದ್ದಾವೆ. ಕೃಷಿಯನ್ನ ಮಾಡತಕ್ಕಂತಹ ಬಹುತೇಕ ರೈತರು ರಸಗೊಬ್ಬರವನ್ನ ಬಳಕೆ ಮಾಡಿಯೇ ತಮ್ಮ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ರಸಗೊಬ್ಬರಗಳ ಬೆಲೆ ಸ್ವಲ್ಪ ದುಬಾರಿಯೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಹೇಳಿಕೇಳಿ ರಸಗೊಬ್ಬರ ಅಥವಾ ರಾಸಾಯನಿಕ, ಹಾಗಾಗಿ ಕೆಲವೊಮ್ಮೆ ವಿದೇಶದಿಂದ ತರಿಸ್ಬೇಕಾಗುತ್ತೆ. ತರಿಸಿದ್ದನ್ನ ಸಂಸ್ಕರಣೆಯನ್ನ ಮಾಡಬೇಕಾಗುತ್ತೆ. ಸಂಸ್ಕರಣೆ ಮಾಡಿದ್ದನ್ನ ಮತ್ತೆ ಮೌಲ್ಯವರ್ಧನೆಯನ್ನಾಗಿ ಮಾಡಿ ಅದನ್ನ ಮಾರಾಟವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ಬೆಲೆ ತುಸು ಜಾಸ್ತಿಯೇ ಇರುತ್ತೆ. ಈ ರಸಗೊಬ್ಬರಗಳ ಬೆಲೆ ಹೆಚ್ಚಾಗಿರುವ ಕಾರಣದಿಂದಾಗಿ ಅವುಗಳಲ್ಲಿ ಕಲಬೆರಕೆಯೂ ಕೂಡ ಆಗಾಗ್ಗೆ ಕಂಡುಬರುತ್ತೆ. ಮತ್ತೆ ಕೃತಕವಾಗಿ ಗುಣಮಟ್ಟವಲ್ಲದಂತಹ ರಾಸಾಯನಿಕ ಗೊಬ್ಬರಗಳನ್ನು ಉತ್ಪಾದನೆಯನ್ನ ಮಾಡಿ ರೈತರಿಗೆ ಮೋಸ ಮಾಡತಕ್ಕಂತಹ ಕೃತ್ಯಗಳು ಹಾಗೂ ಜಾಲಗಳು ಅಲ್ಲಲ್ಲಿ ಕಂಡುಬರುತ್ತೆ. ಈ ನಿಟ್ಟಿನಲ್ಲಿ ಈ ರಸಗೊಬ್ಬರವನ್ನು ಖರೀದಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಕೃಷಿಕರು ಗಮನಹರಿಸಬೇಕು. ಅದರ ಜೊತೆಗೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬೇರೆ ಬೇರೆ ತರಹದ ಪರೀಕ್ಷೆಗಳನ್ನು ಮಾಡುವ ಮೂಲಕ ಅದರ ಗುಣಮಟ್ಟ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಬೇಕು. ಬಹಳ ಮುಖ್ಯವಾಗಿ ರೈತರು ರಸಗೊಬ್ಬರಗಳನ್ನು ಖರೀದಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಯಾವುದಪ್ಪ ಅಂತ ಹೇಳಿದರೆ, ರಸಗೊಬ್ಬರಗಳ ಚೀಲದ ಬಾಯಿಯನ್ನು ಯಂತ್ರದಿಂದ ಹೊಲ್ದಿರಬೇಕು. ಅದನ್ನು ಯಂತ್ರದಿಂದ ಹೊಲ್ದಿದ್ದಾರೋ ಇಲ್ಲವೋ ಅನ್ನುವಂಥದ್ದನ್ನು ಖಾತ್ರಿ ಮಾಡಿಕೊಳ್ಳಬೇಕು. ಯಂತ್ರದಿಂದ ಹೊಲ್ದಿದ್ರೆ ಮಾತ್ರ ಅದು ಒಳ್ಳೆಯ ರಸಗೊಬ್ಬರ ಅಥವಾ ಅದು ಒಳ್ಳೆಯ ಕಂಪನಿಯಿಂದ ಉತ್ಪಾದನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ನಂಬಬಹುದು. ಅದೇ ರೀತಿ ಈ ರಸಗೊಬ್ಬರದ ಚೀಲವನ್ನು ತೂಕ ಮಾಡಿ ಖರೀದಿ ಮಾಡಬೇಕು ಅಥವಾ ತೆಗೆದುಕೊಂಡು ಹೋಗಬೇಕು. ರಸಗೊಬ್ಬರ ಚೀಲದ ಮೇಲೆ ನಮೂದು ಮಾಡಿರತಕ್ಕಂತಹ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣವನ್ನು ಸಂದಾಯ ಮಾಡಬಾರದು. ರಸಗೊಬ್ಬರದ ಚೀಲದ ಮೇಲೆ ಕೆಲವೊಂದು ವಿವರಗಳು ಕಡ್ಡಾಯವಾಗಿ ಮುದ್ರಣ ಆಗಿರಬೇಕು. ಈ ವಿವರಗಳು ಮುದ್ರಣ ಆಗಿದ್ದಾವೋ ಇಲ್ಲವೋ ಅನ್ನುವಂಥದ್ದನ್ನು ನಮ್ಮ ಕೃಷಿಕರು ನೋಡಿ ಖಾತ್ರಿ ಮಾಡಿಕೊಂಡು ಆನಂತರ ಅಂತಹ ರಸಗೊಬ್ಬರಗಳನ್ನು ಖರೀದಿಯನ್ನು ಮಾಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ಆ ಚೀಲದ ಮೇಲೆ ರಸಗೊಬ್ಬರ ಅಂಥೇಳಿ ಮುದ್ರಣವನ್ನು ಮಾಡಿರಬೇಕು. ರಸಗೊಬ್ಬರದ ಬ್ರಾಂಡ್ ಮತ್ತು ರಸಗೊಬ್ಬರದ ಹೆಸರನ್ನು ಕೂಡ ಅಲ್ಲಿ ಮುದ್ರಣವನ್ನು ಮಾಡಿರಬೇಕಾಗತ್ತೆ. ರಸಗೊಬ್ಬರದಲ್ಲಿ ಇರತಕ್ಕಂತಹ ಕನಿಷ್ಠ ಶೇಕಡಾವಾರು ಪೋಷಕಾಂಶಗಳ ವಿವರಗಳನ್ನು ಚೀಲದ ಮೇಲೆ ನಮೂದನ್ನು ಮಾಡಿರಬೇಕು. ಅದೇ ರೀತಿ ಗರಿಷ್ಠ ಮಾರಾಟದ ಬೆಲೆ ಹಾಗೂ ಗರಿಷ್ಠ ಮತ್ತು ನಿವ್ವಳ ತೂಕ ಎಷ್ಟು ಇದೆ ಅನ್ನುವಂಥದ್ದನ್ನು ಕೂಡ ನಮೂದು ಮಾಡಿರಬೇಕು. ಈ ಅಂಶಗಳನ್ನು ತಾವು ಖರೀದಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಗಮನಿಸಬೇಕು. ಈ ರಸಗೊಬ್ಬರಗಳ ಮಿಶ್ರಣಗಳು ಅಂತ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್,

0: ಅಡುಗು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬದ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ನಮೂದು ಮಾಡಿರಬೇಕು. ರಸಗೊಬ್ಬರವನ್ನು ಖರೀದಿಸಿದ್ದಕ್ಕಾಗಿ ನಮೂನೆ ಎಂನಲ್ಲಿ ರಶೀದಿಯನ್ನು ಪಡೆಯಬೇಕು. ರಶೀದಿಯಲ್ಲಿ ಖರೀದಿಸಿದ ರಸಗೊಬ್ಬರಗಳ ವಿವರಗಳನ್ನು ತುಂಬಿದ್ದು ರೈತರ ಸಹಿ ಮತ್ತು ಮಾರಾಟಗಾರರ ಸಹಿ ಅದರ ಮೇಲೆ ಇರಬೇಕಾಗುತ್ತೆ. ಖರೀದಿ ಮಾಡಿದಂತಹ ರಸೀತಿಯನ್ನು ಕೂಡ ನಮ್ಮ ಕೃಷಿಕರು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಈ ಎಲ್ಲ ಅಂಶಗಳನ್ನು ಗಮನಿಸುವ ಮೂಲಕ ನಾವು ಖರೀದಿ ಮಾಡ್ತಾ ಇರತಕ್ಕಂತಹ ರಸಗೊಬ್ಬರ ಗುಣಮಟ್ಟದಿಂದ ಕೂಡಿದೆಯೋ ಇಲ್ವೋ ಅಥವಾ ಕಲಬೆರಕೆ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಖಾತ್ರಿ ಮಾಡಿಕೊಂಡು ಆನಂತರ ರಸಗೊಬ್ಬರಗಳನ್ನು ಖರೀದಿಯನ್ನು ಮಾಡಬೇಕು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಆರು ಗಂಟೆ ಐವತ್ತು ನಿಮಿಷದ ಈ ಸಮಯದಲ್ಲಿ ಒಂದು ಭಾವಗೀತೆಯನ್ನ ಕೇಳಿ ಬರೋಣ. ಕೇಳಿ, ಐಶ್ವರ್ಯ ಮಹೇಶ್ ಅವರು ಹಾಡಿರುವ ಎಂಎನ್ ವ್ಯಾಸರಾಯರ ಒಂದು ಗೀತೆ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ ಹಿರಿಯ ತಬಲವಾದಕರಾದ ಬೇಲೂರಿನ ಬಿಜಿ ನಾಗೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. 9:00 ಹೆಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ, ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ನವದೆಹಲ್ಯಾಃ ಸೇವಾತೀರ್ಥಸ್ಥಳೆ ಪ್ರಗತಿ ಇತಿ ಸೂಚನಾ ಸಂಚಾರ ಪ್ರೌದ್ಯೋಗಿಕೀ ಆಧಾರಿತ ಮಂಚಸ್ಯ ದ್ವಿಪಂಚಾಶತ್ತಮೋಪವೇಶನಸ್ಯ ಅಧ್ಯಕ್ಷತಾಂ ವಿಹಿತವಾನ್. ಅಸ್ಯಾಂ ಗೋಷ್ಠ್ಯಾಂ ಶ್ರೀಮೋದಿ ಚತುರ್ಷು ರಾಜ್ಯೇಷು ವಿಸ್ತೃತಾನ್ ಮಾರ್ಗ ವಿದ್ಯುತ್ ಔದ್ಯೋಗಿಕೀ ವೀಥಿ ತಥಾ ಮೆಟ್ರೋ ರೈಲ್ವೆ ಕ್ಷೇತ್ರಾಣಾಂ ಚತುರ್ಪ್ರಮುಖಾನ್ ಆಧಾರಭೂತ ಸಂರಚನಾ ಪ್ರಕಲ್ಪಾನ್ ಸಮೀಕ್ಷಿತವಾನ್. ಎತೇಷಾಂ ಪ್ರಕಲ್ಪಾನಾಂ ಆಹತ್ಯ ವ್ಯಯಃ ಪ್ರಾಯಃ 30,000 crore rupees ಅಸ್ತಿ. ಆರ್ಥಿಕ ವಿಕಾಸಂ ಕ್ಷೇತ್ರೀಯ ಸಂಪರ್ಕಂ ಔದ್ಯೋಗಿಕ ವಿಕಾಸಂ ತಥಾ ಜನಕಲ್ಯಾಣಂ ವರ್ಧಯಿತುಂ ಸಂಧಾರಿತಾಃ ಏತೇ ಪ್ರಕಲ್ಪಾಃ. ಸಮಯ ಸೀಮಾ ವಿಭಿನ್ನ ಸಂಸ್ಥಾನಾಂ ಸಮನ್ವಯಃ ತಥಾ ಪ್ರಲಂಬಿತ ವಿಷಯಾನಾಂ ಶೀಘ್ರ ನಿವಾರಣಾಯ ವಿಶೇಷ ಧ್ಯಾನೇನ ಸಹ ಸಂತಿ ಸಮೀಕ್ಷಿತಾಃ. ಅದ್ಯತಾವತ್ ಸಂವಿಧಾನ ಹತ್ಯಾ ದಿವಸೋ ವರ್ತತೆ. ದಿವಸೋಯಂ ತಸ್ಯಾಃ ಘಟನಾಯಾಃ ಸ್ಮರಣಂ ಕಾರಯತಿ ಯದಾ 75th June ಜೂನ್ ಮಾಸಸ್ಯ 25th ಭಾರತೀಯ ಸಂವಿಧಾನಸ್ಯ ಅವಮಾನನಾ ಕೃತ. ಅನೇನ ಸಹೈವ ಅಯಂ ದಿವಸಃ ಆಪತ್ಕಾಲೆ ಅತ್ಯಾಚಾರೈಃ ಪ್ರತಾಡಿತೇಭ್ಯಃ ಪ್ರತ್ಯೇಕಂ ಜನೇಭ್ಯಃ ಶ್ರದ್ಧಾಂಜಲಿಂ ಅರ್ಪಯಿತುಂ ದಿವಸೋ ವರ್ತತೆ. ಅಸ್ಮಿನ್ನೇವ ದಿನೆ ತತ್ಕಾಲೀನಃ ರಾಷ್ಟ್ರಪತಿಃ ಫಖರುದ್ದೀನ್ ಅಲಿ ಅಹಮದಃ ಆಂತರಿಕ ಅಶಾಂತೇಃ ಕಾರಣಂ ಪ್ರದರ್ಶ್ಯ ದೇಶೇ ರಾಷ್ಟ್ರಿಯಾಪತ್ಕಾಲಸ್ಯ ಘೋಷಣಾಂ ಅಕರೋತ್. ದೆಹಲ್ಯಾಂ ಅಸ್ಯ ಮಾಸಸ್ಯ 30th ಆರಭ್ಯಮಾಣಸ್ಯ ಮತದಾತ್ರಿ ಸೂಚೀನಾಂ ವಿಶೇಷ ಗಹನ ಪುನರೀಕ್ಷಣಸ್ಯ ಅಂತರ್ಗತಂ ಗೃಹಂ ಗೃಹಂ ಗತ್ವಾ ಗಣನಾ ಕಾರ್ಯಕ್ರಮಮಭಿಲಕ್ಷ್ಯ ದೆಹಲ್ಯಾಃ ಮುಖ್ಯ ನಿರ್ವಾಚನಾಧಿಕಾರಿಣ ಹ್ಯಃ ನವದಿಲ್ಯಾಂ ವಿಭಿನ್ನ ರಾಜನೈತಿಕ ದಲಾನಾಂ ಪ್ರತಿನಿಧಿಭಿಃ ಸಹ ಏಕಾ ಸಭಾ ಆಹೂತ. ಮುಖ್ಯ ನಿರ್ವಾಚನಾಧಿಕಾರಿಣಃ ಏಕೇನ ವಿವರಣೇನ ಸ್ಪಷ್ಟೀಕೃತಂ ಯತ್ ಅಸ್ಯಾಂ ಗೋಷ್ಠ್ಯಾಂ ಭಾರತೀಯ ಜನತಾ ಪಾರ್ಟಿ ಇತಿ ದಲಂ ಆಮ್ ಆದ್ಮಿ ಪಾರ್ಟಿ ಇತಿ ದಲಂ ತಥಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇತ್ಯಾದಿ ಪ್ರಮುಖಾಣಾಂ ರಾಜನೈತಿಕ ದಲಾನಾಂ ಪ್ರತಿನಿಧಯಃ ಸಮುಪಸ್ಥಿತಾಃ ಆಸನ್. ಕಾರ್ಯಾಲಯಾನುಸಾರಂ ಮುಖ್ಯ ನಿರ್ವಾಚನಾಧಿಕಾರಿ ಪ್ರತ್ಯಪಾದಯತ್ ಯತ್ ಕೋಪಿ ಯೋಗ್ಯಃ ನಾಗರಿಕಃ ನ ವಂಚಿತಃ ಸ್ಯಾತ್ ಸಹೈವ ಕೋಪಿ ಅಯೋಗ್ಯಃ ಜನಃ ಮತದಾತ್ರಿ ಸೂಚ್ಯಾಂ ನ ಸಮ್ಮಿಲಿತೋ ಭವೇತ್. ಅನೇನ ಸಹೈವ ಗಣನಾ ಚರಣೆ ಅನುಪಾಲನೀಯಾನಾಂ ಪ್ರಮುಖಾಣಾಂ ಗತಿವಿಧಿನಾಂ ವಿಷಯೇಪಿ ರಾಜನೈತಿಕ ದಲಾನಿ ವಿಸ್ತರೇಣ ಸೂಚಿತಾನಿ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ದೇಶಸ್ಯ ಉತ್ತರ ಪೂರ್ವೀಯ ಕ್ಷೇತ್ರೇಷು ಝಾರಖಂಡ ಮಹಾರಾಷ್ಟ್ರ ಒಡಿಶಾ ಉಪಹಿಮಾಲಯ ಪಶ್ಚಿಮ ಬಂಗ ತೆಲಂಗಾಣ ತಟೀಯ ಕರ್ನಾಟಕ ಕೊಂಕಣಂ ಸಮೇತ್ಯ ಗೋವಾ ಕ್ಷೇತ್ರಸ್ಯ ಕತಿಪಯೇಷು ಭಾಗೇಷು ಅತಿವೃಷ್ಟೇಃ ಪೂರ್ವಾನುಮಾನಂ ಪ್ರಖ್ಯಾಪಿತಂ. ವಿಭಾಗಾನುಸಾರಂ ಅದ್ಯ ಪಶ್ಚಿಮ ರಾಜಸ್ಥಾನ ಕ್ಷೇತ್ರೆ ಝಂಝಾವಾತಸ್ಯ ಸಂಭಾವನಾ ಅಪಿ ವರ್ತತೆ. ಅತ್ರಾವಧೇಯಂ ಯತ್ ಅದ್ಯ ಬಿಹಾರ ಪೂರ್ವ ಮಧ್ಯಪ್ರದೇಶ ಪೂರ್ವ ಉತ್ತರ ಪ್ರದೇಶಸ್ಯ ಚ ನಾನಾ ಸ್ಥಾನೇಷು ಉಷ್ಣ ತರಂಗಸ್ಯ ಅನುಮಾನಮಪಿ ವಿಭಾಗೇನ ಅನೇನ ಪ್ರಕಟೀಕೃತಂ. ಅಪರತ್ರ ಅದ್ಯ ದೆಹಲ್ಯಾಂ ಆಂಶಿಕ ರೂಪೇಣ ಮೇಘಾಚ್ಛಾದನಂ ನಭ ಭವಿಷ್ಯತಿ ಸಹೈವ ಅಪರಾಹಣೆ ಸಾಯಂಕಾಲೆ ವಾ ವಿದ್ಯುತ್ ಗರ್ಜನೇನ ವೃಷ್ಟೇಃ ಸಂಭಾವನಾಪಿ ವರ್ತತೆ. ಸಂಪ್ರತಿ ಕ್ರೀಡಾ ವಾರ್ತಾಸು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಸ್ಪರ್ಧಾಯಾಂ ಅದ್ಯ ಭಾರತಸ್ಯ ಸಮ್ಮುಖೀಕರಣಂ ಬಾಂಗ್ಲಾದೇಶೇನ ಸಹ ಭವಿಷ್ಯತಿ. ಸ್ಪರ್ಧೇಯಂ ಮ್ಯಾಂಚೆಸ್ಟರ್ ನಗರಸ್ಯ ಎಮಿರೇಟ್ಸ್ ಓಲ್ಡ್ ಟ್ರೆರಫೋರ್ಡ್ ಕ್ರೀಡಾಂಗಣೆ ಆಯೋಜ್ಯತೆ. ಯಾ ಭಾರತೀಯ ಸಮಯಾನುಸಾರಂ ಸಾಯಂಕಾಲೆ 7:00 ಸಮಾರಪ್ಸ್ಯತೆ. ಹರ್ಮನ್ ಪ್ರೀತ್ ಕೌರಸ್ಯ ನೇತೃತ್ವೇ ಭಾರತೀಯ ಮಹಿಳಾ ದಲಂ ವಿಮೆನ್ ಇನ್ ಬ್ಲೂ ಸಂಪ್ರತಿ ಸ್ವಸಮೂಹೆ ದ್ವಿತೀಯಂ ಸ್ಥಾನಂ ಭಜತೆ. ಇತಿ ವಾರ್ತಾಃ.
0: ನಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:00 ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಈ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿಯವರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ದೂರವಾಣಿ ಸಂಖ್ಯೆಗಳು 2462829 2452 258. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಇಂದು ಬೆಳಗ್ಗೆ 9:00 ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್.

0: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ

0: ಮಕ್ಕಳಿಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಏನಾಗಲಿ ಮುಂದೆ ಸಾಗುನಿ,
6: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
7: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
6: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
7: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRB ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ. ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10,000-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ

0: ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ ಜುಲೈ 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ದತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ. ಇದೇ 28 ಪಾಲಕರು ಪೋಷಕರು 5 ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಬುರಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗ

0: ಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಹಾಸನ 102.2 FM. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎನ್ ಅರ್ಪಣಾ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ರಂಜನಿ ಪ್ರಭು ಅವರ ಗೀತೆ. ದೇವಲೋಕದಿಂದ ಬಂದ ಪಾರಿಜಾತವೇ, ಜೀವ ತುಂಬಿ ಧರೆಗಿಳಿದ ಮಧುರ ಗೀತವೇ.

0: ಆತ್ಮೀಯ ಕೇಳುಗರೆ,
1: ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಜೂನ್ 25ರ ಗುರುವಾರ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
1: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
0: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
2: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಕೆಎಸ್ ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ದಿನಾಂಕ 25 ಬೆಳಗ್ಗೆ 9 ಗಂಟೆಗೆ.
1: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
0: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
1: 245258,
0: ಮತ್ತೊಂದು ಸಂಖ್ಯೆ 246289.
1: STD ಕ್ರಮಾಂಕ 08172.
0: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
1: ಇದೇ ಜೂನ್ 25ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
0: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಡಾ MS ಲಕ್ಷ್ಮೀನಾರಾಯಣ ಭಟ್ಟರ ರಚನೆ. ಹಾಡಿದ್ದಾರೆ MD ಪಲ್ಲವಿ. ಏಕೆ ಕಣ್ಣು ಹೀಗೆ ತೇವಗೊಟ್ಟಿತು, ಏಕೆ ಮನವು ಕಳವಳದಲ್ಲಿ ಮುಳುಗಿಹೋಯಿತು

0: ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಆತ್ಮೀಯ ಕೇಳುಗರೆ,
4: ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
4: June 25 ಗುರುವಾರ ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
3: ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ ಅವರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನೇರ ಸಂವಾದ ನಡೆಸಲಿದ್ದಾರೆ.
4: ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚಟುವಟಿಕೆಗಳ ಕುರಿತು ಮಾರ್ಗದರ್ಶನ ಮಾಡಲಿದ್ದಾರೆ.
3: ಹಾಸನ ಜಿಲ್ಲೆಯ ನಾಗರಿಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಬಹುದು.
5: ಹಾಸನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು KS ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸಬೇಕಾಗಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ BLOs ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಮಾಹಿತಿಯನ್ನು ಕೋರಿ ತಮ್ಮ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. June 25 ಬೆಳಿಗ್ಗೆ 9 ಗಂಟೆಗೆ.
4: ಇದರೊಂದಿಗೆ ಜಿಲ್ಲೆಯ ವಿವಿಧ ನಾಗರಿಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಬಹುದು.
3: ಆಕಾಶವಾಣಿಯ ಶ್ರೋತೃಗಳು ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ:
4: 2452258,
3: ಮತ್ತೊಂದು ಸಂಖ್ಯೆ 2462289.
4: STD ಕ್ರಮಾಂಕ 08172.
3: ಹಲೋ ಆಕಾಶವಾಣಿ, ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ
4: ಇದೇ June 25 ಗುರುವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ.
3: ಕರೆ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ.
0: ಕೆಳಗರೆ ಇಂದು ಬೆಳಗ್ಗೆ 10 ಗಂಟೆಗೆ ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462892 2452258. STD ಕ್ರಮಾಂಕ 08172. 10:30 ಹೆಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಅನಂತರ 11 ಗಂಟೆಗೆ ಫುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನಿರೂಪಕಿ,
1: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ,
2: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
3: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಸಮಯ 7:35. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೇಖ್ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಅಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ.

0: ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103ಕ್ಕೂ ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು, ಸದ್ಯದಲ್ಲೇ 25 ವರ್ತಕರ ಎರಡನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ HSBC ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡುಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030ರ ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ದತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024ರ ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ್ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975ರ ಜೂನ್ 25ರಂದು ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975ರ ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ

0: ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ ಎರಡು ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ, ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ದತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ, ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ಹಾಸನ 102.2 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಹಾಲುಂಡ ತವರು ಚಿತ್ರದ ಈ ಗೀತೆಯನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ ಅವರು ಹಾಡಿರುವ ಈ ಗೀತೆಯ ರಚನೆ ಹಾಗೂ ಸ್ವರಕಲ್ಪನೆ ಹಂಸಲೇಖ ಅವರದ್ದು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಾಯ್ ಹಲೋ, ನಮಸ್ಕಾರ ಪೋಷಕರೇ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಭದ್ರ ಭವಿಷ್ಯವನ್ನ ಬಯಸುತ್ತೀರಾ? ಹಾಗಾದ್ರೆ ಆಯ್ಕೆ ಮಾಡಿ ವಿದ್ಯಾರ್ಥ್ ಟ್ಯೂಷನ್ ಸೆಂಟರ್ ಹಾಸನ್. ಐಸಿಎಸ್ಇ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ 9 ಹಾಗೂ 10ನೇ ತರಗತಿಯ ವಿಶೇಷ ಟ್ಯೂಷನ್ ತರಗತಿಗಳು, ಜೊತೆಗೆ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೀಟ್, ಜೆಡಬ್ಲ್ಯೂಇ ಫೌಂಡೇಶನ್ ಕ್ಲಾಸಸ್, ಅನುಭವಿ ಶಿಕ್ಷಕರು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಪರೀಕ್ಷೆಗಳೊಂದಿಗೆ ನಿಮ್ಮ ಮಗುವಿನ ಯಶಸ್ಸಿಗೆ ನಮ್ಮ ಬದ್ಧತೆ. ಇಂದೇ ಪ್ರವೇಶ ಪಡೆಯಿರಿ. ಸೆಂಟ್ ಜೋಸೆಫ್ ಸ್ಕೂಲ್ ಎದುರು, ಸಲ್ಗಮೆ ರೋಡ್, ಸರಸ್ವತಿಪುರಂ, ಹಾಸನ್. ಹೆಚ್ಚಿನ ಮಾಹಿತಿಗಾಗಿ 7676826885 ಅಥವಾ 8123239023ಕ್ಕೆ ಸಂಪರ್ಕಿಸಿ. ವಿದ್ಯಾರ್ಥ ಟ್ಯೂಷನ್ ಸೆಂಟರ್, ಯಶಸ್ಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ.
4: ಈಗ ಕೇಳಿ ಅನುರಾಗ ಅರಳಿತು ಚಿತ್ರದ ಈ ಗೀತೆಯನ್ನ. ಜಿ ಉದಯಶಂಕರ್ ಅವರ ಗೀತೆಗೆ ದನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಹೊಂಬಿಸಲು ಚಿತ್ರದ ಈ ಗೀತೆಯನ್ನ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ ಇದೆ.

ಇದುವರೆಗೂ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಕೇಳುಗರಿ ಗಮನಿಸಿ, ಇಂದು ಬೆಳಗ್ಗೆ 9 ಗಂಟೆಗೆ ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಿದೆ.

0: impact has been ruled out, writes the Asian Age. And with that, it's back to you, Shagun.
1: Thank you, Saira. And now, before we end the bulletin, the headlines once again. Prime Minister Narendra Modi reviews infrastructure projects worth around 30,000 crore rupees at Pragati meeting, pushes for AI-driven TB elimination and stronger cyber fraud response. Samvidhan Hatya Divas being observed to pay homage to those who suffered during emergency. India-China border trade via Lippu Lake Pass in Uttarakhand to resume after 6 years, 26 trade passes issued. US federal judge bars Trump administration from implementing proof of citizenship requirement to vote. Powerful 7.5 magnitude earthquake hits Venezuela, causing collapse of multiple buildings. And in cricket, India to take on Bangladesh in Group A match of ICC Women's T20 World Cup in Manchester this evening. And with that, we end the morning news. Have a nice day.
2: ಇದು ಆಕಾಶವಾಣಿ ಹಾಸನ 102.2 ಎಫ್ಎಂ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಹಾಯ್ ಹಲೋ, ನಮಸ್ಕಾರ ಪೋಷಕರೇ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಭದ್ರ ಭವಿಷ್ಯವನ್ನ ಬಯಸುತ್ತೀರಾ? ಹಾಗಾದ್ರೆ ಆಯ್ಕೆ ಮಾಡಿ ವಿದ್ಯಾರ್ಥ್ ಟ್ಯೂಷನ್ ಸೆಂಟರ್ ಹಾಸನ್. ಐಸಿಎಸ್ಸಿ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ 9 ಹಾಗೂ 10ನೇ ತರಗತಿಯ ವಿಶೇಷ ಟ್ಯೂಷನ್ ತರಗತಿಗಳು, ಜೊತೆಗೆ 7 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೀಟ್, ಜೆಡಬ್ಲ್ಯೂಇ ಫೌಂಡೇಶನ್ ಕ್ಲಾಸಸ್, ಅನುಭವಿ ಶಿಕ್ಷಕರು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಪರೀಕ್ಷೆಗಳೊಂದಿಗೆ ನಿಮ್ಮ ಮಗುವಿನ ಯಶಸ್ಸಿಗೆ ನಮ್ಮ ಬದ್ಧತೆ. ಇಂದೇ ಪ್ರವೇಶ ಪಡೆಯಿರಿ. ಸೆಂಟ್ ಜೋಸೆಫ್ ಸ್ಕೂಲ್ ಎದುರು, ಸಲ್ಗಮೆ ರೋಡ್, ಸರಸ್ವತಿಪುರಂ, ಹಾಸನ್. ಹೆಚ್ಚಿನ ಮಾಹಿತಿಗಾಗಿ 7676826885 ಅಥವಾ 8123239023ಕ್ಕೆ ಸಂಪರ್ಕಿಸಿ. ವಿದ್ಯಾರ್ಥ ಟ್ಯೂಷನ್ ಸೆಂಟರ್, ಯಶಸ್ಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
4: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
6: ಜನತರಂಗ, ಜನತರಂಗ, ಜನತರಂಗ, ಜನತರಂಗ.
7: ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಜನತರಂಗದಲ್ಲಿ ಕೇಳಿ ಹಿರಿಯ ತಬಲವಾದಕರಾದ ಬೇಲೂರಿನ ಬಿಜಿ ನಾಗೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
8: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಿರಿಯ ತಬಲಾ ವಾದಕರಾಗಿರುವಂತಹ ಬಿಜಿ ನಾಗೇಶ್ ಅವರು ಇದ್ದಾರೆ. ಸರ್, ನಮಸ್ಕಾರ.
9: ನಮಸ್ಕಾರ ಮೇಡಮ್,
8: ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ
9: ಧನ್ಯವಾದ.
8: ಬೇಲೂರಿನವ್ರು ನೀವು?
9: ಹೌದಾ ಮೇಡಮ್, ಸ್ವಂತ ಊರು ಬೇಲೂರು.
8: ಸ್ವಂತ ಊರು ಬೇಲೂರು?
9: ಬೇಲೂರು.
8: ನಿಮ್ ಪರಿಚಯ ಮಾಡಿಕೊಡಿ, ಯಾರ್ಯಾರಿದ್ದೀರಾ ಮನೇಲಿ?
9: ಈಗ ನಾವು ಹಾಸನದಲ್ಲಿ ಸೆಟ್ಲ್ ಆಗಿದ್ದೀವಿ. ಮನೇಲಿ ನನ್ನ ಹೆಂಡತಿ ಮಮತಾ ಅಂತ, ಮಮತಾ ನಾಗೇಶ್, ಮಗ ಪ್ರೀತಮ್ ಅಂತ, ಮಗಳು ಪ್ರಿಯಾ ಕಾರ್ತಿಕ್ ಅಂತ ಮೈಸೂರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಮೊಮ್ಮಗಳಿದ್ದಾಳೆ.
8: ನಿಮ್ಮ ವೃತ್ತಿಯನ್ನಾಗಿ ಸ್ವೀಕರಿಸಿದ್ದ ತಬಲಾನ?
9: ಹೌದು ಮೇಡಮ್, ನಾನು ಬಹುಶಃ 8 ಅಂತ ಅನ್ಸುತ್ತೆ ನನಗೆ. ಅವಾಗ ನಾವು ಗೆಂಡಹಳ್ಳಿನ ಊರಲ್ಲಿದ್ವಿ, ಬೇಲೂರು ತಾಲೂಕು. ಅಲ್ಲಿ ನಮ್ಮ ತಂದೆಯವರು ಹೋಟ್ಲ್ ಇಟ್ಕೊಂಡಿದ್ರು, ಹಾಗಾಗಿ ಟೇಬಲ್ ಮೇಲೆ, ಪ್ಲೇಟ್ಗಳ ಮೇಲೆ ಹಾಗೆ ಕೈ ಆಡಿಸ್ತಾ ಆಡಿಸ್ತಾ ಆಡ್ತಾ ಆ ಕಲೆ ರೂಢಿ ಆಗ್ಬಿಡ್ತು ಮೇಡಮ್. ತದ ನಂತರದಲ್ಲಿ
8: ಮನೇಲೆಲ್ಲ
9: ಕಲಾವಿದ್ರು. ನಮ್ಮ ತಂದೆ ಗೋಪಾಲಕೃಷ್ಣಮೂರ್ತಿ ಅಂತ ಹರಕತೆ, ತಾಯಿ ಲಲಿತಮ್ಮ ಅನ್ಬಿಟ್ಟು ಗಮಕ, ಹಾಡುಗಾರಿಕೆ, ಹಾರ್ಮೋನಿಯಮ್, ಮತ್ತೆ ನಟನೆ, ನೃತ್ಯ ಇದರಲ್ಲಿ, ಮತ್ತೆ ನಾಟಿ ವ್ಯವಸ್ಥೆನೂ ಮಾಡ್ತಾ ಇದ್ರು ಮನೇಲೆ ಮಾಡ್ಕೊಡುವಂತದ್ದು. ಇನ್ನು ಅಕ್ಕ ಪ್ರಖ್ಯಾತ ಹರಿಕತ ವಿದ್ವಷಿ, ಬೇಲೂರು ನಾಗಲಕ್ಷ್ಮಿ ಶಿವರಾಮ್ ಅಂತ, ಅವರು ನಾಡಿನಾದ್ಯಂತ ಚಿರಪರಿಚಿತರು. ಇನ್ನೊಬ್ಬರ ಅಕ್ಕ ಮಂಜುಳಾ ರಂಗನಾಥ್ ಅಂತ, ಅವರು ಹಾಡ್ತಾ ಇದ್ರು. ಮತ್ತೆ ಇನ್ನೊಂದು ತಂಗಿ ಪುಷ್ಪ ನರಸಿಂಹಮೂರ್ತಿ ಅಂತ, ಅವಳು ಹಾಡ್ತಾ ಇದ್ಲು. ಕೊನೆ ತಮ್ಮ ರಾಘವೇಂದ್ರ ಅಂತ, ಅವನು ಹಾಡುಗಾರಿಕೆಯಲ್ಲಿದ್ದ. ಇಡೀ ನಮ್ಮ ಕುಟುಂಬ

0: ಸಂಗೀತದ ಕುಟುಂಬ ಆಗಿತ್ತು ಮೇಡಮ್.
1: ಮತ್ತೆ ನೀವೇ ಕಲೀಲಿಲ್ಲ ಸಂಗೀತ?
0: ಸಂಗೀತದ್ದು ಯಾಕೋ ಒಲವು ಬರಲಿಲ್ಲ, ತಬಲಾದ ಮೇಲೆ ಬಂದ್ಬಿಡ್ತು ಮೇಡಮ್. ಅದು
1: ತಬಲಾ,
0: ತಬಲಾನೇ ಮೇನ್ ಆಗ್ಬಿಡ್ತು.
1: ಅಲ್ಲಿ ಯಾರಾದ್ರೂ ಇದ್ರ ಗೆಂಡೆಹಳ್ಳಿನಲ್ಲಿ ಕಲಿಸೋರು?
0: ಇಲ್ಲ, ಕಲಿಸೋರಿಲ್ಲ. ಬಟ್ ನನಗೆ ಬೇಲೂರಿನಲ್ಲಿ ಏನಾಯ್ತು ಅಂತ ಕಲಿಯೋ ಒಂದು ಆಸಕ್ತಿಯಿಂದ ಬೇಲೂರಿಗೆ ಬಂದೆ. ಒಬ್ಬರು ಗುರುಗಳು ಸಿಕ್ಕಿದ್ರು, ಹೆಸರು ಹೇಳಲ್ಲ, ಅವರು ನನಗೆ ಹೇಳ್ಕೊಡ್ಲಿಲ್ಲ. ನಾನು ಅದನ್ನ ಮನ್ಸಿನ ಮೇಲೆ ತಗೊಂಡು ಮನೆಗೆ ಬಂದೆ. ಅಳು ಬಂತು ಮೇಡಮ್. ಆಗ ನಮ್ಮ ಅಕ್ಕ ತಂದೆ ತಾಯಿ ಎಲ್ಲ, ಏನು ಬೇಡ, ನಿನಗೇನ್ ತೋಚುತ್ತೋ ಅದನ್ನೇ ನುಡಿಸ್ತಾ ಬಾ ನೋಡೋಣ, ಮುಂದೆ ದೇವ್ರು ನಿನಗೆ ಅದೇನ ಅನುಕೂಲ ಆಗುತ್ತೆ ಅಂತ. ಅವರ ಒಂದು ಕುಟುಂಬದ ಪ್ರೋತ್ಸಾಹ. ಮತ್ತೆ ಮುಖ್ಯವಾಗಿ ನಾವು ಹೇಳ್ಬೇಕು ಅಂದ್ರೆ, ಗೆಂಡಹಳ್ಳಿಲಿ ಇದ್ದಂಗೆ ನಮಗೆ ಭದ್ರಾವತಿ ಆಕಾಶವಾಣಿ ನನಗೆ ಬಹಳ ಸಹಾಯ ಮಾಡ್ತು. ನನ್ನ ಜೀವಮಾನದಲ್ಲಿ ನಾನು ಆಕಾಶವಾಣಿನ ಮರೆಯಾಗಿಲ್ಲ. ಯಾಕೆಂದ್ರೆ ಅದರಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಗೀತೆ, ಚಿತ್ರಗೀತೆಗಳು ಮತ್ತೆ ಧಾರಾವಾಹಿಗಳು ಹೀಗೆಲ್ಲ ಬರೋದು. ಅವಾಗ ನಾವೇನ್ ಮಾಡ್ತಿದ್ದೆ, ಅದ್ರ ಕಡೆ ಗಮನ ಹರಿಸ್ತಾ ಇದ್ದೆ. ಅಲ್ಲಿ ಹಾಡು ಹೇಗ್ ಬರುತ್ತೆ, BGM ಏನ್ ಬರುತ್ತೆ, ತಬಲಾ ಏನ್ ನುಡ್ಸಿಯಾನೆ, ಏನ್ ಕೊಟ್ಟಿದ್ದಾರೆ, ಯಾವ್ದ್ರದ್ದಾದ್ಮೇಲೆ ಏನ್ ತಗೋಬೇಕು ಅನ್ನೋದ ಟೇಬಲ್ ಮೇಲೆ ನುಡಿಸಿ ನುಡಿಸಿ ನುಡಿಸಿ ನನಗೆ ಅದು ಬಹಳ ಉಪಯುಕ್ತವಾಯ್ತು. ಆಕಾಶವಾಣಿಗೆ ನನ್ನ ಧನ್ಯವಾದ ಮೊದಲು ಅರ್ಪಿಸ್ತೇನೆ ಮೇಡಮ್.
1: ಆಮೇಲೆ ನಿಮ್ಮಷ್ಟಕ್ಕೆ ನೀವೇ ನುಡಿಸ್ತಾ ಇದ್ರೆ ಇದು ಸರಿನಾ ತಪ್ಪ ನಾನು ನುಡ್ಸೋದು ಅಂತೆಲ್ಲ ನಿಮ್ಗೆ ಗೊಂದಲಗಳು ಇರುತ್ತೆ ಮನಸ್ಸಲ್ಲಿ.
0: ಹೌದು,
1: ಅದನ್ನೆಲ್ಲ ಹೇಗೆ ಬಗೆಹರಿಸ್ಕೋ
0: ಮೇಡಮ್? ಕೆಲವು ಹಾಡುಗಳಂದು ಕೇಳಿ ನುಡಿಸ್ಬೇಕಾದ್ರೆ ತಪ್ಪಾಗೋದು. ಅದನ್ನ ತಬಲಾದಲ್ಲಿ ನಾನು ಏನ್ ಮಾಡ್ತೆ, ಸರಿಪಡಿಸ್ಕೊಂಡು ಸರಿಪಡ್ಕೊಂಡು ನುಡಿಸ್ತಾ ಇದ್ದೆ. ಅವಾಗ ನಮ್ಮ ತಂದೆಯವರು ಅಕ್ಕ ಅವರು ಪ್ರೋತ್ಸಾಹ ಕೊಟ್ರು. ಒಮ್ಮೆ ಒಬ್ಬ ತಬಲಿಸ್ಟ್ ನಮ್ಮ ಅಕ್ಕ ಅವರ ಹರಕತೆಗೆ ಬರಕಾಗ್ಲಿಲ್ಲ, ಅದು ಏನೋ ಸಂದರ್ಭ ಗೊತ್ತಿಲ್ಲ. ಆಗ ಅಕ್ಕ ಅವರು, ನೀನೇ ಬಾ ಇವತ್ತು ಕಾರ್ಯಕ್ರಮಕ್ಕೆ ಹೋಗೋಣ ಅಂದರು. ಆಮೇಲೆ ಏನಮ್ಮ ಬೇಡ ಕತೆ ಮತ್ತೆ ತೊಂದರೆ ಆಗೋದು, ಇಲ್ಲ ಬಾ ನೀನು ನುಡಿಸ್ತೀಯಲ್ಲ ನಾನು ನೋಡಿದ್ದೀನಿ ಅಂದ್ಬಿಟ್ಟು ಮೊದಲು ಹರಿಕಥಾ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕ ಅವ್ರು ಕರ್ಕೊಂಡೋದ್ರು. ಅಲ್ಲಿ ಅವ್ರಿಗೆ ಅನ್ನಿಸ್ತು, ಪರವಾಗಿಲ್ಲ ಇವನ್ನ ನಾವು ಬೆಳೆಸಿದ್ರೆ ಇವನು ಹೀಗೆ ಮುಂದುವರಿತೇನೆ ಅಂದ್ಬಿಟ್ಟು ಅವತ್ತಿನಿಂದ ಇವತ್ತವರೆಗೂ ನನಗೆ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್.
1: ಹೋಗ್ತಾ ಇದ್ದೀರಾ?
0: ಹೋಗ್ತಾ ಇದ್ದೀನಿ.
1: ಒಟ್ಟು ನೀವು ಒಂದು ಗುರುಗಳನ್ನ ಇಟ್ಕೊಂಡು ಕಲಿತಾ ಇಲ್ಲ ಇದುವರೆಗೂ?
0: ಅದೊಂದು ಮನಸ್ಸಲ್ಲಿ ಕೊರಗಿದೆ ಮೇಡಮ್. ಇವತ್ತು ನಾನು ಗುರುಗಳು ಸಿಕ್ಕಿದ್ರೆ ನಾನು ಖಂಡಿತ ಗುರು ಸೇವೆ ಮಾಡ್ಕೊಂಡು ನಾನು ಇದನ್ನು ಕಲಿತೀನಿ ಮೇಡಮ್.
1: ಎಷ್ಟು ವಯಸ್ಸು ತಮಗೆ?
0: ನನಗೀಗ 66 ಮೇಡಮ್.
1: ಈಗಲೂ ಕಲಿಯೋ ಉತ್ಸಾಹ ಇದೆ?
0: ಹೌದು ಮೇಡಮ್, ಕಲಿಯಬೇಕು. ಯಾಕೆಂದ್ರೆ ಗುರುವಿಂದ ಪಾಠ ಆದ್ರೆ ನಾವು ಭವ ಬಂಧನವನ್ನ ದಾಟುವುದು ಅಂತ ನಮ್ಮ ಅಕ್ಕ ಅವ್ರು ಹೇಳ್ತಾರೆ. ಇಲ್ಲಾಂದ್ರೆ ಏಕಲವ್ಯ ಅಂತಾರೆ. ಯಾವುದೋ ಒಂದು ಗುರುಗಳ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಮುಂದುವರಿಬೇಕು.
1: ಯಾರು ನಿಮಗೆ ತುಂಬಾ ಇಷ್ಟದ ತಬಲಾವಾದಕರು
0: ಮೇಡಮ್? ನನಗೆ ವೇಣು ಅಂದ್ಬಿಟ್ಟು ಹಂಸಲೇಖ ಅವರ ಗರಡಿಲಿ ಇದಾರೆ ಮೇಡಮ್. ಹಂಸಲೇಖ ಅವರ ಮಗಳ ಮದುವೆಗೆ ಹೋದಾಗ ಅವ್ರನ್ನ ಭೇಟಿಯಾದೆ, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ. ಅವರು ಸಿನಿಮಾ ಆಕ್ಟರ್ ಎಲ್ಲ ಬಂದಿದ್ದಾರೆ, ಯಾಕೆ ನೀವು ನನ್ನ ಜೊತೆ ತೆಗೆಸ್ಕೋತೀರಾ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಫೋಟೋ ತೆಗೆದಾದ್ಮೇಲೆ ಈಗ ಹೇಳಿದ್ರು, ನಿಮ್ಮ ಅಭಿಮಾನಿ ಸರ್ ನಾನು. ನಾನೊಬ್ಬ ಸಣ್ಣ ಪುಟ್ಟ ತಬಲಾ ಕಲಾವಿದ, ಹಾಗಾಗಿ ನಾನಿವತ್ತು ಧನ್ಯನಾದೆ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ.
1: ಹೇಳಿದ್ರಿ, ಓದಿದ್ದೆಲ್ಲ ಎಲ್ಲಿ ತಾವು?
0: ಓದಿದ್ದು SLC ವರೆಗೆ ಮೇಡಮ್, ಗೆಂಡೇಹಳ್ಳಿ ಅಂತ ಬೇಲೂರು ತಾಲೂಕು. 75 SLC ಎಕ್ಸಾಮ್ ಬರ್ದೆ.
1: SSLC ಅಷ್ಟೇ ಓದಿದ್ರಿ?
0: ಅಷ್ಟೇ, ಮುಂದೆ
1: ಮುಂದೆ ಹೋಗ್ಲಿಲ್ಲ.
0: ಇಲ್ಲ, ಸ್ವಲ್ಪ ಕಷ್ಟದ ಪರಿಸ್ಥಿತಿಗಳಿದ್ದ ಅವಾಗ. ಅಕ್ಕ ಅವರೇ ಹರಕತೆ ಮಾಡಿ ನಮ್ಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ರು. ಮತ್ತೆ ಹೋಟ್ಲು ವೃತ್ತಿ ಇತ್ತು, ಮತ್ತೆ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ.
1: ಈಗಲೂ ಇದೆಯಾ?
0: ಇಲ್ಲ ಮೇಡಮ್, 96 ಕ್ಲೋಸ್ ಮಾಡ್ಬಿಟ್ವಿ.
1: ಎಲ್ಲಿತ್ತು? ಬೇಲೂರಲ್ಲ?
0: ಬೇಲೂರಲ್ಲೇನೆ ಹೋಟ್ಲು ನಡೆಸ್ಕೊಂಡಿದ್ವಿ. 81 ನಂಗೆ ಹಂಗಾಮಿಯಾಗಿ ಸ್ಟೇಟ್ ಬ್ಯಾಂಕ್ ಅಂಬೈಸೂರಲ್ಲಿ ಕೆಲಸ ಸಿಕ್ತು. ತದನಂತರ 12/12/87 ಕಾಯಂ ಆಯ್ತು ಮೇಡಮ್ ಬೇಲೂರಲ್ಲೇ. 16/1/2016 ಹಾಸನದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಕಚೇರಿಗೆ ನನ್ನನ್ನು ವರ್ಗಾವಣೆ ಮಾಡಿದ್ರು. ಅಂದ್ರೆ ಇಂಥವ್ರು ಬೇಕು ಅಂತ, ಒಳ್ಳೆ ಕೆಲಸಕಾರ ನಮಗೆ ಬೇಕು ಅಂತ AGM ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕರೆಸ್ಕೊಂಡ್ರು. 2/4/20 ಹಾಸನದಲ್ಲೇ ಪ್ರಾದೇಶಿಕ ಕಚೇರಿಯಲ್ಲಿ ನಿವೃತ್ತನಾದೆ.
1: ನೀವು ಬ್ಯಾಂಕ್ ಉದ್ಯೋಗಿ ಸಹ?
0: ಹೌದು ಮೇಡಮ್.
1: ಈಗ ಗುರು ಇಲ್ದೇನೆ ತಬಲಾ ಕಲ್ತಿದ್ದೀರಾ, ಈಗ ಹರಿಕತೆಗೆಲ್ಲ ನುಡಿಸ್ತೀರಾ, ಬೇರೆ ಎಲ್ಲೆಲ್ಲಿ ನುಡಿಸಿ ನಿಮಗೆ ತೃಪ್ತಿ ತಂದಿದೆ
0: ಮೇಡಮ್? ನನಗೆ ಒಮ್ಮೆ ಬೇಲೂರಿನಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಬೇಲೂರು ಕೃಷ್ಣಮೂರ್ತಿ, ಮುಸುರು ಕೃಷ್ಣಮೂರ್ತಿ ಅವ್ರನ್ನ ಕರೆಸಿದ್ರು. ಅವಾಗ ತಬಲಾದವ್ರು ಇತ್ತಿಲ್ಲ, ಹಾರ್ಮೋನಿಯಂಗೆ ಹಾಸ್ಯ ನಟ ಉಮೇಶ್ ಅವರೇ ಕೂತಿದ್ರು. ಆಮೇಲೆ ಬೇಲ್ ಕೃಷ್ಣಮೂರ್ತಿ ಅವ್ರು ಹೇಳಿದ್ರು, ನಮ್ಮ ಹುಡುಗ ಇದ್ದಾನೆ ನುಡಿಸ್ತಾನೆ ಅಂದ್ರು. ಮುಸುರಿ ಅವರು ದೊಡ್ಡ ಸಂಗೀತ ವಿದ್ವಾಂಸರು. ನಾನು ಅವ್ರ ಕಾಲಿಗೆ ಬಿದ್ದು, ಇಲ್ಲ ಸ್ವಾಮಿ ನಂಗೆ ಪಾಠ ಆಗಿಲ್ಲ, ನನಗೆ ನುಡ್ಸೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂದ್ರು. ಇಲ್ಲಪ್ಪ ಪರವಾಗಿಲ್ಲ, ನಿಂಗೇನ್ ಬರುತ್ತೋ ಅದು ನುಡ್ಸು, ನಾನು ಅಡ್ಜಸ್ಟ್ ಮಾಡ್ತೀನಿ ಅಂದ್ರು. ನನ್ನ ದೊಡ್ಡ ಕಲಾವಿದರು ಅಂದ್ರೆ ಮುಸುರು ಕೃಷ್ಣಮೂರ್ತಿ ಅವರ ಜೊತೆ ವಾತಾಪಿ ಗಣಪತಿಂಬಜೆಯನ್ನ ಹಾಡಿಗೆ ನನಗೆ ಏನು ಪರಮಾತ್ಮ ಅವತ್ತಿನ ಕಾಲದಲ್ಲಿ ನುಡ್ಸೋದಕ್ಕೆ ಶಕ್ತಿ ಕೊಟ್ಟನೋ ಅದು ನುಡ್ಸಿದ್ದು ಒಂದು ಅನುಭವ ಮಾಡಿ.
1: ಏನ್ ಹೇಳಿದ್ರು ಆಮೇಲೆ ಅವರು?
0: ಅವರು ಪರವಾಗಿಲ್ಲಪ್ಪ ನುಡ್ಸಿದ್ಯಾ, ಸಣ್ಣ ತಪ್ಪುಗಳು ಇರ್ತವೆ, ನೀನ್ ಪಾಠನೇ ಆಗಿಲ್ಲ ಅಂದಾಗ ನಾವು ಅದನ್ನು ಕ್ಷಮಿಸಲೇಬೇಕು ಅಂತ ಸಣ್ಣ ಪುಟ್ಟ ಅಂತ ಹೇಳಿ ನನ್ಗೆ ಆಶೀರ್ವಾದ.

0: ವಾದ ಮಾಡಿ ಅವರೊಂದು 10 ರೂಪಾಯಿನ ಅವ್ರದ್ದು ಒಂದು ಇದಾಗಿ ಕೊಟ್ರು ಮೇಡಮ್, ಕಾಣಿಕೆಯಾಗಿ.
1: ಈಗ ನಿಮ್ಮ ಮಕ್ಕಳಿಗೆ ನೀವು ಅಂದ್ರೆ ಇಷ್ಟೊಂದು ನಿಮಗೆ ಮನದಲ್ಲಿ ಅದಮ್ಯವಾದ ಆಸೆ ಇದೆ ತಬಲಾ ನುಡಿಸೋದ್ರ ಬಗ್ಗೆ, ಈಗಲೂ ಸಹ ನೀವು ಕಲಿಯಕ್ಕೆ ರೆಡಿ ಇದ್ದೀರಾ? ಈಗೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಕಲಿಸ್ತಾರೆ, ಯಾಕೆ ನೀವು ಸೇರ್ಕೋಬಾರ್ದು?
0: ಹೌದಾ ಮೇಡಮ್, ಈಗ ಮೊನ್ನೆ ಬೆಂಗಳೂರಿನಲ್ಲಿ ನಮ್ಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಾವು ಆನ್ಲೈನ್ ಅಲ್ಲಿ ನಿಮ್ಗೊಂದು ಲಿಂಕ್ ಕೊಡ್ತೀವಿ, ಅದರಲ್ಲಿ ನೀವು ಕಲ್ತ್ಕೊಳ್ಳಿ ಅಂದ್ರು. ಅದು ನಾನು ಹೇಳಿದೆ, ಯಾಕೆಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಇಲ್ಲ, ಇಲ್ಲ ಎಲ್ಲ ಮಗ ಇರ್ತಾನಲ್ಲ ಅವನ್ನೆಲ್ಲ ಇದು ಮಾಡ್ಕೊಡ್ತಾನೆ, ನಿಮಗೆ ಗುರು ಸಿಗ್ಲಿಲ್ಲ ಅಂದ್ರೆ ಹಾಸನದಲ್ಲಿ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಅಂದ್ರು. ಅದಕ್ಕೆ ಒಪ್ಪಿಗೆ ಕೊಡಿ, ನಮ್ದು ಎರಡರಲ್ಲೂ ಇದೆ, ನನಗೆ ಇವತ್ತು ಹಾಸನದಲ್ಲಿ ಯಾರು ಹೇಳ್ಕೊಡ್ತೀನಿ ಅಂದ್ರೆ ನಾನು ಪಾಠ ಮಾಡ್ಕೋತೀನಿ ಮೇಡಮ್, ಅದ್ರಲ್ಲಿ ತುಂಬಾ ಆಸೆ ಇದೆ ನಾನು ಮುಂದುವರಿಬೇಕು ಅಂತ, ಇಲ್ಲ ಆನ್ಲೈನ್ ಅಲ್ಲೇ ಮುಂದುವರಿತೀನಿ.
1: ಮುಂದುವರಿತೀರಾ? ನಿಮ್ಮ ಮಕ್ಕಳಿಗೆ ಕಲಿಸಿದೀರಾ ಸಂಗೀತ? ಅಥವಾ ಈಗ ನಿಮಗೆ ಬೇರೆ ಬೇರೆ ಆಸಕ್ತಿಗಳಿದೆ, ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ನೀವು, ಆಮೇಲೆ ಹರಿಕತೆ ನಿಮ್ಮ ಅಕ್ಕ ಇರೋದ್ರಿಂದ ಅವ್ರ ಜೊತೆ ಓಡಾಡಿದಿರಾ, ಅದು ಸಹ ನಿಮ್ಗೆ ಸ್ವಲ್ಪ ಆಸಕ್ತಿ ಇದೆ. ಮಕ್ಕಳಿಗೆಲ್ಲ ಸಂಗೀತದ ಆಸಕ್ತಿ ಇದೆಯಾ? ಹೇಗೆ?
0: ಮಗಳು ಮೇಡಮ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಪ್ರಿಯದರ್ಶಿನಿ ಅಂತ ಅವಳು ನೃತ್ಯಕ್ಕೆ ಹೋದ್ಲು, ಮತ್ತೆ ನಂತರ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಈ ಓದ ಕಡೆ ಮತ್ತೆ ನಮ್ ಜೊತೆ ಸೇರ್ಕೊಂಡು ಭಜನೆ ಇದೆಲ್ಲ ಮಾಡೋದು ಅದ್ರಲ್ಲಿ ಆಸಕ್ತಿ ಮಾಡಿದ್ಲು.
1: ಭಜನೆ ಮಾಡ್ತೀರಾ ನೀವು?
0: ಭಜನೆ ಅಕ್ಕ ಅವ್ರ ಜೊತೆ ಮಾಡ್ತೀವಿ ಮೇಡಮ್, ಬೇಲೂರು ನಾಗಲಕ್ಷ್ಮಿ ಅವ್ರ ಜೊತೆ.
1: ಗುಂಪಿದೆಯಾ ಹೀಗೆ?
0: ಅದೇ ನಮ್ಮ ಅವರು ಅಕ್ಕ ತಂಗಿಯರದ್ದು ಗುಂಪಿದೆ, ಮತ್ತೆ ಅವ್ರ ಜೊತೆ ಇನ್ನು ಯಾರು ಹೆಣ್ಮಕ್ಳು ಬಂದ್ರೆ ಅದ್ರ ಜೊತೆ ಹಾರ್ಮೋನಿಯಂ ಇಲ್ಲ ಕೀಬೋರ್ಡ್ ಹೊರಗಡೆಯಿಂದ ಕರೆಸ್ಬೇಕು, ನಾವು ಅವ್ರಿಗೆ ಒಂದಿಷ್ಟು ಅಮೌಂಟ್ ಅಂತ ಇದು ಮಾಡಿ ತಬಲಾ ನಾನೇ ಇರ್ತೀನಿ, ಮತ್ತೆ ತಾಳಗಿಡ ಎಲ್ಲ ಮಲೆ ಶ್ರುತಿ ಪಟಿಗೆ ಇದೆಲ್ಲ ಇರುತ್ತೆ ಮಾಡ್ಕೊಂಡು ಈಗಲೂ ಭಜನ್ಸ್ಗೆಲ್ಲ ನಾನು ಹೋಗ್ತಲೇ ಇದ್ದೀನಿ.
1: ಎಲ್ಲೆಲ್ಲಿ ಹೋಗಿದ್ದೀರಾ?
0: ಮೇಲ್ಕೋಟೆ, ಬೆಂಗಳೂರು, ರಾಜರಾಜೇಶ್ವರಿ ನಗರ, ಆಮೇಲೆ ಮೈಸೂರು, ಈ ತರ ಕರ್ನಾಟಕದ ರಾಜ್ಯದ ಎಲ್ಲೆಲ್ಲಿ ಸ್ಪರ್ಧೆಗಳು ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಹೋಗ್ತೀವಿ. ಇವತ್ತು ಯಾರು ಕರೆದ್ರು ಭಜನೆಗೆಲ್ಲ ನಾನು ಹೋಗ್ತಾ ಇದ್ದೀನಿ.
1: ಹೋಗ್ತೀರಾ?
0: ಹೋಗ್ತಾ ಇದ್ದೀನಿ.
1: ಒಂದು ಭಜನಾ ಗೀತೆ ಹಾಡ್ಬೋದಾ ನಮ್ಗೆ?
0: ಬೇಲೂರು ಚನ್ಕೇಶ್ ಒಂದು
1: ಹೇಳಿ.
0: ಕಂಡಿನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ

0: ಬಹಳ ಚೆನ್ನಾಗಿದೆ.
1: ಅಂದ್ರೆ ಮೇಡಮ್ ನಂದೇನಾಗಿದೆ ಅಂದ್ರೆ ಹಾಡುಗಾರಿಕೆಯಲ್ಲಿ ಇದೆ ಮೇಡಮ್, ಇಲ್ಲ ಅಂತ ನಾನು ಹೇಳಲ್ಲ, ನಿಮ್ಮೆದುರಿಗೆ ನಾನು ತೋರ್ಪಡಿಸ್ಕೊಡಲ್ಲ. ಅಂದ್ರೆ ನನ್ನ ಪೂರ್ತಿ ಜೀವನ ಪರ್ಯಂತ ತಬಲೇನೆ ನನಗೆ ಮುಖ್ಯ ಆಗ್ಬಿಡ್ತು ಮೇಡಮ್. ತಬಲೇನೆ ನಾನು ಬಹಳಷ್ಟು ವರ್ಷಗಳಿಂದ 30 ಜನದ ಮಿಮಿಕ್ರಿ ಮಾಡ್ತಾ ಇದ್ದೆ ಮೇಡಮ್. ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಯ್ತು. ಅವಾಗ ರಾಜೇಂದ್ರ ಅಂತ ಡಾಕ್ಟರ್ ಇದ್ರು, ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು ಗಂಟ್ಲಿಗೆ ತುಂಬಾ ಸ್ಟ್ರೈನ್ ಕೊಡ್ತಾ ಇದ್ದೀರಾ, ಈ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರೂ ಆಗಲ್ಲ, ಒಂದ್ 2-3 ಜನದ ಇಟ್ಕೊಳ್ಳಿ, ಯಾಕೆ ಇದೆಲ್ಲ ಮಾಡಕ್ ಹೋಗ್ತೀರಾ ಅಂತ ಒಂದು ಸಜೆಷನ್ ಕೊಟ್ರು. ಅವತ್ತಿಂದ ಕಮ್ಮಿ ಮಾಡಿ ಕೇವಲ ಒಂದ್ 2-3 ಜನ ಸುಮ್ಮನೆ ಒಂದು ಮನೋರಂಜನೆಗೆ. ಈಗಲೂ ನಾನು ಮಿಮಿಕ್ರಿ ನಾಗೇಶ್ ಅಂತಾನೆ ದಯಾನಂದ್ ಅವರೆಲ್ಲ ನನ್ನ ಬೆಂಗಳೂರಲ್ಲಿ ಪರಿಚಯ ಮಾಡ್ತಿದ್ದಾರೆ, ಮಿಮಿಕ್ರಿ ದಯಾನಂದ್. ಹಾಗೆ ತುಂಬಾ ಜನ ಪುಟ್ಟಣ್ಣ ಅಂತ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇದ್ರು, ಅವ್ರ ಜೊತೆ ಎಲ್ಲ ಹೀಗೆ ಆಮೇಲೆ ಕಮ್ಮಿ ಮಾಡ್ಬಿಟ್ಟೆ ಮೇಡಮ್. ಜಾಸ್ತಿ ಈಗ ತಬಲಕ್ಕೆ ಒತ್ತೀಗ
0: ತಬಲಾ. ಆದ್ರೂ ನೀವು ಮಿಮಿಕ್ರಿ ಬಹಳ ಚೆನ್ನಾಗಿ ಮಾಡ್ತೀರಿ. ಕನ್ನಡ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ಇರಬಹುದು, ಬೇರೆ ಯಾರ್ಯಾರು ಮಾಡ್ತೀರಾ ಮತ್ತೆ?
1: ಮೇಡಮ್ ಬಾಲಕೃಷ್ಣ,
0: ಬಾಲಕೃಷ್ಣ ಅವರು,
1: ಆಮೇಲೆ ಸಹೋದರಿ ದಿವಂಗತ ಕಲ್ಪನಾ ಅವರು, ಈಗ ಆಮೇಲೆ ಸ್ವಲ್ಪ ಎಲ್ಲ ಉದಯ್ ಕುಮಾರ್. ಈಗ ಏನಾಗ್ಬಿಡ್ತು ಅಂದ್ರೆ ಗಂಟ್ಲಿಗೆ ಲೋಡ್ ಆಗ್ಬಾರದು ಅಂತ ಸುಮ್ನೆ ಅದನ್ನ ಕಮ್ಮಿ ಮಾಡ್ಬಿಟ್ಟೆ ಮೇಡಮ್, ಬಹಳ ಕಮ್ಮಿ.
0: ಈಗ ರಾಜ್ಕುಮಾರ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ?
1: ಹೇಳ್ತೀನಿ. ಪುಟ್ಟಣ್ಣ ಕಣಗಾಲ್ ಅವರ ಸಾಕ್ಷಾತ್ಕಾರ ಚಿತ್ರದ ಒಂದು ಸನ್ನಿವೇಶ. ಹಿಂದಿ ಚಿತ್ರರಂಗದ ಹಿರಿಯ ನಟ ಪೃಥ್ವಿರಾಜ್ ಕಪೂರ್ ಅವ್ರನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ನಟನೆ ಮಾಡಿಸಿದ್ದಾರೆ. ರಾಜ್ಕುಮಾರ್ ಅವರ ತಂದೆ ಪಾತ್ರಧಾರಿ ಪೃಥ್ವಿರಾಜ್ ಕಪೂರ್ ಅವರು, ರಾಜ್ಕುಮಾರ್ ಅವರು, ಅವರ ಒಂದು
0: ಸಂಭಾಷಣೆ.
2: ಮಹೇಶ, ಈ ಮನೆ, ಈ ಆಸ್ತಿ, ಈ ಅಂತಸ್ತು ಎಲ್ಲ ಕಾಪಾಡ್ ಹೋಗ್ತಿ ಅಂತ ನಾನು ಅನ್ಕೊಂಡಿದ್ದೇನೆ ಮಹೇಶ.
1: ಅದಕ್ಕೆ ರಾಜ್ಕುಮಾರ್ ಅವರು, ಶೀನಪ್ಪ ಶೀನಪ್ಪ, ಯಾವ ಮನೆ, ಯಾವ ಆಸ್ತಿ, ಯಾವ ಅಂತಸ್ತು ನಿನಗೆ ಬೇಕಪ್ಪಾಜಿ?

0: ಬೇಕೆ ಅಂತ ಒಂದು ಸಿನಿಮಾ ಮಾಡಿದಾಗ ನಾನಿನ್ನೂ ಅವಾಗ ಚಿಕ್ಕೋನು, ಬಾಲಕೃಷ್ಣ ಅವರಿಗೆ ಡೈಲಾಗ್ ಫೈಲ್ನ ಹಿಡ್ಕೊಂಡು ಅವರಿಗೆ ಡೈಲಾಗ್ ತೋರಿಸೋ ಅಂತ ಭಾಗ್ಯ ನನಗೆ ಸಿಕ್ಕಿತ್ತು. ಆ ಫೈಲ್ನ ಅವರು ನೋಡ್ಬಿಟ್ಟು ಅವ್ರದ್ದು ಯಾವ ಥರ ಇತ್ತು ಅಂತಂದ್ರೆ ಮನಸ್ಥಿತಿ, ಏ ನೀನು ಕೊಡಲ್ಲ ಕಣಯ್ಯ, ನಾ ಕೊಡಲ್ಲ ಅಂತ ಹೇಳಿದ್ರೆ, ಅಯ್ಯೋ ಯಾಕಯ್ಯ ಕೊಡಲ್ಲ, ಅದೇ ನಿಮ್ಮಪ್ಪಂದ ಅಂದರೆ ನಾ ಕೊಡಲ್ಲ ಕಣಯ್ಯ ಕೊಡಲ್ಲ ಅನ್ನೋ ಡೈಲಾಗ್ ಆದ್ಮೇಲೆ ನನ್ನ ಡೈಲಾಗ್ ಬರೋದು ಅಂತ ಅವರು ಇಟ್ಕೊಳ್ಳೋರು, ಕಿವಿ ಕೇಳಿಸ್ತಾ ಇತ್ತಿಲ್ಲ ಅಂತ ಮಹಾನ್ ಕಲಾವಿದೆ ಮೇಡಮ್. ನಮಗೋಸ್ಕರ
1: ಚಲನೆ ನೋಡ್ಬಿಟ್ಟು
0: ಅಂದ್ರೆ ಯಾವುದೇ ಕಲಾವಿದ್ರದ್ದು ಕೊನೆ ಡೈಲಾಗ್ ಅನ್ನು ಅವ್ರು ನೋಡ್ಕೊಂಡ್ರು. ನಾನು ಫೈಲ್ ಹಿಡ್ಕೋತಾ ಇದ್ದೆ, ಸರ್ ನಿಮ್ದು ಈ ಡೈಲಾಗ್ ಅಂದ್ರೆ ಅದ್ ಗೊತ್ತು ಕಣಯ್ಯ, ಅದಲ್ಲ ಅವನದೇನಯ್ಯ, ರಾಮ್ ಗೋಪಾಲ್ ದೇನಯ್ಯ, ರಮಾದೇವಿ ದೇನಯ್ಯ ಅಂತ ಹೇಳೋರು. ಅದೊಂದು ನನಗೆ ಸೌಭಾಗ್ಯ ಸಿಕ್ಕಿತ್ತು.
1: ನೋಡಿ ಅಂತವ್ರನ್ನೆಲ್ಲ ನೋಡಿದೀರಾ ಅಲ್ವಾ, ನೋಡಿದೀರಾ, ಮತ್ತೆ ನಿಮ್ಮ ಆಸಕ್ತಿನೇ ಬೇರೆ ಇತ್ತು ಪಾಪ, ನಿಮಗೆ ಅನುಕೂಲ ಆಗಿಲ್ಲ.
0: ತದನಂತರದಲ್ಲಿ ಬೇಲೂರು ಕೃಷ್ಣಮೂರ್ತಿ ಅವರು ಮಾವನೇ ಆಗ್ಬೇಕಾಯ್ತು, ಹಾಗಾಗಿ ಅವರ ಒಡನಾಟದಿಂದ ಮಡಿಲ ಮಂದಾರ ಅಂತ ಒಂದು ಚಲನಚಿತ್ರ, ಆಮೇಲೆ ಲಚ್ಚಿ ಅಂತ ಎರಡು ಚಲನಚಿತ್ರಕ್ಕೆ ಸಹ ನಿರ್ದೇಶನ ಕೆಲಸ ಮಾಡಿದೆ.
1: ಹೌದಾ, ಮತ್ತೆ ಹೇಳಲೇ ಇಲ್ಲ ನೀವು ನಮಗೆ ಇದನ್ನ.
0: ನಿಮ್ಮ ಧಾರವಾಡದವರೇ ರಾಮ್ ಗೋಪಾಲ್ ಅಂತ, ಅವರಿಗೆ ನಾವು ಫಸ್ಟ್ ತೀರದ ಬೈಕಲ್ಲಿ ಹೀರೋ ಪಾತ್ರ ಕೊಟ್ಟು ಅವಕಾಶ ಕೊಟ್ಟಿವಿ ನಮ್ಮ ಸಂಸ್ಥೆಯಿಂದ, ಬೆಲೂರ್ ಫಿಲಮ್ಸ್.
1: ಈಗ ಏನಾಗಿದೆ ಆ ಸಂಸ್ಥೆ ಬಗ್ಗೆ ಎಲ್ಲ ಮಾತಾಡೋಣ. ಈಗ ಬಾಲಣ್ಣ ಅವ್ರದ್ದು ಒಂದು ಡೈಲಾಗ್ ಹೇಳಿ.
0: ಬಾಲಣ್ಣ ಅವ್ರು ಸಂಪತ್ತಿಗೆ ಸವಾಲು ಚಿತ್ರದ ಒಂದು ಸನ್ನಿವೇಶ, ವಜ್ರಮುನಿಯವರು ಒಂದು ಕೊಡ್ಲಿ ತಗೋತಾರೆ ಭದ್ರನಿಗೆ ಒಡೆಯಕ್ಕೆ ರಾಜ್ಕುಮಾರ್ಗೆ. ಅವಾಗ ಬಾಲಕೃಷ್ಣ ಅವರು ವಜ್ರಮುನಿದು ಚೂರು ಹೇಳ್ತೇನೆ ಯಾಕೆಂದ್ರೆ ಅದ್ರದ್ದು ಬರುತ್ತೋ ಇಲ್ಲೋ ಅದು ಗೊತ್ತಾಗಲ್ಲ. ಅವಾಗ ಬಾಲಕೃಷ್ಣ ಅವರು ಯಾವ ಥರ ಮಾತಾಡ್ತಾರೆ ಅಂತ, ಏ ಪುಟ್ಟಪ್ಪ ತಗೋಬಾರೋ ಕೊಡ್ಲಿನ ಅವನ ಕಡದ ಹಾಕ್ಬಿಡ್ತೀನಿ ನಾವು. ಸೌಕಾರ್ರೇ ಇದು ಎಸ್ನ ಎಸ್ವಿ, ಇದು ಯಾವ ಕಾಲ, ಪೊಲೀಸ್ ಇದೆ ಕೋರ್ಟ್ ಇದೆ ಮರ್ತು ಬಿಟ್ರಾ, ನಿನ್ನೆ ನೀವು ಭದ್ರನ ಕೊಲೆ ಮಾಡಿದ ಮಾನೇ ದಿವಸ ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ, ನಾನು ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ, ಅದು ಕೊಡಿ ಇಲ್ಲಿ ಉಗ್ರಲ್ಲಿ ಹೋಗೋದು ಕೊಡ್ಲಿ ಆಗಿ ತಗೋತೀರಾ, ನಾ ಪುಟ್ಟಪ್ಪ ಗಿಲ್ವಾ, ಅದು ಸರಿ ಅದು ಸರಿ ಅಂದ್ರೆ ಸ್ವಲ್ಪ ವ್ಯತ್ಯಾಸ.
1: ಡೈಲಾಗ್ ಕೇಳಿದ್ರೆ ಸಿನಿಮಾ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ.
0: ಬಿಟ್ಟಿದ್ರಿಂದ ಸ್ವಲ್ಪ
1: ಅಂತಂತವ್ರ ಜೊತೆ ಎಲ್ಲ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನಿಮ್ಗೆ. ಈಗ ಹೇಳಿದ್ರಲ್ಲ ಬೇಲೂರು ಅದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ತಾರೆ,
0: ಬೇಲೂರು ಫಿಲಮ್ಸ್ ಅವರು ತೀರದ್ಬೇಕೆ ಅಂತ ಮಾಡಿದ್ರು. ಅದು ನಾನು ಧಾರವಾಡದಲ್ಲಿ ಅವಾಗ ನಾನು ತುಂಬಾ ಕೇಳ್ತಾ ಇದ್ದೆ ಧಾರವಾಡ ಆಕಾಶವಾಣಿಲಿ. ನಮ್ಮ ರಿಯಲ್ ನಮಗೆ ನಿಜವಾಗ್ಲೂ ಹಾಸನದ FM ನಾಲ್ಕಾಡನ್ನು ಪ್ರಸಾರ ಮಾಡ್ತಿರ್ತಾರೆ. ನಮ್ಮ ರಿಯಲ್ ಆರ್ ಯೇಸುದಿನ, ಆಡುತ್ತಿರುವೆ ಪ್ರಣಯದ ಆಟಕ್ಕೆ, ಕಾಲದ ಕಾಲ್ಚಂಡಿ ನಾಟ, SP ಆಡಿದ್ದಾರೆ, ಆಮೇಲೆ ವಾಣಿ ಜಯರಾಮ್ ಆಡಿದ್ದಾರೆ, PB ಶ್ರೀನಿವಾಸ ಆಡಿದ್ದಾರೆ. ನಿಮ್ಮ ಆಕಾಶವಾಣಿಲು ತಿರದ್ಬೇಕು ತುಂಬಾ ಪಾಪ್ಯುಲರ್ ಹಾಡು ಮೇಡಮ್, ಅದೊಂದು ಖುಷಿ. ಈಗ ನಡೀತಾ ಬಂತು. ಆಮೇಲೆ ನಮ್ಮ ಬೇಲೂರಿನ ಸಂಶೋಧಕರು ಡಾಕ್ಟರ್ ಶ್ರೀವಾಸ SOT ಅವರು ಏನ್ ಮಾಡಿದ್ರು, 1987 ಹೊಯ್ಸಳ ಕಲಾವೃಂದ ಅಂತ ನಾವೊಂದು ಸುಗಮ ಸಂಗೀತ ಒಟಿಯವರ ಒಂದು ಸಹಕಾರದಿಂದ ಸ್ಥಾಪನೆ ಮಾಡಿದ್ವಿ.
1: ಸುಗಮ ಸಂಗೀತ ಸಂಸ್ಥೆನ
0: ಸಂಸ್ಥೆ ಹೊಯ್ಸಳ ಕಲಾವೃಂದ ಅಂತ, 1987 ಡಾಕ್ಟರ್ ಶ್ರೀವಾಸ SOT ಅವರ ಸಹಕಾರದಿಂದ ಮಾಡಿ ಅವ್ರೇನ್ ಮಾಡಿದ್ರು, 92 ಆಕಾಶವಾಣಿ ಓಪನ್ ಆಯ್ಸುವಂತ ತೊಂಬತ್ತೊಂದರಿಂದ 96-95 ಗೊತ್ತಿಲ್ಲ, ಅವಾಗ ನಮ್ಗೆ ಎನ್ ರಘು ಅಂತ ಮತ್ತೆ ಸತೀಶ್ ಪರ್ವತಿಕರ್ ಅಂತ ಇದ್ರು, ಅವರು ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟು
1: ಮತ್ತೆ ಕಾರ್ಯಕ್ರಮ. ಹೌದು ಮೇಡಮ್,
0: ಅವಾಗ ಅವರು ಏನ್ ಮಾಡಿದ್ರು ಅಂದ್ರೆ ಹೊಯ್ಸಳ ಕಲಾವೃಂದ ಅಂತ ನಾವು ಕೊಡಕ್ಕಾಗಲ್ಲ, ಯುವವಾಣಿ ಕಾರ್ಯಕ್ರಮದಲ್ಲಿ ಹೊಯ್ಸಳ ಯುವ ಕಲಾವೃಂದ ಅಂತ ಮಾಡ್ತೀನಿ, ಯಾಕಂದ್ರೆ ನೀವೆಲ್ಲ ಯುವಕರಲ್ವಾ ಅಂತ ಅನ್ಬಿಟ್ಟು ನಮ್ಗೆ ಸತೀಶ್ ಪರ್ವತಿಕರು ಮತ್ತೆ ಎನ್ರಗು ಅವರು ಬಹಳ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮ.
1: ಸುಗಮ ಸಂಗೀತ ಹಾಡಿದ್ರ?
0: ಹೌದು ಮೇಡಮ್, ಇದು ಭಾವಗೀತೆ, ಜಾನಪದ ಗೀತೆ, ಕನ್ನಡ ಗೀತೆ.
1: ಯಾವ್ದಾದ್ರು ಭಾವಗೀತೆ ಬರುತ್ತಾ ನಿಮ್ಗೆ?
0: ಭಾವಗೀತೆ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಹೇಳ್ತೀನಿ.
1: ಹೇಳಿ ಹೇಳಿ, ಚೆನ್ನಾಗಿ ಹಾಡ್ತೀರಾ, ಸ್ವರ ಚೆನ್ನಾಗಿದೆ.

0: ಮೇಡಮ್ ನನಗೆ ಏನಾಯ್ತು ಅಂದ್ರೆ ಇವತ್ತು ಹಾಡೋದಕ್ಕೆ ನನಗೆ ಇದಿದೆ ಮೇಡಮ್, ಚರಮ್ ಇದೆ. ಅದೇನೋ ನೀವು ಎಲ್ಲ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಕಾರ್ಯಕ್ರಮಕ್ಕೆ ಹೋಗ್ತೀನಿ ಒಂದು. ಹಾಗೆಲ್ಲ ಹಿಂದೆ ನಾನು ಎಲ್ಲ ವೇದಿಕೆಗೂ ಇದಕ್ಕೆ ಹೋಗ್ತಿದ್ದೆ ಪ್ರಾರ್ಥನೆಗೆ. ನಾನು ಪತ್ರಕರ್ತನಾಗಿದ್ದೆ ಪ್ರತಿನಿಧಿ ಪೇಪರ್ಗೆ. ಅವಾಗಲೂ ನನಗೆ ಪತ್ರಕರ್ತರು ನೀವೇ ಹೇಳ್ಬಿಡಿ ನಾಗೇಶನ್ ಅವರು, ನಾನೊಂದು 8-9 ವರ್ಷ ವರದಿ ಪ್ರತಿನಿಧಿ ಪತ್ರಿಕೆ ವರದಿಗಾರನಾಗಿ ಬ್ಯಾಂಕ್ ಕೆಲಸ ಸಿಕ್ಕಿದ್ಮೇಲೆ ಅದನ್ನ ಬಿಟ್ಬಿಟ್ಟೆ ನಾನು. ಹಾಗಾಗಿ ಈ
1: ನೋಡಿ ಒಳ್ಳೆ ಅನುಭವ ಇದೆ ನಿಮಗೆ. ಒಂದ್ ಕಡೆಗೆ ಜೀವನದ ಅನುಭವ ಬಹಳ ದೊಡ್ಡದು, 66 ವಯಸ್ಸಿನ ನೀವು ಇವತ್ತಿಗೂ ಕಲೀಲೇಬೇಕು ಅನ್ನುವಂತಹ ಆ ಕನಸು ಕಣ್ಗಳನ್ನ ಇಟ್ಕೊಂಡು ಮಕ್ಳು ಹೇಗೆ ನಾನು ಏನಾರು ಒಂದ್ ಕಲಿಬೇಕು ಅಂತಿರ್ತಾರೋ ಅದೇ ಹುರುಪು ಹುಮ್ಮಸ್ಸನ್ನು ಇಟ್ಕೊಂಡಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ತಬಲಾ ಕಲಿಸ್ಲಿಕ್ಕೆ ಗುರುಗಳು ಸಿಗ್ಲಿ, ನಿಮ್ಮ ಆಸೆ ಕೈಗೂಡ್ಲಿ ಅಂತ ಹಾರೈಸ್ತೀವಿ. ಪತ್ರಿಕೋದ್ಯಮದಲ್ಲಿ ಕೂಡ ನಿಮ್ಗೆ ಅನುಭವ ಇದೆ ಅಂತ ಹೇಳಿದ್ರಿ ನೀವು ನನಗೆ. ಮೊದ್ಲಿಗೆ ಹೇಳುವಾಗ ಇವೆಲ್ಲ ಏನು ಹೇಳಲೇ ಇಲ್ಲ, ಒಂದೊಂದೇ ಒಳ್ಳೇದಾಯ್ತು. ಜೀವನದ ಅನುಭವ ಬಹಳ ದೊಡ್ಡದಿದೆ ನಿಮ್ದು, ಹರಿಕತೆ ಜೊತೆಗೆ ಭಜನಾ ಮಂಡಳಿ ಇದೆ, ಆಮೇಲೆ ವೈಯಕ್ತಿಕ ಬದುಕು, ಮನೆಯಲ್ಲೆಲ್ಲ ಅಂದ್ರೆ ಒಂದು ಕಲಾ ಆಸಕ್ತಿಯನ್ನ ಹೊಂದಿರುವಂತಹ ಕುಟುಂಬ, ಮತ್ತೆ ನೋಡಿ ಒಂದು ಬ್ಯಾಂಕ್ ಅಲ್ಲಿ ಒಂದು ಒಳ್ಳೆ ಕೆಲಸ ಕೆಲಸ ಆದ್ಮೇಲೆ ಮತ್ತೆ ಈಗ ಕಲಿಬೇಕು ಮರಳಿ ಅರಳೋದು, 60 ಅರಳು ಮರಳು ಅಲ್ವಾ ನೋಡಿ. ವಯಸ್ಸಾಗ್ತಾ ಆಗ್ತಾ ಈ ಕಲಿಕೆ ಅಥವಾ ಹಿಂದೆ ಏನೇನು ಆಸೆಗಳು ಕೈಗೂಡಿಲ್ಲ ಅದೆಲ್ಲಾನು ಈಡೇರಿಸ್ಕೋಬೇಕು ಅಂತ ಅನ್ಸುತ್ತೆ ಅನ್ಸುತ್ತಲ್ವಾ. ಆಗ್ಲಿ ಆಗ್ಲಿ ಒಳ್ಳೇದಾಗ್ಲಿ ನಿಮ್ಗೆ.
0: ಆಮೇಲೆ ನನಗೆ ಬಹಳ ಹಿಂದೆ ಮೇಡಮ್ ಗಂಗರಾಜ್ ಅಂತ ಈಗಿನ ನಾದಬ್ರಹ್ಮ ಹಂಸಲೇಖ ಅವರ ಒಂದು ಒಡನಾಟ ಹೇಗಿತ್ತು ಅಂದ್ರೆ ಗಂಗರಾಜ್ ಅಂತ ಅವನ ಮೇಲೆ ಹಂಸಲೇಖ ಆದ್ರು, ಅವ್ರ ಜೊತೆ ಹೊಳೆನ್ಸ್ಪುರದ ಗಂಗಾಚರಣ್ ಅಂತ ಪ್ರಖ್ಯಾತ ಕಲಾವಿದ ಮೇಡಮ್, ಅವ್ರದೊಂದು ಕಿಂದರ ಜೋಗಿ ಅಂತ ತಂಡ ಇಟ್ಕೊಂಡಿದ್ರು. ಅದರಲ್ಲಿ ನಾನು ಕಾರ್ಯಕ್ರಮಕ್ಕೆ ಮೊರೋಗಜ್ ಅಂತ ಬರುತ್ತೆ, ಅದು ಒಂದು ಕಾಯಿ, ಆ ಕಾಯಿಗೆ ಮಣಿ ಸುತ್ತಿರ್ತಾರೆ, ಅದು ಅಂತ ಬರುತ್ತೆ. ಈಗ ಪ್ಯಾಡಲ್ಲೆಲ್ಲ ಕೊಡ್ತಾರಲ್ಲ ಅದನ್ನ ಹಾಕಕ್ ಅವರು ಅವಕಾಶ ಕೊಟ್ರು. ಆಮೇಲೆ ಗಂಗರಾಜ್ ಅವರು ನಾಟಕಕ್ಕೆ ಬೇಲೂರಿಗೆ ಬಂದಾಗ ಅವ್ರ ಜೊತೆ ಒಣನಾಟ ಸ್ವಲ್ಪ ಇತ್ತು, ಹಾಗಾಗಿ ಅವರ ಮಗಳು ಮದುವೆ ಆದಾಗ ಮರಿಯದಲ್ಲೇ ಬೇಲೂರು ಕೃಷ್ಣಮೂರ್ತಿ ಅವರಿಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ರು, ಯಾರೋ ಬ್ಯಾಂಕ್ ಹುಡುಗ ಬರ್ತಿದ್ದ, ಅವನ ಹೆಸರು ಗೊತ್ತಿಲ್ಲ, ತಬ್ಲಾ ಗೆಬ್ಲಾ ಎಲ್ಲ ನುಡಿಸ್ತಾ ಇದ್ದ, ನಮ್ಗೆಲ್ಲ ಇಲ್ಲಿ ನಾಟಕಕ್ಕೆ ಸಹಕಾರ ಮಾಡ್ತಾ ಇದ್ದ, ಅವನಿಗೊಂದು ಪತ್ರಿಕೆ ಕೊಡಿ ಖಂಡಿತ ಕರ್ಕೊಂಬನ್ನಿ ಅಂತ. ಹಾಗಾಗಿ ನಾನು ಹಂಸಲೇಖ ಅವರ ಮಗಳು ಮದುವೆ ರಿಸೆಪ್ಷನ್ ಅಲ್ಲಿ ಭಾಗಿಯಾಗಿದ್ದೆ. ಅವತ್ತಿನ ಒಂದು ಇದು ಹಂಸಲೇಖ ಅವರು ಮರ್ತಿಲ್ಲ ಅನ್ನೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ
1: ಅಲ್ವಾ. ನೋಡಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ, ಓಡಾಡಿದ್ದೀರಾ, ಅಂದ್ರೆ ನಿಮ್ಗೆ ಏನೇನು ದಕ್ಕಿದೆಯೋ ಅದೆಲ್ಲ ನಿಮ್ಮ ಶ್ರಮಕ್ಕೆ ದಕ್ಕಿರೋದು ಅಲ್ವಾ. ಹೀಗೆ ನಿಮ್ಮ ತಬಲಾ ಕಲಿಬೇಕು ಅನ್ನುವಂತಹ ಬಯಕೆ ಏನಿದೆ ಅದು ಆದಷ್ಟು ಬೇಗ ಈಡಿರ್ಲಿ. ನಿಮ್ಗೆ ಈಗಾಗ್ಲೇ ಕಲ್ತಿದ್ದೀರಾ, ನಿಮ್ಗೆ ಅಂತ ಕಠಿಣ ಅಂತ
0: ಮೇಡಮ್ ಏನಾಗುತ್ತೆ ಅಂದ್ರೆ ಈಗ ನಾನು ಸುಜಾತಾ ಮೇಡಮ್ ಹೇಳಿದ್ರು ನುಡಿಸ್ಬಿಡ್ತೀನಿ ನುಡಿಸ್ತೀನಿ, ನಿಮ್ಗೆ ಏನನ್ಸುತ್ತೆ ಪರವಾಗಿಲ್ಲ ನಾನು ಜವಾಬಣೆ ಕೊಟ್ಟಿದ್ದೇನೆ ಅಂತ ಅಂತೀರಾ. ಆದ್ರೆ ನಾನು ಇವತ್ತು ಮೇಡಮ್ ನನ್ನಲ್ಲಿ ಒಂದು ಅಳಿಕೆ ಏನಿದೆ ಅಂದ್ರೆ ಯಾರೇ ನನ್ನ ಕಾರ್ಯಕ್ರಮಕ್ಕೆ ಕರೀಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್ ನನಗೆ ಪಾಠ ಆಗಿಲ್ಲ, ನಾನು ಮನೋಧರ್ಮದಲ್ಲಿ ನುಡಿಸ್ಕೊಂಡು ಹೋಗ್ತೀನಿ, ನಾನು ಏನ್ ಕೇಳಿರ್ತೀನಿ ಅದನ್ನ ಕೊಡ್ತೀನಿ ಮೇಡಮ್. ಈಗ ಸಂಗೀತ ನಿರ್ದೇಶಕರು ಏನು ತಬಲಾ ಬಿಡಿಸ್ಕೊಟ್ಟಿದ್ದಾರೆ ಆ ಬಿಡಿಸನ್ ಕೊಡ್ತೀನಿ ಆತರ. ಅದು ನನಗೆ ಅದೇನೋ ವರವಾಗಿ ಬಂತೋ ಏನೋ ಗೊತ್ತಿಲ್ಲ ಮೇಡಮ್. ಈಗ ನೀವೊಂದು ಮ್ಯೂಸಿಕ್ ತಬಲಾದಲ್ಲಿ ಇವತ್ತು ಈಗ ನೀವು ನನ್ನ ಎದುರುಗಡೆ ನುಡಿಸಿದ್ರೆ ನಾನು ಅದನ್ನೇ ರಿಪೀಟ್ ಕೊಡ್ತೀನಿ. ನಂಗೆ ತಾಳ ರಾಗ ಮತ್ತೆ ತಾಳಗಳ ಬಗ್ಗೆ ಒಂದು ಇದಿಲ್ಲ, ಅದು ಇರೋ ವಿಚಾರ ಹೇಳ್ಬಿಡ್ಬೇಕು ಮೇಡಮ್. ಅದನ್ನ ನಾವು ಅದನ್ನ ನಿಮ್ಮ ಹತ್ರ ಒಪ್ಕೋಬೇಕು. ನಾನು ಇಷ್ಟು ವರ್ಷದಿಂದ ನಾನು ನುಡಿಸ್ತಾ ಇದ್ದೀನಿ, ನಾನೇ ದೊಡ್ಡಿದು ಅಂತ ನಾನು ಹೇಳಲ್ಲ, ನಾನು ಎಲ್ಲರಿಗೂ ಫಸ್ಟ್ ಹೇಳ್ತೀನಿ. ಅವಾಗ ಅವ್ರೇನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ. ಈಗ ಕೆಲವು ಸ್ಥಳೀಯ ಟಿವಿಗೆ ಅದಕ್ಕೂ ರೆಕಾರ್ಡಿಂಗ್ಗೆ ತಬಲಾ ನುಡಿಸಿದ್ದೀನಿ. ಆಮೇಲೆ ಹಿಂದೆ ದೂರದರ್ಶನದವರು ಬೇಲೂರಿಗೆ ಬಂದಾಗ ಖಂಡನ ಗೋವಿಂದ ನನ್ನ ಹಾಡಿಗೆ ಸುಮ್ಮನೆ ಅವನು ದೇವ್ರ ಪಾದದ ಹತ್ರ ಶೂಟಿಂಗ್ ಮಾಡ್ತಾ ಇದ್ರು, ಇಲ್ಲಿ ಯಾರು ಈ ದೇವ್ರ ಬಗ್ಗೆ ಹಾಡು ಹೇಳೋರಿದ್ರೆ ಬನ್ನಿ ಅಂದರು. ಆಗ ಮಧುರ ಅಂತ ಸಂಗೀತ ಟೀಚರು ಮತ್ತೆ ಇನ್ನೊಬ್ಬರು ಹಾರ್ಮೋನಿಯಂ ಸಹಕಾರದಿಂದ ಇದೇ ಖಂಡನ ಗೋವಿಂದನಕ್ಕೆ ತಬಲಾವನ್ನು ನುಡಿಸಿದ್ದು. ಬಹಳ ವರ್ಷ, ಒಂದು 45 ವರ್ಷ ಆಗಿರ್ಬೋದು. ಸುಮ್ಮನೆ ಒಂದು ಸಣ್ಣ ಚಿತ್ರಣ ಅದಷ್ಟೇ.
1: ಎಷ್ಟು ತಬಲಗಳಿದೆ ನಿಮ್ಮ ಹತ್ರ?
0: ಈಗ ನನ್ನ ಹತ್ರ ಸಿ ಇದೆ, ಎಫ್ ಇದೆ, ಆಮೇಲೆ ಸಿ ಶಾರ್ಪ್, ಸಿ ಜಿ, ಅದೆಲ್ಲ ಒಂದು ಇದು ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್, ಎಲ್ಲ ಶ್ರುತಿ ಇದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಏನಾದ್ರು ಅಕಸ್ಮಾತ್ ಇದಾಯ್ತು ಅಂದ್ರೆ ನಮ್ಮ ಸಹಪಾಠಿಗಳ ಹತ್ರ ಒಂಚೂರು ಶ್ರುತಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಮತ್ತೆ ಕೀಬೋರ್ಡ್ನವ್ರು ಬಂದಿರ್ತಾರಲ್ಲ ಅಲ್ಲಿ ಶ್ರುತಿ.
1: ಮನೇಲಿ ಏನ್ ಹೇಳ್ತಾರೆ ನಿಮ್ಮ ಈ ಆಸಕ್ತಿಗೆ?

0: ಮನೇಲಿ
1: ಏನು ಹೇಳ್ತಾರೆ
0: ಮನೆಯವರು.
1: ಅಂತಂದರೆ, ನಮ್ಮ ಅಕ್ಕ ಅವರು ನಾಗಲಕ್ಷ್ಮಿ ಅವರು ಹೇಳ್ತಾರೆ, ನೋಡಪ್ಪ ಬೇಜಾರು ಮಾಡ್ಕೊಬೇಡ, ನಾನು ಒಂದು ಮಾತು ಹೇಳ್ತೀನಿ, ಅಕ್ಕ ಈ ಥರ ಅಂತೇಳಿ ಅನ್ಕೊಬೇಡ, ಗುರು ಇಲ್ದಲೆ ಆಗಲ್ಲ, ಗುರು ನೀನು ನೋಡ್ಕೊಳ್ಳೇಬೇಕು, ನೀನು ಎಲ್ಲ ಕಡೆನೂ ನಾನು ಹಾಗೆ ನುಡಿಸ್ತೀನಿ ಹಾಗೆ ನುಡಿಸ್ತೀನಿ ಅಂದರೆ ಅದಕ್ಕೂ ವ್ಯಾಲ್ಯೂಬಲ್ ಇರಲ್ಲ, ನೀನು ಮುಂದುವರಿಬೇಕು ದೊಡ್ಡ ದೊಡ್ಡ ಸ್ಟೇಜ್ ಮಾಡಬೇಕು ಅಂದರೆ ನೀನು ಗುರುನ ಆಯ್ಕೊಳ್ಳೇಬೇಕು, ಗುರು ಪಾಠ ಆಗಲೇಬೇಕು, ನಿನಗೊಬ್ರು ಗುರು ಬೇಕು ಅಂತ ಹೇಳಿದ್ದಾರೆ, ಅದರಂತೆ ನಾನು ಖಂಡಿತ ಗುರುನ ಆಯ್ಕೆ ಮಾಡ್ಕೋತೀನಿ. ಇಲ್ಲ ನೀವು ಹೇಳಿದ್ರಲ್ಲ ಇವತ್ತು ಮೊಬೈಲ್ ಯುಗದಲ್ಲೂ ಆಯ್ಕೆ ಮಾಡ್ಕೋಬೋದು ಅಂತ, ಹಾಗಾಗಿ ನಾನು ಕಲಿತೀನಿ ಮೇಡಮ್, ಗುರುಮುಖ ನನ್ನ ಕಲಿತೀನಿ.
0: ತುಂಬ ಧನ್ಯವಾದಗಳು ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು. ನಿಮ್ಮ ಇದುವರೆಗಿನ ಮನದಾಸೆ ಏನಿತ್ತು ಆಕಾಶವಾಣಿಗೆ ಬರಬೇಕು ಅನ್ನೋದು? ನಿಮ್ಮ ತಬ್ಲಾ ಇರ್ಬೋದು, ಸಂಗೀತದ ಆಸಕ್ತಿ ಇರ್ಬೋದು, ಅದನ್ನೆಲ್ಲ ನಮ್ ಜೊತೆಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ಕೇಳುಗರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಹೌದಲ್ವಾ ಈ ಜವಾಬ್ದಾರಿಗಳು ಮುಗಿದ್ಮೇಲೆ ನಮ್ಮ ಆಸಕ್ತಿಗಳ ಕಡೆ ಗಮನ ಕೊಡ್ಬೋದಲ್ವಾ ಅಂತಾನು ಅನ್ನಿಸ್ಬೋದು. ಮತ್ತೆ ಈ ನಿಮ್ಮ ಅಭಿರುಚಿ ಮಧ್ಯದಲ್ಲಿ ಎಲ್ಲೂ ಕೈ ಬಿಟ್ಟು ಹೋಗ್ಲಿಲ್ವಲ್ಲ, ನೀವು ರಿಪೋರ್ಟಿಂಗ್ ಮಾಡುವಾಗ್ಲೂ ಕೈ ಬಿಟ್ಟು ಹೋಗ್ಲಿಲ್ಲ, ಆಮೇಲೆ ಹೋಟೆಲ್ ವೃತ್ತಿ ಮಾಡುವಾಗ್ಲೂ, ಬ್ಯಾಂಕು, ಇದೆಲ್ಲ ಮಾಡುವಾಗ್ಲೂ ನಿಮ್ಮ ಆಸಕ್ತಿಯನ್ನು ಉಳಿಸ್ಕೊಂಡು ಬಂದಿದ್ದೀರಲ್ವಾ, ಅದು ತುಂಬಾ ಮುಖ್ಯ. ಒಳ್ಳೇದಾಗ್ಲಿ ಸರ್ ನಿಮ್ಗೆ.
1: ಆಮೇಲೆ ಇನ್ನೊಂದು ಮೇಡಮ್, ಈ ಒಂದು ಇದ್ರಲ್ಲಿ ನನಗೆ ಹೋಬಳಿ ತಾಲೂಕು ಜಿಲ್ಲಾ ಸ್ಟೇಟ್ ಲೆವೆಲಲ್ಲಿ ಮತ್ತೆ ಎಲ್ಲಾ ಊರುಗಳಲ್ಲಿ ಇಡೀ ಕರ್ನಾಟಕದಲ್ಲೆಲ್ಲ ನಾವು ಕಾರ್ಯಕ್ರಮ ಹರಿಕತೆ ಸುಗಮ ಸಂಗೀತ ನಾಟಕಗಳು ಎಲ್ಲ ಹೆಚ್ಚು ಕಮ್ಮಿ 50ಕ್ಕೂ ಹೆಚ್ಚು ಕಡೆ ಸನ್ಮಾನ ಮತ್ತೆ ಒಂದು 100ಕ್ಕೂ ಹೆಚ್ಚು ಕೂಡ ಅಭಿನಂದನ ನೆನಪಿನ ಕಾಣಿಕೆ ಇದೆಲ್ಲ ಕೊಟ್ಟಿದ್ದಾರೆ. ಬ್ಯಾಂಕ್ನವರು ಕನ್ನಡ ರಾಜ್ಯೋತ್ಸವದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸನ್ಮಾನ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತನಾಗಿರ್ತೀನಿ. ಅದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಒಂದು ಕೊರಗಿತ್ತು ಮೇಡಮ್, ಅದನ್ನು ಹೇಳ್ಬಿಡ್ತೀನಿ, ದಯವಿಟ್ಟು ನೀವು ಅನ್ಯತೆ ಬಾರಿಸಬಾರ್ದು. ನನಗೆಲ್ಲ ಕೇಳೋರು ನಾಗೇಶ್ ಅವರು ಇಷ್ಟೆಲ್ಲ ಪ್ರತಿಭೆ ಇದೆ ಆಕಾಶವಾಣಿ ಇಲಾಖೆ ನೀವು ಬರ್ತಾ ಇಲ್ವಲ್ಲ ಅಂತ. ಆಮೇಲೆ ನಾನು ನನಗೆ ಅನ್ನಿಸ್ತು ಅಂದ್ರೆ ನಾವು ಹೋಗಿ ಹೇಗೆ ಕೇಳೋದು, ಕೇಳಬಾರ್ದಲ್ವಾ ಅಂದೆ. ಅವಾಗ ಒಬ್ರು ಹೇಳಿದ್ರು ಕೇಳಲೇಬೇಕು, ನೀವು ಯಾರೋ ಮೇಡಮ್ ಬಂದಿರ್ತಾರೆ ಬೇಲೂರು ನಾಗೇಶ್ ಅಂತ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ತಬ್ಲಿಸ್ಟ್ ಅಂತ, ನೀವು ಹೋಗಿ ಕೇಳಿದ್ರೆ ತನಗೆ ಗೊತ್ತಾಗೋದು ಅಂದ್ರು. ಅವ್ರು ಹೇಳಿದ್ರಲ್ಲ ಅಂತ ಬಂದು ಸುಜಾತಾ ಮೇಡಮ್ನ ಮೀಟ್ ಮಾಡಿದಾಗ ನಮ್ಮ ಅಕ್ಕಂದು ಪರಿಚಯ ಕೊಟ್ಟೆ, ಬಹಳ ಖುಷಿ ಬಿಟ್ಟು ಒಂದ್ ದಿವಸ ನಿಮ್ಗೆ ಅವಕಾಶ ಕಲ್ಪಿಸ್ಕೊಡ್ತೀನಿ ಅಂದ್ರು. ಆಮೇಲೆ ಸರಿ ಅವರು ಬರಕ್ ಹೇಳಿದ್ರು, ಬಂದು ಇವತ್ತು ಅವರ ಒಂದು ಮೇಡಮ್ ಅವರ ಕಡೆಯಿಂದ ಇವತ್ತು ನನ್ನ ಪರಿಚಯ ಆಕಾಶವಾಣಿ.
0: ಏನಿಲ್ಲ ನಮ್ ಕೆಲ್ಸಾನೇ ಅದು, ನಿಮ್ಮಂತ ಕಲಾವಿದ್ರು ಬರ್ಬೇಕು, ಪರಿಚಯ ಆಗ್ಬೇಕು ಹತ್ತಾರು ಜನಕ್ಕೆ. ಎಲ್ಲರಿಗೂ ಗುರುಗಳು ಸಿಕ್ಕಿರೋದಿಲ್ಲ.
1: ಹೌದು ಮೇಡಮ್, ಹೌದು, ಯಾರಿಂದ ಆಗ್ಬೇಕು ಅಂತ ನಮಗ್ ಗೊತ್ತಿರಲ್ಲ. ನನಗೆ ಮೇಡಮ್ ನಾನು 3 ಜನಕ್ಕೆ ಈ ತಬಲಾ ಇದ್ರಲ್ಲಿ ಕೃತಜ್ಞತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಒಂದು ಆಕಾಶವಾಣಿ, ಒಂದು ಇಡೀ ನಮ್ಮ ಕುಟುಂಬ, ಆಮೇಲೆ ಎಲ್ಲಾ ಪರಿಕರಗಳ ಕಲಾವಿದರುಗಳು, ಅವ್ರ 3 ಜನಕ್ಕೆ ನಾನು ನನ್ನ ಈ ತಬಲಾ ವಾದನಕ್ಕೆ ಸಹಕಾರ ಕೊಟ್ಟಿರೋದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೇನೆ.
0: ಧನ್ಯವಾದಗಳು. ನಿಮ್ ಪರಿಚಯ ಆಗಿದ್ದು, ನಿಮ್ ಜೊತೆಗೆ ಮಾತಾಡಿದ್ದು ಬಹಳ ಸಂತೋಷ ಆಯ್ತು ನನಗೆ. ನಮಸ್ಕಾರ.
2: ಇದುವರೆಗೆ ಹಿರಿಯ ತಬಲಾ ವಾದಕರಾದ ಬೇಲೂರಿನ ಬಿಜಿ ನಾಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ಜನತರಂಗ ಜನತರಂಗ ಜನತರಂಗ ಜನತರಂಗ
1: ಇದುವರೆಗೆ ಪ್ರಸಾರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ

0: 20% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ 102.2 MHz. ಹಲೋ ಆಕಾಶವಾಣಿ, ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಹಲೋ ಆಕಾಶವಾಣಿ, ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ, ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಕರೆ ಮಾಡಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462 8 9 ಮತ್ತೊಂದು 2452 5 5 8. ಎಸ್ಟಿಡಿ ಕ್ರಮಾಂಕ 0817 2. ಹೆಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಸಂಚಿಕೆಯಲ್ಲಿ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅವರು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಈಗಾಗಲೇ ಇದ್ದಾರೆ. ಇವರು ಇವತ್ತು ತಮ್ಮೊಂದಿಗೆ ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ. ಇದಲ್ಲದೆ ತಮ್ಮಲ್ಲಿಗೆ ಇರತಕ್ಕಂತಹ ಅನೇಕ ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಸಮಸ್ಯೆಗಳನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಾವು ತರಬಹುದು. ಈ ಒಂದು ಸಂದರ್ಭದಲ್ಲಿ ತಾವು ಆಕಾಶವಾಣಿಯನ್ನು ಆಲಿಸಿಕೊಂಡು ಅನುಕೂಲವನ್ನು ಮಾಡಿಕೊಳ್ಳಬಹುದು. ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಾವು ಆಕಾಶವಾಣಿಯ ಮೂಲಕ ಜಿಲ್ಲಾಧಿಕಾರಿಗಳೊಂದಿಗೆ 18 ಕಾರ್ಯಕ್ರಮಗಳನ್ನು ಪ್ರಸಾರವನ್ನು ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ 18ನೆಯ ಕಾರ್ಯಕ್ರಮ. ಸುಮಾರು 12 ವಿಶೇಷ ನೇರ ಫೋನಿನ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತಿನದ್ದು 12ನೆಯ ಕಾರ್ಯಕ್ರಮ. ಈ ಒಂದು ನಿಟ್ಟಿನಲ್ಲಿ ತಾವು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಬಹುದು ಅಂತ ಹೇಳ್ತಾ, ಮೇಡಮ್ ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮಧುಸೂದನ್ ಅವರೇ.
3: ಕಳೆದ ಒಂದು ವರ್ಷದಲ್ಲಿ 18 ಸಾರಿ ತಾವು ಆಕಾಶವಾಣಿಗೆ ಬಂದಿದ್ದೀರಾ ಮೇಡಮ್. ಇವತ್ತು ನೇರ ಫೋನಿನ ಕಾರ್ಯಕ್ರಮ 12ನೆಯ ಕಾರ್ಯಕ್ರಮ, ಏನನ್ಸುತ್ತೆ ಮೇಡಮ್ ಆಕಾಶವಾಣಿಯ ಜೊತೆಗಿನ ತಮ್ಮ ಒಡನಾಟ ಮತ್ತು ಬಾಂಧವ್ಯ?
4: ಓಕೆ, ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯ ಮತ್ತು ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೆ ಎಸ್ ಲತಾಕುಮಾರಿ, ಜಿಲ್ಲಾಧಿಕಾರಿಗಳು ಹಾಸನ. ಬಹುಶಃ ಒಬ್ಬ ಜಿಲ್ಲಾಧಿಕಾರಿಗಳು ಆಕಾಶವಾಣಿಯನ್ನು ಈ ಮಟ್ಟದಲ್ಲಿ ಬಳಸಿಕೊಂಡಿದ್ದು ನಾನೇ ಅನಿಸುತ್ತೆ. ಯಾಕಂದರೆ ಸುಮಾರು 18 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ಅದರಲ್ಲೂ 12 ಕಾರ್ಯಕ್ರಮಗಳು ನೇರ
3: ಫೋನಿನ
4: ಕಾರ್ಯಕ್ರಮಗಳು. ತುಂಬ ಚೆನ್ನಾಗಿ, ಅದಕ್ಕೆ ನಾನು ಆಕಾಶವಾಣಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
3: ತಮಗೂ ಕೂಡ ಧನ್ಯವಾದಗಳು ಮೇಡಮ್.
4: ಥ್ಯಾಂಕ್ ಯು. ಮುಖ್ಯವಾಗಿ ನಮ್ಮ ಕೇಳುಗರ ಹತ್ರ ನಾವು ಮಾತಾಡುವಾಗ ಕೆಲವೊಂದು ತುಂಬ ನನಗೆ ಸಂತೋಷ ಕೊಟ್ಟ ಕೆಲವು ವಿಷಯಗಳನ್ನು ನಾನು ಅವರ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಮುಖ್ಯವಾಗಿ ಬಾಲ್ಯ ವಿವಾಹ ಅಂತ ಹೇಳಿ, ನಾವು ಜಿಲ್ಲೆಗೆ ಬಂದಾಗ 126 ಪ್ರಕರಣಗಳು ಬಾಲ್ಯ ವಿವಾಹದ ಪ್ರಕರಣಗಳು ನಮಗೆ ದಾಖಲಾಯಿತು, ರಿಪೋರ್ಟೆಡ್. ಅದರಲ್ಲಿ 24 ಪ್ರಕರಣಗಳಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ನಿಲ್ಲಿಸಿದರು. ನಮಗೆ ಅದು ಒಂದು ಸವಾಲಾಗೆ ಆಗಿಬಿಟ್ಟಿತ್ತು. ಈಗಲೂ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳಿ, ಆದರೆ ಸಂತೋಷದ ವಿಚಾರ ಅಂದರೆ ಜನವರಿ 26 ಇವತ್ತು ಜೂನ್ 26 ಒಂದು ಪ್ರಕರಣಗಳು ನಮ್ಮ ಕೈಲಿ ಸಿಗಲಿಲ್ಲ, ವರದಿ ಆಗಲಿಲ್ಲ.
3: 6 ತಿಂಗಳ
4: ಅವಧಿಯಲ್ಲಿ ತುಂಬ ಸಂತೋಷದ ವಿಷಯ. ಯಾಕಂದರೆ ನಾವು ಮೊದಲನೇದಾಗಿ ಈ ಅದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ. ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಪೋಷಕರಿಗೆ ಶಿಕ್ಷಕರಿಗೆ ಎಲ್ಲ ಒಳಗೊಂಡಂತೆ ಯಶಸ್ಸು ಕಾರ್ಯಕ್ರಮ ಮಾಡಿದ್ವಿ. ಬರೀ SSLC ರಿಸಲ್ಟ್ ಅಷ್ಟೇ ನಮ್ಮ ಫೋಕಸ್ ಇರಲಿಲ್ಲ, ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ನಾವು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಹೊರತಾಗಿ ಮತ್ತೆ ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಿ ಪ್ರತಿ ಮಂಗಳವಾರ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಇಡೀ ಜಿಲ್ಲಾಡಳಿತ ಹಾಸ್ಟೆಲ್ಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ಒಂದು ಅವರ ಜೀವನದ ಒಂದು ಬಗ್ಗೆ, ಉದ್ದೇಶಗಳ ಬಗ್ಗೆ, ವೃತ್ತಿಪರತೆ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಈ ಎಲ್ಲ ಸಾಮಾಜಿಕ ಪಿಡುಗುಗಳ ಬಗ್ಗೆ, ಬಾಲ್ಯ ವಿವಾಹ ಆಗಿರಬಹುದು,

0: ಬಾಲಗರ್ಭಿಣ ಮತ್ತೆ ಈ ಮಾದಕ ವಸ್ತುಗಳ ಸೇವನೆ ಈ ತರ ಅನೇಕ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂತಹ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಒಂದು ರಿಸಲ್ಟ್ ನಮಗೆ ತುಂಬ ಖುಷಿ ಕೊಡುತ್ತೆ. ಇನ್ನೊಂದಾಗಿ ಇನ್ನೂ ಸಂತೋಷದ ವಿಷಯ ಸ್ವಲ್ಪ ಅಂದರೆ ನಮ್ಮ ನಾವು ರೋಡ್ ಸೇಫ್ಟಿ ರಸ್ತೆ ಸುರಕ್ಷತಾ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮತ್ತು ನಾವು ಈಗಲೂ ತಿಂಗಳಿಗೆ 2-3 ಬಾರಿ ಸಭೆ ನಡೀತಾನೆ ಇರ್ತದೆ. ಅಲ್ಲಿ ಏನು ಮಾಡಲಿಕ್ಕೆ ಹೋದ್ವಿ, ಒಂದು ಪ್ರಯತ್ನ ನೋಡಿ, ಇವೆಲ್ಲ ಒಂದೇ ಸರಿ ಆಗಿಬಿಡೋದಿಲ್ಲ, ಆದರೂ ನಾವು ಶುರು ಮಾಡಬೇಕಲ್ಲ, ಎಲ್ಲಾದರೂ ಮೊದಲ ಹೆಜ್ಜೆ ಶುರು ಮಾಡಬೇಕಲ್ಲ, ಜೀರೋಯಿಂದನಾದರೂ ಶುರು ಮಾಡಬೇಕಲ್ಲ. ಹಾಗೆ ಪ್ರಾರಂಭ ಮಾಡಿದಾಗ ನಾವು ಎಲ್ಲೆಲ್ಲಿ ಹಂಪ್ಸ್ ಹಾಕಬೇಕು, ಎಲ್ಲೆಲ್ಲಿ ರಂಬಲ್ಸ್ ಹಾಕಬೇಕು, ಎಲ್ಲೆಲ್ಲಿ ಸೈನೇಜ್ ಹಾಕಬೇಕು, ಎಲ್ಲೆಲ್ಲಿ ಒಂದು ಸಣ್ಣ ಎಲ್ಲ ಜಿಲ್ಲಾಡಳಿತದೊಂದಿಗೆ ಒಂದು ಎಲ್ಲ ಅಧಿಕಾರಿಗಳೊಂದಿಗೆ ಒಂದು ಟೀಮ್ ಮಾಡಿಕೊಂಡು ಆ ಒಂದು ಪ್ರಯತ್ನ, ಈವನ್ ನೀವು ನಂಬಲ್ಲ, ನಮ್ಮ RTO ಆಫೀಸಿಂದ ರಿಫ್ಲೆಕ್ಟರ್ಸ್ನ ಎಲ್ಲ ಟ್ರ್ಯಾಕ್ಟರ್ಗಳಿಗೆ, ಯಾಕಂದರೆ ಆ ಟ್ರ್ಯಾಕ್ಟರ್ಗಳು ಕತ್ತಲಲ್ಲಿ ಹೋಗುವಾಗ
1: ಗೊತ್ತಾಗಲ್ಲ,
0: ಅದು ಯಾರಿಗೂ ಗೊತ್ತಾಗೋದಿಲ್ಲ, ಲೈಟ್ಸ್ ಹಿಂದ್ಗಡೆ ಇರೋದೇ ಇಲ್ಲ. ಹಾಗಾಗಿ ಅದಕ್ಕೆ ಒಂದು ರಿಫ್ಲೆಕ್ಟರ್ ಹಚ್ಚೋ ಒಂದು ಕ್ಯಾಂಪೇನ್ ಅಂತ ಇಟ್ಕೊಂಡು ಈ ರೀತಿಯಾಗಿ ಒಂದು ಎಫರ್ಟ್ಗಳನ್ನು ಶುರು ಮಾಡ್ತಾ ಹೋದ್ವಿ. ಹಾಗಂತ ನಾವು ರೀಚ್ ಆಗಿಬಿಟ್ಟಿದ್ದೇವೆ ಗೋಲ್ ಅಂತ ಅಲ್ಲ, ಪ್ರಾರಂಭ ಮಾಡೋದೇ ಮೊದಲ ಹೆಜ್ಜೆ, ನಾವು ಶುರು ಮಾಡಬೇಕು ನಡಿಲಿಕ್ಕೆ, ಆಯ್ತಾ. ಅದು ಮಾಡಿದ್ರಿಂದ ಈಗ ನಮ್ಮ ವರದಿ ಪ್ರಕಾರ 100 ಆಕ್ಸಿಡೆಂಟ್ಗಳು ಕಮ್ಮಿ ಆಗಿದೆ
1: ಕಳೆದ ಆರು ತಿಂಗಳಲ್ಲಿ.
0: ಅಂದ್ರೆ ಎಫೆಕ್ಟ್ ಏನು ಅಂದ್ರೆ ನಾವು ಅನ್ಕೋತೇವೆ ಏನು ಹಾಗಲ್ಲ, ಇಲ್ಲ, ನಮ್ಮ ಒಂದು ಪ್ರಯತ್ನ ಉತ್ತರ ಕೊಟ್ಟೇ ಕೊಡುತ್ತೆ. ಈವನ್ ನಾವು ಒಂದು ಕಮ್ಮಿ ಮಾಡಿದ್ರು ಆ ಪ್ರಯತ್ನದಿಂದ ಸಫಲತೆ, ಯಾಕಂದ್ರೆ ಒಂದು ಜೀವ ಉಳಿದಿರುತ್ತೆ. ರಸ್ತೆ ಅಪಘಾತ,
1: ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆ ಇಷ್ಟೊಂದು ಆಸಕ್ತಿ ಅಂದ್ರೆ ನಮ್ಮಲ್ಲಿ 2 ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರು ಮೇಡಮ್.
0: ಹೌದು,
1: ವಿಶೇಷವಾಗಿ ಅದ್ರ ಬಗ್ಗೆನೇ ಮಾತನಾಡಬೇಕು, ಅರಿವು ಮೂಡಿಸಬೇಕು ಅಂತ ಹೇಳಿ ಮಾಡಿದ್ದು.
0: ತುಂಬಾನೇ ಇದನ್ನ ಈವನ್ ಈಗ ನಾವು ಎಲ್ಲಾ ಶಾಲಾ ಮಟ್ಟದಲ್ಲೂ ಸಹ ಮಕ್ಕಳಿಗೆ ಒಂದು ಕ್ವಿಜ್ ಮತ್ತೆ ಎಲ್ಲ ಪೋಸ್ಟರ್ಸ್ಗಳನ್ನ ಹಚ್ಚಲಿಕ್ಕೆ ಮತ್ತೆ ಎಲ್ಲರಿಗೂ, ಯಾಕಂದ್ರೆ ರಸ್ತಾ ಸುರಕ್ಷತೆಗಳು ಇರಬೇಕು ಅಂದ್ರೆ ರಸ್ತಾ ನಿಯಮಗಳನ್ನ ಫಾಲೋ ಮಾಡಬೇಕು. ಅದು ಅದು ನಮ್ಮ ನಾಗರಿಕರ ಪ್ರತಿಯೊಬ್ಬರ ಕರ್ತವ್ಯ. ಇದರ ಬಗ್ಗೆನೂ ಸಹ ನಾವು ಹೆಚ್ಚು ಒತ್ತು ಕೊಟ್ಟು ಸ್ವಲ್ಪ ನಮಗೆ ಒಂದು ಸಣ್ಣ ಏನಾದರೂ ಒಂದು ಆಶಾಕಿರಣ, ಒಂದು ರಿಸಲ್ಟ್ ಬಂದರೆ ನಮಗೆ ಅದು ಎಷ್ಟು ಖುಷಿ ಕೊಡುತ್ತೆ. ಇವೆಲ್ಲ ಒಂದು ಎಫರ್ಟ್ ಜಿಲ್ಲಾಡಳಿತದಿಂದ ನಾವು ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಆಧಾರ್ ಸೀಡಿಂಗ್ ಅಂತೇಳಿ ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿರ್ತವೆ. ಆಮೇಲೆ ದರ್ಖಾಸ್ತು ಪೋಡಿಯಲ್ಲೂ ಸಹ ತುಂಬ ಒಳ್ಳೆಯ ಪ್ರೋಗ್ರೆಸ್ ನಮ್ಮ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಆಗಿರುತ್ತೆ. ಪೌತಿಯಲ್ಲೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ 100% ರಿಸಲ್ಟ್ ಮುಟ್ಬಿಟ್ಟಿದೀವಲ್ಲ, ಆದರೆ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಪ್ರಾರಂಭ, ಒಳ್ಳೆಯ ತ್ವರಿತಾಗತಿ ನಡೆಯೋದು ಇರ್ತದಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಹೀಗೆ ಕಂದಾಯ ಗ್ರಾಮಗಳು, ನಾವು ಬಂದಾಗ ಬರೀ 50 ಗ್ರಾಮಗಳು ನೋಟಿಫೈ ಆಗಿತ್ತು, ಈಗ ನಾವು 600 ಹೆಚ್ಚು ಗ್ರಾಮಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಸೊ ಹೀಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಂಡು ಬರ್ತದೆ. ಮತ್ತೆ ಜನಗಣತಿಯಲ್ಲೂ ಸಹ ನಮ್ಮ ಜಿಲ್ಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ಈಗ ನಮಗೆ ಈಗ ಮುಂದೆ ಬಂದಿರ್ತಾ ಈಗ ಇರ್ತಕ್ಕಂಥ ಸದ್ಯ ಸವಾಲು ಅಂದ್ರೆ SIR
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ.
0: ಹೌದು,
1: ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಲಸಗಳು ನಡೀತಾ ಇದ್ದಾವೆ. ಏನ್ ಮೇಡಮ್ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ಅಂದ್ರೆ, ಇದು ಪ್ರತಿ ವರ್ಷನೂ ಕೂಡ ನಡೆಯುತ್ತೆ, ಆದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ವಿಶೇಷ ಅಂತ ಅಂದಾಗ ನಮ್ಮ ಕಿವಿಗಳೆಲ್ಲವೂ ಕೂಡ ಎದ್ದು ನಿಲ್ಲುತ್ತೆ. ವಿಶೇಷತೆಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಡುವಂಥವರು. ಪರಿಷ್ಕರಣೆ ಅಂದ್ರೇನು, ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಅಂದ.
0: ಹೌದು, ಇದು ಅದಕ್ಕಾಗಿ ನಾನು ಇವತ್ತು ನಮ್ಮ ಕೇಳುಗರಿಗೆ ಹೇಳಬೇಕು ಅಂತಲೇ ಬಂದೆ. ಯಾಕಂದರೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೀವಿ ನಾವು. ನೀವು ಹೇಳಿದ್ರಿ ಇದು ಪ್ರತಿ ವರ್ಷ ನಡೀತಾ ಇದೆ, ಇಲ್ಲ, ಪ್ರತಿ ವರ್ಷ ನಡೆಯೋದು ಪರಿಷ್ಕರಣೆ ಅಷ್ಟೇ, ಸಮಗ್ರ ಪರಿಷ್ಕರಣೆ. ಪರಿಷ್ಕರಣೆ ನಡೀತದೆ, ನಾವು ರಿವಿಷನ್ ಪ್ರತಿ ವರ್ಷ. ನಾವು ಮತದಾರರ ಪಟ್ಟಿ ಅಂದ್ರೆ ಏನು ಅಂದ್ರೆ, ನಾವು ವೋಟ್ ಮಾಡುವಾಗ ಪ್ರತಿ ಒಂದು ಬೂತ್ ಇರ್ತದೆ, ಅವಕ್ಕೆ ನಾವು ಮತಗಟ್ಟೆಗಳು ಅಂತೀವಿ. ಜನಗಳೆಲ್ಲ ಬೂತ್ ಹೋದ್ವಿ ಅಂತಾರಲ್ಲ, ಅದು ಮತಗಟ್ಟೆ. ಒಂದು ಒಂದು ಮತಗಟ್ಟೆಗೆ 1,200 ವೋಟ್ ಇರ್ತದೆ, ಅದಕ್ಕಿಂತ ಜಾಸ್ತಿ ಇರಲ್ಲ, ಅದಕ್ಕಿಂತ ಕಮ್ಮಿ ಇರಬಹುದು. ಮ್ಯಾಕ್ಸಿಮಮ್ 1,200 100,200 ಮತದಾರರ ಮತದಾರರಿರ್ತಾರೆ ಅಲ್ಲಿ. ಅದಕ್ಕೊಂದು ಬೂತ್ ಅಂತ ಕರಿತೀವಿ, ಅದು ಒಂದು ಮತಗಟ್ಟೆ. ಆ ಮತಗಟ್ಟೆಯಲ್ಲಿ ಒಬ್ಬ ಮತಗಟ್ಟೆ ಅಧಿಕಾರಿಯನ್ನ ಅಪಾಯಿಂಟ್ ಮಾಡಿರ್ತೀವಿ. ಒಂದು ಮತಗಟ್ಟೆಗೆ ಒಬ್ಬ ಮತದಾರರ ಮತಗಟ್ಟೆ ಅಧಿಕಾರಿಗಳು ಅಂತ ಮಾಡ್ತೀವಿ. ಮತಗಟ್ಟೆ ಅಧಿಕಾರಿಗಳು ಅವ್ರನ್ನ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರಿತೀವಿ, BLOs. ಇದು ನಮ್ಮ ಜನಗಳಿಗೆ ಗೊತ್ತಿರಬೇಕು. ಆ BLO ದು ಕೆಲಸ ಏನು ಅಂದ್ರೆ, ಪ್ರತಿ ವರ್ಷ ಆ ಮತಗಟ್ಟೆಯಲ್ಲಿ ಯಾರು ಹೊಸಬರು ಬಂದ್ರು, ಯಾರು ಡೆತ್ ಆಗಿದೆ, ಯಾರು ಶಿಫ್ಟ್ ಆಗಿದ್ದಾರೆ, ಯಾರು ತಿದ್ದುಪಡಿಬೇಕಾ, ಇವನ್ನೆಲ್ಲಾ

0: ಪರಿಷ್ಕರಣೆ ಅಂತೀವಿ, ಅದನ್ನೆಲ್ಲ ಮಾಡೋದಕ್ಕೆ ಏನಂತೀವಿ
1: ಪರಿಷ್ಕರಣೆ.
0: ಇದನ್ನ ಮತಗಟ್ಟೆ ಅಧಿಕಾರಿಗಳು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ದಟ್ ಇಸ್ ಅ ರಿವಿಷನ್, ಮತದಾರರ ಪಟ್ಟಿಯ ರಿವಿಷನ್, ಪರಿಷ್ಕರಣೆ. ಬಟ್ ಈ ಸರಿ ನಾವು ಮಾಡ್ತಾ ಇರೋದು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತವೆ. ಸಮಗ್ರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ ನಮ್ಮ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ 20 ವರ್ಷ, ಈಗ 20 ವರ್ಷ ಆಗಿದೆ, 20 ವರ್ಷ ಆದ ನಂತರ ಮತ್ತೆ ಈ ಅವಧಿಯಲ್ಲಿ, ಈ 20 ವರ್ಷಗಳ ಅವಧಿಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ, ಈಗೇನು ಇಷ್ಟು ವರ್ಷ ನೀವೇನು ಸೇರ್ಪಡೆ ಮಾಡಿರ್ತೀರಿ, ಡಿಲೀಟ್ ಮಾಡಿರ್ತಾರೆ, ತೆಗೆದು ಹಾಕಿರ್ತೀರಿ, ಬಿಟ್ಟುಬಿಟ್ಟಿರ್ತೀರಿ, ಇಂಥವೆಲ್ಲ ಬದಲಾವಣೆ ಆಗಿರ್ತದೆ. ಆ ಬದಲಾವಣೆಯನ್ನು ಆಯೋಗ ಏನು ಮಾಡ್ತದೆ, ಗಮನಿಸುತ್ತೆ, ಅದು ಸರಿಯಾಗಿ ಆಗಿದೆನಾ ಅಥವಾ ಯಾವ ರೀತಿ ಆಗಿದೆ. ಯಾಕಂದರೆ ಒಂದು ಮುಕ್ತ ಮತ್ತು ನಿಷ್ಪಕ್ಷಪಾತವಾದ ಒಂದು ಚುನಾವಣೆಗಳು ನಡೀಬೇಕು ಅಂದರೆ ಮತದಾರರ ಪಟ್ಟಿ
1: ಪರಿಷ್ಕರಣೆ
0: ವಿಶ್ವಾಸಾರ್ಹ ಆಗಿರ್ಬೇಕದು,
1: ವಿಶ್ವಾಸಾರ್ಹತೆಯನ್ನು
0: ಹೊಂದಿರಬೇಕು. ಅವನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ. ಯಾಕಂದ್ರೆ ಮತದಾರರ ಪಟ್ಟಿ ಎಷ್ಟು ಆರೋಗ್ಯಕರವಾಗಿ ಇರ್ತದೋ, ವಿಶ್ವಾಸಾರ್ಹತೆಯನ್ನು ಹೊಂದಿರ್ತದೋ, ಅಷ್ಟು ಪಾರದರ್ಶಕತೆಯಿಂದ ಚುನಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮತದಾರರ ಪಟ್ಟಿಯನ್ನ ನಾವು ಆರೋಗ್ಯಕರವಾಗಿ ಇಡಲಿಕ್ಕೆ ನಾವು ಮಾಡ್ತಕ್ಕಂತಹ ಪ್ರಕ್ರಿಯೆನೇ ಈ ವಿಶೇಷ ಸಮಗ್ರ ಪರಿಷ್ಕರಣೆ. ಇದರ ವಿಶೇಷ ಅಂತ ಯಾಕೆ ಅಂದ್ರೆ, ಇದರ ವಿಶೇಷತೆ ಏನು ಅಂದ್ರೆ, ಈ ಹಿಂದೆ ನಮ್ಮ ದೇಶದಲ್ಲಿ 10 ಬಾರಿ ಆಗಿದೆ ಇಂತಹ ಪರಿಷ್ಕರಣೆಗಳು.
1: ವಿಶೇಷ ಪರಿಷ್ಕರಣೆ
0: ಪ್ರತಿ ವರ್ಷ ಆಗೋದು, ಪರಿಷ್ಕರಣೆ ಪ್ರತಿ ವರ್ಷ ನಡೀತಿರ್ತದೆ. ನೀವು ಹೇಳಿದ್ರಿ, ಅದು ನಿರಂತರ ಪ್ರಕ್ರಿಯೆ ನಮ್ಮ ಮತದಾರರ ಪಟ್ಟಿಯನ್ನು ಅಪ್ಡೇಟ್ ಮಾಡೋದು. ಈಗ 18 ವರ್ಷ ನನಗೆ ತುಂಬಿದೆ, ನನಗೆ ನಾಳೆಗೆ 18 ವರ್ಷ ತುಂಬಿದೆ, ನಾನು ನಾಳೆಗೆ ಅರ್ಜಿ ಕೊಡಬಹುದು BLO ಗೆ, ನನಗೆ 18 ತುಂಬಿದೆ, ನನ್ನ ಹೆಸರನ್ನು
1: ಸೇರಿಸಿ
0: ಅಂತ. ಅದು ನಿರಂತರ ಅದು ಪ್ರಕ್ರಿಯೆ ನಡೀತಾ ಇರ್ತದೆ. ಆದರೆ ಇದು ವಿಶೇಷ ಯಾಕೆ ಅಂದರೆ, ಇಂತಹ ವಿಶೇಷ ಪ್ರಕ್ರಿಯೆಗಳು ಇದುವರೆಗೂ 10 ಬಾರಿ ನಮ್ಮ ದೇಶದಲ್ಲಿ ನಡೆದಿದೆ. ನಮ್ಮ ರಾಜ್ಯದಲ್ಲಿ ಲಾಸ್ಟ್ ಕೊನೆಯ ವಿಶೇಷ ಸಮಗ್ರ ಪರಿಷ್ಕರಣೆ ಆಗಿದ್ದು ಅಂದ್ರೆ 2002ರಲ್ಲಿ ಆಯ್ತಾ. ಈಗ ವಿಶೇಷತೆ ಅಂತಂದ್ರೆ 2002ರಲ್ಲಿ ಯಾರು ಮತದಾರರು ಇದ್ರು ಅವರ ಮತದಾರರು ಮತ್ತೆ ಈಗಿನ ಮತದಾರರಿಗೆ ಲಿಂಕ್ ಕೊಡ್ತೇವೆ ನಾವು, ಅಂದ್ರೆ ಕೊಂಡಿಯನ್ನು ಹಾಕ್ತೇವೆ. ಲಿಂಕೇಜ್ ಹೆಂಗೆ ಕೊಂಡಿ ಅಂದ್ರೆ, ಅವರ ಸಂಬಂಧದೊಂದಿಗೆ ಕೊಂಡಿ ಹಾಕ್ತೇವೆ. ಈಗ ಸಪೋಸ್ ನಾನು ಇದ್ದೀವಿ, ಈಗ ನನ್ನ ವೋಟರ್ ಇಲ್ಲಿ ಇದೆ, 2002ರಲ್ಲಿ ನನ್ನ ವೋಟ್ ಎಲ್ಲಿತ್ತು, ನನ್ನ ಮತ ಹೆಸರು ಎಲ್ಲಿತ್ತು,
1: ಹೆಸರು ಯಾವ ಪಟ್ಟಿ,
0: ಯಾವ ಬೂತ್ ಅಲ್ಲಿ ಇತ್ತು, ಅದನ್ನ ನಾವು ಲಿಂಕ್ ಕೊಡ್ತೇವೆ. ಸೊ ಇದನ್ನೇ ನಾವು ಅನ್ನೋದು ಮ್ಯಾಪಿಂಗ್. ಗೊತ್ತಾಯ್ತಲ್ಲ, ಎಲ್ಲರೂ ಕೇಳ್ತಾರೆ ಇದೇನು ಮ್ಯಾಪಿಂಗ್ ಮಾಡ್ತಾ ಇದಾರೆ, BLO ಬರ್ತಾರೆ, ಏನು ಮಾಡ್ತಾರೆ, ಇದು ಮ್ಯಾಪಿಂಗ್. ನಿಮ್ಮ ಈಗಿನ ಹೆಸರನ್ನ ಆಗಿನ ಹೆಸರ ಜೊತೆಲಿ ಲಿಂಕ್ ಮಾಡೋದು. ಇನ್ನು ಕೆಲವರು ಕೇಳ್ಬೋದು, ಮೇಡಮ್ ನಂದು 2002ರಲ್ಲಿ ಹೆಸರೇ ಇರಲಿಲ್ಲ, ನಾನು ಈಗ ಮೊನ್ನೆ ತಾನೇ ಜಾಯ್ನ್
1: ಆಗಿದ್ದೆ.
0: ಹೌದು, ಆಗ ನಿಮ್ಮ ತಂದೆಯ ಹೆಸರ, ನಿಮ್ಮ ತಾಯಿಯ ಹೆಸರು ಅಥವಾ ಅಜ್ಜ ಅಜ್ಜಿಯ ಹೆಸರಿನೊಂದಿಗೆ ನಿಮ್ಮನ್ನ ತಾಳೆ ಹಾಕ್ಲಿಕ್ಕೆ ಆಗ್ತದೆ. ಅದನ್ನ ಲಿಂಕೇಜ್ ಹುಡುಕೊಳ್ತೇವೆ. ಅಂದ್ರೆ ನೀವು ಹಾಗೆ ಬಂದ್ಬಿಡಕ್ ಸಾಧ್ಯ ಇಲ್ಲ, ಎಲ್ಲಿಂದನು, ನಿಮ್ಮ ತಂದೆನೂ ಇರಬೇಕು, ನಿಮ್ಮ ತಾಯಿ ಇರಬೇಕು, ಯಾರೋ ಅಜ್ಜ ಇರಬೇಕು, ತಾತ ಇರಬೇಕು, ಯಾರೋ ಇರಬೇಕಲ್ಲ, ಅವರ ಜೊತೆಯಲ್ಲಿ ಲಿಂಕ್ ಕೊಡ್ತಾರೆ. ಅಂದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಇದಕ್ಕೆ ಇದನ್ನ ವಿಶೇಷವಾಗಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ಮಾಡ್ತಾರೆ. ಹೇಳ್ಬಿಡ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಮ್ಯಾಪಿಂಗ್ ತುಂಬಾ ಚೆನ್ನಾಗಿ ಆಗಿದೆ, 97% ಮ್ಯಾಪಿಂಗ್ ಆಗಿದೆ. ಅಂದ್ರೆ ಎಲ್ಲ ಸಿಕ್ಬಿಟ್ಟಿದ್ದಾರೆ ಅಂತ, ಎಲ್ಲ ಲಿಂಕೇಜಸ್, ಕುಟುಂಬ ಸಂಖ್ಯೆ ಲಿಂಕೇಜಸ್ ಸಿಕ್ಬಿಟ್ಟಿದೆ ಅಂತ, ಯಾರು ಏನು ಹೊರಗುಳಿದಿಲ್ಲ, ಎಲ್ಲರದು ಕುಟುಂಬದ ಸಂಬಂಧ ಸಿಕ್ಬಿಟ್ಟಿದೆ. ಅಜ್ಜಿ ತಂದೆ ತಾಯಿ ಅಥವಾ ಅಜ್ಜಿ ತಾತ ಅವ್ರದ್ದೆಲ್ಲ ಲಿಂಕ್ ಆಗಿದೆ, 97%. ಇನ್ನು 3 ಜನಕ್ಕೆ ಏನು, 100ರಲ್ಲಿ 3 ಜನಕ್ಕೆ ಸಿಕ್ಕಿಲ್ಲ, ಅವರಿಗೂ ಏನು ತೊಂದರೆ ಇಲ್ಲ, ಇನ್ನು ಮುಂದೆ ಮಾಡಬಹುದು, ಯಾವಾಗ ಬೇಕಿದ್ರೂ ಮಾಡಬಹುದು, ಈಗ್ಲೂ ಮಾಡಬಹುದು. ಸೊ ಹಾಗಾಗಿ ಇದನ್ನ ಮ್ಯಾಪಿಂಗ್ ಅಂತಾರೆ. ಈಗ ನಾವು ಮ್ಯಾಪಿಂಗ್ ಅನ್ನ ಸೈಡ್ಗೆ ಇಟ್ಬಿಡೋಣ, ಈಗೆಲ್ಲ ಮ್ಯಾಪಿಂಗ್ ಮುಗಿದೋಯ್ತು, ಈಗ ಮುಗಿದೋಯ್ತು ಅಂದ್ರೆ ಅದು ಇರಲಿ. ನಾವು ಸಮಗ್ರ ಪರಿಷ್ಕರಣೆ ಏನು ಅಂದ್ರೆ, ನಮ್ಮ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ವಿಸಿಟ್ ಮಾಡ್ತಾರೆ. ಮನೆ ಮನೆಗೆ ವಿಸಿಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಅಂತ ಇರುತ್ತೆ, ಗಣತಿ ನಮೂನೆ ಅಂತ ಕರೀತಾರೆ, ಅದನ್ನ
1: ಕೊಡ್ತಾರೆ.
0: 2 ಪ್ರತಿ ಇರ್ತದೆ, 1 ಪ್ರತಿಯನ್ನ ಅವರು ತುಂಬಬೇಕು. ಆ ಪ್ರತಿ ಹೇಗಿರ್ತದೆ ನಾನು ಹೇಳ್ತೀನಿ, ಅದರಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಆಮೇಲೆ ಅದನ್ನ ತುಂಬಿ ಕೊನೆಗೆ

0: ಸಹಿ ಮಾಡಿ ಅವರು ಒಂದು ಪ್ರತಿಯನ್ನ ಅವರು ಇಟ್ಕೊಳ್ಬೇಕು, ಮತದಾರರು ಇನ್ನೊಂದು ಪ್ರತಿಯನ್ನ ಮತಗಟ್ಟೆ ಅಧಿಕಾರಿಗೆ ಕೊಡಬೇಕು. ಇದನ್ನ ಮತಗಟ್ಟೆ ಅಧಿಕಾರಿ ತೆಗೆದುಕೊಂಡು ಈ ವಿಷಯವನ್ನ ಒಂದು ಅವರ BLO ಆಪ್ ಅಂತ ಇರ್ತದೆ ಅದಕ್ಕೆ ಅಪ್ಲೋಡ್ ಮಾಡ್ತಾರೆ, ಅಲ್ಲಿಗೆ ಆ ಪ್ರಕ್ರಿಯೆ ಮುಗೀತದೆ. ಇದು ಸರಳವಾಗಿ ಹೇಳಬೇಕು ಅಂತಂದ್ರೆ
1: ಈ ಒಂದು ಪ್ರಕ್ರಿಯೆ ಎಲ್ಲಿಂದ ಎಲ್ಲಿಯವರೆಗೆ ನಡೆಯುತ್ತೆ ಮೇಡಮ್?
0: ಹೌದು, ಇದು ಮುಖ್ಯವಾಗಿ ಈ June 30 ಈಗ ಪ್ರಾರಂಭ
1: ಆಗಿದೆ,
0: ಆಗುತ್ತೆ. ಇನ್ನೇನು
1: ಇವತ್ತಿಗೆ
0: ಮೂರು ದಿನ ಇದೆ, 3-4 ದಿನ ಆಯ್ತಾ, 30 ಪ್ರಾರಂಭ, 4 ದಿನ ಇದೆ, 30 ಪ್ರಾರಂಭ ಆಗ್ತದೆ. 30 June 29 July ಇದು ನಡೀತದೆ ಈ ಪ್ರಕ್ರಿಯೆ. ಅಂದ್ರೆ ಈ ಸಮಯದಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಅವರು ಮನೆ ಮನೆಗೆ ವಿಸಿಟ್ ಮಾಡಬೇಕು, ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಬಿಟ್ಟು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, 2 ಪ್ರತಿಯನ್ನು ಅವ್ರಿಗೆ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು ಮಾಹಿತಿ ಇರ್ತದೆ, ಅಂದ್ರೆ ಅದು ಮೊದಲೇ ಪ್ರಿಂಟ್ ಆಗಿ ಬಂದ್ಬಿಟ್ಟಿರ್ತದೆ, ವೋಟರ್ ಹೆಸರಿರ್ತದೆ ಅದರಲ್ಲಿ, ಅವರ ಯಾವ ಭಾಗದಲ್ಲಿ ಇದರ ಹೆಸರಿರ್ತದೆ, ಮತ್ತೊಂದು QR ಕೋಡ್ ಇರ್ತದೆ. ಆ QR ಕೋಡ್ ರೀಡ್ ಮಾಡಿದ್ರೆ ಅವರ 2002 ಅವರ ಡೀಟೇಲ್ಸ್ ಬರ್ತದೆ. ಈ ರೀತಿಯಾಗಿ ಮತ್ತೆ ಫೋಟೋ ಇರುತ್ತೆ, ವ್ಯವಸ್ಥಿತವಾಗಿ, ಅದಕ್ಕೇನು ಗೊಂದಲ ಇಲ್ಲ. ಇವ್ರು ಏನ್ ಮಾಡ್ಬೇಕು, ಅದು ಆ ಪ್ರತಿ ಬಂದ್ಮೇಲೆ ಅವರ ಮತದಾರರ ಹೆಸರು, ಇಂದಿನ 2002 ಅಲ್ಲಿ ಇದ್ರೆ ಅವರ ಹೆಸರು, ಅದರ ಮಾಹಿತಿ ಕೊಡಬೇಕು. ಇಲ್ಲ ಅಂದ್ರೆ ಆ ಟೈಮಲ್ಲಿ ಇರ್ಲಿಲ್ಲ ಅಂದ್ರೆ ಅವರ ಸಂಬಂಧ, ತಂದೆಯವರ ಹೆಸರು, ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಾಲಂ ಇರ್ತದೆ, ಅದರಲ್ಲಿ ಆ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಈಗ ಅವರು ತುಂಬಬೇಕಾಗಿರೋ ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಅವರ ಜನ್ಮ ದಿನಾಂಕವನ್ನು ತುಂಬುತ್ತಾರೆ, ಆಧಾರ್ ಸಂಖ್ಯೆ ಆಪ್ಷನ್ ಇರ್ತದೆ, ಮೊಬೈಲ್ ಸಂಖ್ಯೆ ತುಂಬುತ್ತಾರೆ, ತಂದೆ ಹೆಸರು, ತಾಯಿ ಹೆಸರು, ಅವರ ಎಪ್ಪಕ್ ನಂಬರು, ಅವರ ಸಂಗಾತಿ ಹೆಸರು, ಈ ರೀತಿಯಾಗಿ ತುಂಬುತ್ತಾರೆ. ಇಷ್ಟು ತುಂಬಿ ಒಂದು 3 ಕಂಡೀಷನ್ಸ್ ಇರ್ತದೆ ಅಲ್ಲಿ. ಏನು ಅಂದ್ರೆ, ನಾನು ನನ್ನ ಕುಟುಂಬದ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ ಅಂತ ಇರ್ತದೆ. ಆಮೇಲೆ ನನ್ನ ಹೆಸರು ಬೇರೆ ವಿಧಾನಸಭಾ ಕ್ಷೇತ್ರದ ಅಥವಾ ಇನ್ನೊಂದು ಕಡೆ ಇಲ್ಲ, ಯಾಕಂದ್ರೆ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು, ಎಲ್ಲಾದ್ರೂ ಒಂದು ಕಡೆ ಇರಬೇಕು ಅವರ ಹೆಸರು, ಅವರು ವೋಟ್ ಮಾಡೋದು. ಎಲ್ಲಾ ಕಡೆ ನಾನು ಇಲ್ಲೊಂದಿದೆ, ಬೆಂಗಳೂರಲ್ಲೊಂದಿದೆ, ವಿಜಾಪುರಲ್ಲೊಂದಿದೆ, ಇನ್ನೊಂದು ಜಿಲ್ಲೆಯಲ್ಲಿದೆ, ಇಲ್ಲ,
1: ಒಬ್ಬರಿಗೆ ಒಂದೇ ಮತ,
0: ಮತ್ತೆ ಒಂದೇ ಕಡೆ ಅವರು ಇಟ್ಕೊಂಡ್ಬೇಕು. ಬೇರೆ ಕಡೆ ಏನಾದ್ರು ಇದ್ರೆ ಈಗಲೂ ತಪ್ಪಿಲ್ಲ, ಈಗಲೂ ಹೇಳ್ಬಿಡಿ, ಅಲ್ಲಿ ಡಿಲೀಟ್ ಆಗುತ್ತೆ. ನಮ್ಮ BLO ಹೇಳಿ ಡಿಲೀಟ್ ಮಾಡಿ ಅಂತ ಒಂದು ಡಿಲೀಟ್ ಫಾರ್ಮ್ ಇರ್ತದೆ, ನಮ್ಮನ್ನು ಹೇಳು ಅಂತ ಕರಿತೇವೆ ಅದರಲ್ಲಿ. ಅವ್ರು ನೀವು ಹೇಳಿದ್ರೆ ನಮ್ಮ BLO ಜವಾಬ್ದಾರಿ, ಅದು ನಮ್ಮನ್ನು ಹೇಳು ತುಂಬಿಕೊಟ್ಟು ಸೈನ್ ಮಾಡ್ಕೊಂಡು ಅದನ್ನು ಡಿಲೀಟ್ ಮಾಡಿಸ್ಬೇಕು. ಎಲ್ಲಾದರೂ ಒಂದು ಕಡೆ ಇಟ್ಕೊಳ್ಬೇಕು ಆಯ್ತಾ. ಈವನ್ ಸಪೋಸ್ ಕೊಡಲಿಲ್ಲ ಅಂದ್ರೂ, ಈಗ ನಮ್ಮಲ್ಲಿ ಡೂಪ್ಲಿಕೇಟ್ ರನ್ನಿಂಗ್ ಸಾಫ್ಟ್ವೇರ್ ರನ್ ಆಗ್ತದೆ, 2 ಕಡೆ ಇದ್ದಲ್ಲಿ ಒಂದು ಕಡೆ ಡಿಲೀಟ್ ಆಗುತ್ತೆ. ಹಾಗಾಗಿ ಅವರು ಆಯ್ಕೆ ಮಾಡ್ಕೊಳ್ಬೇಕು ನನ್ನ ಹೆಸರು ಎಲ್ಲಿರಬೇಕು ಅಂತ. ಹಾಗಾಗಿ ವಿಧಾನಸಭಾ ಕ್ಷೇತ್ರದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಹೆಸರು ಇರೋದಿಲ್ಲ, ಇಲ್ಲೇ ಇದೆ ಅಂತ ಅವರು ಹೇಳ್ತಾರೆ. ಆಮೇಲೆ ತಪ್ಪು ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿ ಘೋಷಣೆ ಮಾಡ್ಕೋಬೇಕು. ಈ 3 ಪಾಯಿಂಟ್ ಹೇಳಿ ಅವರು ಸಹಿಯನ್ನ ಮಾಡಿಕೊಡ್ಬೇಕು ಈ ಫಾರಂಗೆ, ಎನ್ಯುಮರೇಷನ್ ಫಾರ್ಮ್, ಗಣತಿ ನಮೂನೆ ಅಂತ ಕರೀತಾರೆ. ಇಲ್ಲಿ ಸಹಿ ಮಾಡಿದಾಗ ಮೊದ್ಲೇನಂತ ಇತ್ತು, ಮೊದಲು ಮತದಾರರ ಸಹಿ ಮಾಡಬೇಕು, ಇಲ್ಲ ಅವ್ರಿಗೆ ಸಹಿ ಮಾಡಕ್ಕೆ ಬರಲ್ಲ ಅಂದ್ರೆ ಹೆಬ್ಬೆಟ್ಟನ್ನ ಹಾಕಬಹುದು. ಇನ್ನು ಕೇಳ್ಬಹುದು, ಮೇಡಮ್ ಅವರು ಎಷ್ಟೋ ಜನ ಊರಿಗೆ ಹೋಗ್ಬಿಟ್ಟಿರ್ತಾರೆ, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ, ಪಾಪ ಬೆಳಗ್ಗೆ ಅವರು ಕೆಲ್ಸಕ್ಕೆ ಎದ್ದು ಹೋಗ್ಬಿಟ್ಟಿರ್ತಾರೆ, ಮನೇಲಿ ಯಾರು ಹಿರಿಯರಷ್ಟೇ ಇರ್ತಾರೆ. ಈಗ ಒಂದು ಮನೆಯಲ್ಲಿ 5 ಜನ ಇದ್ದಾರೆ, ಪಾಪ ಮಗ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಹಿರಿಯರಿದ್ದಾರೆ, ಮತ್ತೆ ಅವರದ್ದು ಹೇಗೆ ಅಂತ ಕೇಳಬಹುದು. ಅಥವಾ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಎಲ್ಲೋ ಹೋಗಿದ್ದಾರೆ. ಸೊ ಆ ಮನೆಯ ಒಬ್ಬ ಹಿರಿಯ ಸದಸ್ಯರು, ಅಂದ್ರೆ ಹಿರಿಯರು ಇರ್ತಾರಲ್ಲ ಯಾರಾದ್ರೂ ಒಬ್ಬ ಸದಸ್ಯರು, ಯಜಮಾನರು, ಅವರು ಸಹಿ ಮಾಡಬಹುದು. ಹಿರಿಯ ಸದಸ್ಯರು ಅವರ ಪರವಾಗಿ ಸಹಿ ಮಾಡಬಹುದು. ಈಗ 5 ಜನ ಇದಾರಂದ್ರೆ ಅವ್ರಿಗೆ 5 ಸೆಟ್ ಬರ್ತವೆ, 2 ಕಾಪಿ ಎನ್ಯುಮರೇಷನ್ ಫಾರ್ಮ್, ಒಬ್ಬೊಬ್ಬರಿಗೆ ಒಂದೊಂದು ಬರ್ತವೆ, 2 ಫಾರ್ಮ್ ಇರ್ತದೆ. ಅವರೆಲ್ಲರೂ ಅವರವರ ಮಾಹಿತಿಯನ್ನ ತುಂಬಬೇಕು, ಮತದಾರರ ಮಾಹಿತಿಯನ್ನ. ಕೊನೆಗೆ ಸಹಿ ಮಾಡಿ ಮಾಹಿತಿ ಏನೋ, ಎಲ್ಲ ನಮ್ಮ BLO ಇರ್ತಾರೆ, ಅವ್ರ ಜೊತೆಲಿ ಕುತ್ಕೊಳ್ತಾರೆ, ಅವ್ರಿಗೆಲ್ಲ ಗೈಡ್ ಮಾಡಿ ಎಲ್ಲ ಹೇಳಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ರು, ಸಹಿ ಮಾಡಬೇಕು. ಈಗ ಇದು ಬಹಳ ಮುಖ್ಯ. ಈ ಸಹಿ ಮಾಡುವಾಗ ಅವರು ಇದ್ರೆ ಅವರೇ ಮಾಡಬಹುದು, ಇಲ್ಲ ಅಂದ್ರೆ ಅವರ ಪರವಾಗಿ
1: ಹಿರಿಯರು
0: ಸಹಿ ಮಾಡಿ ಅಲ್ಲಿ ಬರೀಬೇಕು. ಅವರ ಸಂಬಂಧ ಏನು,
1: ಏನು
0: ತಂದೆ
1: ತಂದೆ
0: ತಾಯಿ ಮಾಮ ಅತ್ತೆ ಆತರ ಏನಾದ್ರು ಬರೆದು ಅವರ ಆ ದಿನಾಂಕ ನಮೂದು ಮಾಡಬೇಕು. ಒಂದು ಪ್ರತಿಯನ್ನ

0: ಮತದಾರರು ತಾವೇ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ನಾಳೆ ನಿಮ್ಮ ಹೆಸರು ಏನಾದರೂ ಬಿಟ್ಟು ಹೋಗಿದ್ರೆ ಈ ಪ್ರತಿಯನ್ನು ತೋರಿಸಿ ನೀವು
1: ನಿಮ್ಮ
0: ಹಕ್ಕು ಮತ್ತು ಆಕ್ಷೇಪಣೆಗಳಿಗಂತ ಸಮಯ ಕೊಡ್ತೀವಿ ನಂತರ, ಆಮೇಲೆ ಹೇಳ್ತೀನಿ ನಾನು, ಆಗ ಇದನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ.
1: ಇದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿ ಮೇಡಮ್, ಬಹಳ ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಗತ್ತರ ತಾವು ತಿಳಿಸ್ಕೊಟ್ರಿ. ಈ ವಿಶೇಷ ಪರಿಷ್ಕರಣೆ ಅಂತ ಅಂದ್ರೆ ಏನು, ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಮತ್ತೆ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಇದ್ರ ಜೊತೆಗೆ ಈಗ ನಮ್ಮ ಕೇಳುಗರು ಸಾಕಷ್ಟು ಜನ ಆಗ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ ಮೇಡಮ್. ಮೊದಲನೇ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ.
2: ನಮಸ್ಕಾರ ಸರ್.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ಸರ್, ನನ್ನ ಹೆಸರು ಶಿವು ಅಂತ, ಚಂದ್ರಪಟ್ಟಣದಿಂದ ಸರ್.
1: ಮಾತಾಡಿ ಶಿವು, ಏನು ಸಮಸ್ಯೆ ಇದೆ ಮಾತಾಡಿ, ನೇರವಾಗಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಮಾತಾಡಿ ಮಾತಾಡಿ.
0: ನಮಸ್ಕಾರ ಶಿವು, ಹೇಳಿ.
2: ಮೇಡಮ್ ನಮಸ್ಕಾರ. ಮೇಡಮ್, ಮೊದಲನೇದಾಗಿ ನಮ್ಮ ಜಿಲ್ಲೆಯ ಪರ ಬಡ ರೈತರ ಪರವಾಗಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಮೇಡಮ್.
1: ನಮಸ್ತೆ ನಮಸ್ತೆ, ಹೇಳಿ ಶಿವು.
2: ಒಂದು ಮೊದಲನೇ ಪ್ರಶ್ನೆ ಏನಂದ್ರೆ ಮೇಡಮ್, ಇಲ್ಲಿ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಪಿಂಚಣಿ ಹಣ ಬರ್ತದೆಯಲ್ಲ ಸರ್, ಅದರಲ್ಲಿ 60-65 ಅಂತ 5 ವರ್ಷ ಡಿಫ್ರೆಂಟ್ ಆಗಿ ಬರೀತಾರೆ, ಅದರಿಂದ ಅವರಿಗೆ 600 ರೂಪಾಯಿನ ಮಾಡ್ತಾ ಇದಾರೆ. 63-66 ಅಂತ ಬರೆದ್ರೆ ಅವರಿಗೆ 1200 ಆಗ್ತದೆ. ಈ 5 ವರ್ಷ ಡಿಫ್ರೆಂಟ್ ಮಾಡ್ತಾ ಇರೋದ್ರಿಂದ ಕೆಲವು ಜನರಿಗೆ ಸರ್ ತುಂಬಾ 600 ರೂಪಾಯಿ ಆಗ್ತದೆ. ಡಾಕ್ಟರ್ಗಳಿಗೆ ಒಂದು ಡೇಟ್ ಕೊಟ್ಟು 63-66 ವಯಸ್ಸು ನೋಡಿ ಅವರಿಗೆ ಭಯ ಬರೀಬೇಕು ಅಂತ ಮನವಿ.
0: ಖಂಡಿತ ಶಿವು, ನಾನೊಂದ್ಸರಿ ಡಿಸ್ಕಸ್ ಮಾಡ್ತೀನಿ ನಮ್ಮ ಇವ್ರಿಗೆ ಹೇಳಿ, ಯಾಕಂದ್ರೆ ನಿಯಮಗಳು ಅಲ್ಲಿ ಇದು ಇದೆ, ಅವ್ರಿಗೆ ಯಾವ ಯಾವ ವಯಸ್ಸಿಗೆ ಪೆನ್ಷನ್ ಅಂತ ಒಂದು ಕಾರ್ಯಕ್ರಮ ಅದಕ್ಕೆ ಮಾಡೋಣ ಅವ್ರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ.
1: ಧನ್ಯವಾದ ಶಿವು ಕರೆ ಮಾಡಿದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ, ಯಾವ ಊರಿಂದ ಅಂತ ಹೇಳಿ.
3: ಸರ್ ನಮಸ್ತೆ, ನನ್ನ ಹೆಸರು ಶೀಲಾ ನಯನೇಂದ್ರ ಅಂತ, ಅಂಚೂರು ಆಲೂರು ತಾಲೂಕು.
1: ಆಲೂರು ತಾಲೂಕು.
3: ಸರ್ ಸರ್ ನಮಸ್ತೆ. ನಂದು ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ ಶೀಲಾ.
3: ಮೇಡಮ್, ನನ್ನ ಮಗನ್ಗೆ ಈಗ 18 ತುಂಬಿತು, ಈಗ ಜೂನ್ಗೆ ವೋಟಿನ್ ಕಾರ್ಡ್ ಮಾಡಿಸೋದಕ್ಕೆ ಏನ್ ಪ್ರೊಸೀಜರ್ ಇದೆ ಮೇಡಮ್? ನಾವು ಅಂಗನವಾಡಿ ಟೀಚರ್ಗೆ ಫೋನ್ ಮಾಡಿ ಕೇಳಿದೆ, ಅವರು ಅದೇ ಏನು ತಾಲೂಕ್ ಆಫೀಸಿಗೆ ಹೋಗಿ ಅಂತ ಹೇಳಿದ್ರು.
0: ಹಾ, ತುಂಬಾ ಒಳ್ಳೆ ಪ್ರಶ್ನೆ ಶೀಲಾ ಕೇಳಿದ್ರು.
1: ಹೌದು, 18 ವರ್ಷ ತುಂಬಿದೆ ಮಗನಿಗೆ.
0: ಈಗ 18 ವರ್ಷ ತುಂಬಿರಬಹುದು, ಅಥವಾ ಅವರು ಇನ್ನೊಬ್ರು ಕೆಲವರು ಬೇರೆ ಮೊದಲು ಒಂದು ಊರಲ್ಲಿ ಇರ್ತಾರೆ, ಈಗ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿರಬಹುದು, ಅಥವಾ ಮೈಗ್ರೇಟ್ ಆಗಿರಬಹುದು. ಸೊ ಒಂದು ಮತದಾರರ ಪಟ್ಟಿ ಅಂದ್ರೆ ಒಂದು ಮತದಾರರ ಆಗ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ
1: ಮಾತಾಡಬೇಡಿ ಶೀಲಾ, ಕೇಳಿಸ್ಕೊಳ್ಳಿ, ಮೇಡಮ್ ಮಾತಾಡ್ತಿದ್ದಾರೆ.
0: ಮುಖ್ಯವಾಗಿ ಅವರು 4 ಕಂಡೀಷನ್ ಇದೆ, ಅದರಲ್ಲೂ 2 ಕಂಡೀಷನ್ಸ್ ತುಂಬಾ ಮುಖ್ಯ. ಒಂದು, ಅವರು ಭಾರತದ ಪ್ರಜೆ ಆಗಿರಬೇಕು, ಅವರು 18 ವರ್ಷಕ್ಕಿಂತ ಕಮ್ಮಿ ಇರಬಾರ್ದು,
1: ಕಮ್ಮಿ ಇರಬಾರ್ದು,
0: ಇಷ್ಟೇ 2 ಕಂಡೀಷನ್. ಇನ್ನು 2 ಇದೆ, ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು, ಮತ್ತೆ ಯಾವುದೇ ಕಾನೂನು ಅಡಿಯಲ್ಲಿ ಅವರು ಅನರ್ಹಗೊಂಡಿರಬಾರ್ದು. ಅದೇನು ಜಾಸ್ತಿ ನಮ್ಗೆ ಹೆಚ್ಚು ಬರಲ್ಲ, ಇವೆರಡನ್ನ ನೋಡ್ಕೊಳ್ಬೇಕು. ಅದರಲ್ಲೂ 18 ತುಂಬಿದೆ ಅಂದ ತಕ್ಷಣ ಶೀಲಾ ಹೇಗೆ ಕೇಳಿದ್ರು, ತುಂಬಾ ಎಲ್ಲಾ ಮಕ್ಕಳಿಗೆ ನಾವು ಈವನ್ ಕಾಲೇಜಲ್ಲಿಯೂ ಸ್ಕೂಲ್ಗಳಲ್ಲೂ ನಾವು ಹೇಳೋದಿಷ್ಟೇ, ನಿಮ್ಮ ಮೋಡಿ 18 ತುಂಬಿದ ತಕ್ಷಣ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಬರೋ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಇದು ಒಂದು ನಿಮ್ಮೆಲ್ಲರ ಕರ್ತವ್ಯ ಆಯ್ತು. ಯಾಕಂದ್ರೆ ನಾವು ಬರೀ ಇಷ್ಟು ಮಾತಾಡ್ತವೆ, ನಾವು ಒಂದು ನಮ್ಮ ಹಕ್ಕನ್ನು ಚಲಾಯಿಸಿದಾಗೆ ತಾನೇ ನಮ್ಮ ದೇಶದ ನಿರ್ಮಾಣ ನಾವು ಮಾಡಲಿಕ್ಕೆ ಸಾಧ್ಯ. ಹಕ್ಕು, ಹಾಗಾಗಿ 18 ತುಂಬಿದ ತಕ್ಷಣ ಏನು ಮಾಡಬೇಕು ಪೋಷಕರು ಅಥವಾ ಮಗು ಅಂದರೆ, ಅಲ್ಲಿನ ಬಿ ಎಲ್ ಓ ಅಂತ ಹೇಳ್ತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತೀವಿ ನಾವು, ಅಂದರೆ ಮತದಾರರಿಗೆ ಸಹಾಯಕ, ಮತದಾರರ ಸಹಾಯ ಕೇಂದ್ರಗಳು ಅಂತ ಹೇಳಿ, ಪ್ರತಿಯೊಂದು ಮತಗಟ್ಟೆ ಅಧಿಕಾರಿಗಳು ಅಲ್ಲಿ ಇರಬೇಕು. ಅವ್ರಿಗೆ ಒಂದು ಅರ್ಜಿ ಕೊಡ್ತಾರೆ, ನಮೂನೆ, ಅವ್ರಿಗೆ 18 ತುಂಬಿದೆ ಅಂದರೆ ನಮೂನೆ 6 ಅಂತ ಕೊಡ್ತಾರೆ, ಅದನ್ನು ಫಿಲ್ ಅಪ್ ಮಾಡಿ ಕೊಡಬೇಕು. ಈಗ 18 ತುಂಬಿದೆ ಅನ್ನೋದಕ್ಕೆ ಈಗ ಅವರಂತೂ ಭಾರತೀಯ ಪ್ರಜೆಗಳು, ಯಾಕಂದರೆ ಅವರ ತಂದೆ ತಾಯಿ ಅವರದೆಲ್ಲ ವೋಟರ್ ಕಾರ್ಡ್ ಎಲ್ಲ ಇಲ್ಲೇ ಇದೆ. ಮತ್ತು ಏನಾದರೂ ಡೌಟ್ ಬಂದರೆ ಕನ್ಫರ್ಮ್ ಮಾಡ್ಕೊಬೋದು, ಸಪೋಸ್ ಅವರೇನಾದರೂ ಬೇರೆ ದೇಶದಿಂದ ಬಂದು ಸೆಟ್ಲ್ ಆಗಿದ್ದಾರೆ ಅಂತಂದರೆ ಅವರು ಚೆಕ್ ಮಾಡ್ಕೊಬಹುದು, ತಪ್ಪೇನೂ ಇಲ್ಲ. ಸೊ ಅವರು ನಮ್ಮ ದೇಶದ ಪ್ರಜೆನೇ ಅಂತ ಅಂತಂದರೆ ಮೊದಲನೇ ಕಂಡೀಷನ್ ಫುಲ್ಫಿಲ್ ಆಯಿತು ಅಂದರೆ ಸರಿ ಆಯಿತು. ಎರಡನೇದು, 18 ತುಂಬಿರೋದಕ್ಕೆ ಒಂದು ಇದು ಕೊಡಬೇಕು,
1: ದಾಖಲೆ.
0: ಈಗ ಸ್ಕೂಲಿಂದು SSLC ಮಾರ್ಕ್ಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು,
1: ಆಧಾರ್ ಕಾರ್ಡ್ ಅಲ್ಲೂ ಇರುತ್ತೆ ಈಗ.
0: ಆಧಾರ್

0: ಕಾರ್ಡ್ ಈಸ್ ಅ ಓನ್ಲಿ ಐಡೆಂಟಿಟಿ ಪ್ರೂಫ್ ಅಂತೀವಿ. ಅದು ಹೊರತುಪಡಿಸಿನೂ ನಮ್ಮ ಒಂದು 11 ದಾಖಲೆಗಳನ್ನು ಹೇಳಿದ್ದೇವೆ, ಸರ್ಕಾರದಿಂದ ಕೊಡ್ತಕ್ಕಂತಹ ಒಂದು ಅಥವಾ ಇತರೆ ದಾಖಲೆಗಳು. ಯಾವುದೇ ಬೆನಿಫಿಟ್, ಒಂದು ಆ ಮಗುಗೆ 18 ತುಂಬಿದೆ ಅನ್ನೋದಕ್ಕೆ ಒಂದು ದಾಖಲೆ. ಈಗಂತೂ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಸ್ಕೂಲು TC ಅಥವಾ SSLC ಸರ್ಟಿಫಿಕೇಟು ಈ ಥರ ಎಲ್ಲ ಕೊಡಬಹುದು. ಕೊಟ್ಬಿಟ್ಟು ಅವರು ಅರ್ಜಿಯನ್ನು ನಮ್ಮ ಇವರಿಗೆ ಕೊಡಬೇಕು, ಯಾರಿಗೆ, BLO ಮತಗಟ್ಟೆ ಅಧಿಕಾರಿಗಳಿಗೆ. ಅವರು ಅದನ್ನು ಪರಿಷ್ಕರಣೆ ಮಾಡಿ ಅದನ್ನು ನಮ್ಮ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಇರ್ತಾರೆ, ಅಂದರೆ ಮತದಾರರ ನೋಂದಣಿ ಅಧಿಕಾರಿ ಅಂತಲೇ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಅವರು. ಅವರು ತಮ್ಮ ಪವರನ್ನು ತಹಸೀಲ್ದಾರ್ಗೂ ಕೊಟ್ಟಿರ್ತಾರೆ, ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ AERO ಅಂತ ಕರಿತೀವಿ ಅವರಿಗೆ. ಅವರಿಗೆ ಉಪ ನೋಂದಣಿ ಅಧಿಕಾರಿ ಅಂತೀವಿ, ಅವರಿಗೆ ಮತದಾರರ ಉಪ ನೋಂದಣಿ ಅಧಿಕಾರಿ. ಅವ್ರಿಗೆ ಹೋಗುತ್ತೆ, ಅವರು ಹಿಯರ್ ಮಾಡಿ ತಹಸೀಲ್ ಆಫೀಸಲ್ಲಿ ಇವರು ಹೌದು ದಾಖಲೆ ಎಲ್ಲ ಕೊಟ್ಟಿದ್ದಾರೆ, ಅವ್ರಿಗೆ ಸೇರಿಸಬಹುದಾ ಅನ್ನೋದು ಒಂದು ಆದೇಶ ಆಗುತ್ತೆ. ಎಸ್ ಅಪ್ರೂವ್ಡ್, ಅವರು ಸೇರಿಸಬಹುದು, ದಾಖಲೆ ಎಲ್ಲ ಸರಿ ಇದೆ. ಪರಿಶೀಲನೆ ಆದಮೇಲೆ ಸುಮ್ಮನೆ ಸೇರಿಸ್ಬಿಡೋದಿಲ್ಲ ನಾವು. ಸೊ ಆದರೆ ಕಲೆಕ್ಟ್ ಮಾಡಿಕೊಂಡು ಕೊಡೋ, ಪರಿಶೀಲನೆ ಮಾಡಿ ಕೊಡೋದು ಮತಗಟ್ಟೆ ಅಧಿಕಾರಿಯ ಕರ್ತವ್ಯ. ಶೀಲಾ, ಮತ್ತು ನಿಮ್ಮ ಥರನೇ ಇರ್ತಕ್ಕಂಥ ಎಲ್ಲ 18 ತುಂಬಿದ ಎಲ್ಲ ಪೋಷಕರಿಗೆ, ಮತ್ತೆ 18 ತುಂಬಿದೆ ಅಂದ್ರೆ ಅವ್ರ ಮಕ್ಕಳಾಗಲ್ಲ, ಅವರು ಅಡಲ್ಟ್ ಆಗಿಬಿಡ್ತಾರೆ ಈಗ, ಅವ್ನ ಮಗು ಅಂತ ಹೇಳಿದೆ, ಅವರು ಸಹ ಅವರು ನಮೂನೆ 6 ಕೊಡಬಹುದು. ಇನ್ನೊಂದು ಈಗ ಆನ್ಲೈನಲ್ಲೂ ಇದೆ, ಅವರು ಅರ್ಜಿಯನ್ನ ಆನ್ಲೈನಲ್ಲೂ ಸಲ್ಲಿಸಬಹುದು. ನಮ್ಮ ECI.gov.network ಇರ್ತದೆ, ECI ವೆಬ್ಸೈಟ್ಗೆ ಹೋದ್ರೆ ECI ಅಂತೀವಿ ನಾವು, ಅದರಲ್ಲಿ ಹೊಸ ಹೋಟೆಲ್ಗೆ ಎನ್ರೋಲ್ ಮಾಡ್ಕೊಳಕ್ಕೆ ಅವಕಾಶ ಉಂಟು. ಆನ್ಲೈನಲ್ಲಿ ಆದರೆ ಮತ್ತೆ ನಮಗೆ ಆನ್ಲೈನಲ್ಲಿ ಮೆಸೇಜ್ ಬರ್ತದೆ, ಮತ್ತೆ ಅದನ್ನು ವೆರಿಫಿಕೇಶನ್ ಮಾಡಿ ಅಪ್ರೂವ್ ಆಗ್ತದೆ. ಈಗ ಅಷ್ಟು ಸರಳಗೊಂಡಿದೆ.
1: ಯಾವುದಾದ್ರೂ ಒಂದು ವಿಧಾನ
0: ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಈಗ ಬರಲ್ಲ ಅಂದ್ರೆ ನಮ್ಮ ಮತಗಟ್ಟೆ ಅಧಿಕಾರಿಗೆ ನಮೂನೆ 6 ಅರ್ಜಿಯನ್ನು ತುಂಬಿ ಕೊಡಬೇಕು. ಅವ್ರು ಕೊಡ್ತಾರೆ, ನಮೂನೆ 6 ಕೊಡಿ, ನಾನು ನನ್ನ ಮಗು 18 ತುಂಬಿದೆ, ಈಗ ಅದಕ್ಕೊಂದು ಸರ್ಟಿಫಿಕೇಟ್ ಹಚ್ಚಿ ಅವ್ರಿಗೆ ಕೊಡಬಹುದು.
1: ಶೀಲಾ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ
2: ಸರ್. ನಮಸ್ತೆ ಸರ್, ನಾನು ಬಾಳ್ಪೇಟೆ ಚಿನ್ನಿನಿಂದ ಈಶ್ವರ್ ಮಾತಾಡ್ತಿದ್ದೀನಿ.
1: ಈಶ್ವರ್ ಮಾತಾಡಿ.
2: ನಮಸ್ತೆ ಮೇಡಮ್.
0: ನಮಸ್ತೆ ಈಶ್ವರ್
2: ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್, ನೀವು ನಮ್ಮ ಹಾಸನ ಜಿಲ್ಲೆಗಾಗಿ ಬಂದು 12 ಬಾರಿ ಮಾತಾಡಿದ್ರೆ ಅದರಲ್ಲಿ 6 ಬಾರಿ ನಿಮ್ಮ ಹತ್ರ ಮಾತಾಡಿದ್ದೀನಿ.
1: ನಿಮ್ದನ್ನು ಸೆಲೆಬ್ರೇಷನ್ ಮಾಡೋಣ ಇವತ್ತು ಈಶ್ವರ್. 12 6 ಬಾರಿ ಮಾತಾಡಿದ್ರು ಮೇಡಮ್, ಶೇಕಡ 50%.
0: ಅಂದ್ರೆ ಇವರು ರೆಗ್ಯುಲರ್ ಆಗಿ ರೇಡಿಯೋವನ್ನ ಕೇಳ್ತಾರೆ.
1: ಹೌದು ಹೌದು. ಏನಿದೆ ಇವತ್ತು ಮಾತಾಡಿ ಈಶ್ವರ್.
2: ನಮಸ್ತೆ ಮೇಡಮ್, ನಾನು ನನಗೇನು ಪ್ರಶ್ನೆ ಅಂದ್ರೆ, ಮೊದಲನೇ ಪ್ರಶ್ನೆ, ನಾವೀಗ ನಮ್ಮ ಈ ಒಂದು BLO ಬಂದು ನಮ್ಮ ಮನೆಗೆ ಚೀಟಿ ಕೊಟ್ಟೋದೆ, 2 ಅಂತ ಹೇಳಿದ್ರು. ಆ ಪ್ರತಿ ಕೊಟ್ಟಾಗ ನಮ್ಮಲ್ಲಿ ಏನು ಅಕಸ್ಮಾತ್ ಕಳೆದೋದ್ರೆ ಆ ಚೀಟಿ, ಕೆಲವರು ಹಳ್ಳಿಗಳಲ್ಲಿ ನೆನೆದೋಗೋದು, ಹಾಳು ಮಾಡೋದು ಈ ತರ, ಅದ್ರಲ್ಲಿ ಕೆಲವರು ಇನ್ಸಿಲ್ ಮಿಸ್ಟೇಕ್. ನಾವು ಉದಾಹರಣೆ, ನಾವು ಈಶ್ವರ್ ಅಂತ ಇದೀವಿ, ನಮ್ಮೂರ್ 4 ಈಶ್ವರ್ ಅಂತ ಇದೀವಿ. ಅವಾಗೇನು ಪರಿಷ್ಕರಣೆ ಮತ್ತೆ ತಿದ್ದುಪಡಿ ಏನೋ ಮಾಡ್ಬೇಕಾದ್ರೆ ಆ ಪ್ರತಿ ಆಳೋದ್ರೆ ಮತ್ತೆ ಯಾರಿಂದ ಪಡಿಬಹುದು ಆ ಪ್ರತಿ ಅಂತ ನಾನು ನಿಮ್ಗೆ ಪ್ರಶ್ನೆ.
0: ಓಕೆ, ಅಗೇನ್ ಹೇಳ್ತೇನೆ, ಈಶ್ವರ್ ಅವರು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ಯಾಕಂದ್ರೆ ಅವರು SIR ಅನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ BLO 30 ಮನೆ ಮನೆಗೆ ಭೇಟಿ ಕೊಡೋ ಕಾರ್ಯಕ್ರಮ ಅವ್ರು ಹೋಗ್ಲೇಬೇಕು. ಯಾರು ಬೇರೆ ಯಾರ ಕಡೆಯಿಂದ ಎನ್ಯುಮರೇಷನ್ ಫಾರ್ಮ್ ಕೊಡಲ್ಲ, ನಾವು BLO ತಗೊಂಡೋಗಿ ಮನೆ ಮನೆಗೆ ಕೊಡಬೇಕು. ಮನೆ ಮನೆ ಭೇಟಿ ಅಂತಾನೆ ಕರೀತೇವೆ. ನಮ್ಮ BLO ಮನೆ ಮನೆಗೆ ಹೋಗುವಾಗ ಎಲ್ಲರಿಗೂ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ, ID ಕಾರ್ಡ್ ಹಾಕ್ಕೊಂಡಿರಬೇಕು, ತಮ್ಮ BLO ಪರಿಚಯ ಮಾಡಿಕೊಂಡು, ಯಾಕಂದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ID ಕಾರ್ಡ್ ಹಾಕ್ಕೊಂಡೇ ಹೋಗ್ಬೇಕು ಅವ್ರ ಮನೆಗೆ. ಅಲ್ಲಿ ಹೋಗಿ ಅವ್ರಿಗೆ ಇವ್ರು ಹೇಳ್ದಾಗೆ ಒಂದು ಫಾರ್ಮ್ ಎಲ್ಲ ಮಾಹಿತಿಯನ್ನು ತುಂಬಿದ್ರು, ಸಹಿ ಮಾಡಿದ್ರು, ಒಂದು ಪ್ರತಿಯನ್ನ ಎರಡೂ ತುಂಬಿ ಎರಡೂ ಸಹಿ ಮಾಡಿರ್ತಾರೆ, ಒಂದು ಪ್ರತಿ ಮತದಾರರ ಕೈಯಲ್ಲಿ ಕೊಟ್ಟರು. ಈಗ ಅದರಲ್ಲಿ ಕಳೆದೋದ್ರೆ ಏನು ಮಾಡಬೇಕು ಮೇಡಮ್? ಅದನ್ನು ನೀವು ಯಾಕೆ ಇಟ್ಕೋತೀರಾ ಅಂದರೆ, ನಾಳೆ ನಿಮ್ಮ ಹೆಸರು ಬರಲಿಲ್ಲ ಅಂದರೆ, ಸಪೋಸ್ ನೀವು BLO ವಾಪಸ್ ತೊಗೊಂಡು ಹೋಗಿದ್ದಾರೆ, ಅವರೇನಾದ್ರು ಅಪ್ಲೋಡ್ ಮಾಡಿಲ್ಲ ಅಥವಾ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ಅಂದರೆ, ನೀವು ನಾಳೆ ಹೇಳಬಹುದು, ನೋಡಿ ಅಕ್ನೋಲ ಅದೊಂಥರ ರಿಸಿಟ್ ಥರ, ರಿಸಿಟ್ ಕಾಪಿ ನೀವೇನಾದ್ರು ತೊಗೊಂಡ್ರೆ ಒಂದು ರಶೀದಿ ಇಟ್ಕೋತೀರಲ್ಲ, ಹಾಗೆ ನೀವು ನಾಳೆ ಈ ತಿಂಗಳು ಮುಗಿದಾದ್ಮೇಲೆ 29 ಆದಮೇಲೆ ನಾವು ಡ್ರಾಫ್ಟ್ ಪಬ್ಲಿಕೇಶನ್ ಆಗುತ್ತೆ. ಯಾವಾಗ? ಆಗಸ್ಟ್ಗೆ ಆಗುತ್ತೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಅಂತ ಪ್ರಕಟಣೆ ಆಗುತ್ತೆ. ಅದು ಆದಾಗ ಹಕ್ಕು ಮತ್ತು ಆಕ್ಷೇಪಣೆಗಳು, ಕ್ಲೈಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತೀವಿ, ಅವನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಉಂಟು. ನೀವು ಈಗ ಮತದಾರರು ಯಾರಾದರೂ ಹೆಸರು ಬಿಟ್ಟೋಗಿದ್ರೆ, ಇನ್ನು ಅಥವಾ ಏನೇ ತೊಂದರೆ ಆದರೂ ಹಕ್ಕು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಗ ನಿಮಗೆ ಇದು ಇದ್ರೆ

0: ನಿಮಗೆ ಅನುಕೂಲ ಆಗುತ್ತೆ ರಿಸಿಟ್ ಇದ್ರೆ. ಹಾಗಾಗಿ ಇದನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋದು ಒಳ್ಳೆಯದು. ಒಂದು ಇನ್ನೊಂದು ಈಶ್ವರ ಅವರು ಕೇಳಿದ್ದು ತುಂಬ ಒಳ್ಳೆ ಪ್ರಶ್ನೆ ಅಂದ್ರೆ, ನನ್ನ ಹೆಸರು ಬದಲಾವಣೆ ಆಗಿದ್ರೆ ಏನು
1: ಮಾಡಬೇಕು,
0: ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅಥವಾ ಪಿ ಹೋಗಿ ಇನಿಷಿಯಲ್
1: ಬಿ ಆಗಿ
0: ಪಿ ಹೋಗಿ ಬಿ ಆಗ್ಬಿಟ್ಟಿರ್ತದೆ, ಅಥವಾ ಇನಿಷಿಯಲ್ ಇರಲ್ಲ. ಯಾಕಂದ್ರೆ ನಾಲ್ಕು, ಅವ್ರು ಹೇಳಿದ್ರು ನಾಲ್ಕು ಜನ ಈಶ್ವರ ಅಂತ ಇದ್ದೀವಿ. ಸೊ ಇದೆಲ್ಲ ಸಮಸ್ಯೆ ಬರ್ತದೆ. ಇನ್ನು ಕೆಲವು ಊರುಗಳಲ್ಲಂತೂ ಅವ್ರ ಹೆಸರು ಒಂದೇ ಇರ್ತದೆ, ಅವ್ರ ಅಪ್ಪಾಜಿ ಹೆಸರು ಅದೇ ಇರ್ತದೆ, ಅದೇ ತರದವ್ರು ನಾಲ್ಕು ಜನ
1: ಇರ್ತಾರೆ,
0: ಮಗನ ಹೆಸರು ತಂದೆ ಹೆಸರು ಸೇಮ್ ಇರೋವ್ರೇ ಇರ್ತಾರೆ. ಸೊ ಹಾಗಾಗಿ ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಸೊ ಅಂತ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ, ಈ ಎಸ್ ಐ ಆರ್ ಏನು ಬರ್ತದೆ, ಈ ಹಿಂದೆ ನಿಮ್ಮ ಹೆಸರು ಏನಿತ್ತು ಅದೇ ಬರೀರಿ. ಈಗ ನಿಮ್ಮ ಹೆಸರು ಈಗೇನು ಪ್ರಿಂಟ್ ಆಗಿ ಬರ್ತದೆ ಮೇಲೆ, ಮೊದಲೇ ಪ್ರಿಂಟ್ ಆಗಿ ಏನು ಬರ್ತದೆ, ಅದು ನಿಮ್ಮಲ್ಲಿ ಈಗ ಇರ್ತಕ್ಕಂತಹ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಿದೆನೋ ಅದು ಪ್ರಿಂಟ್ ಆಗಿ ಬಂದ್ಬಿಡುತ್ತೆ, ನೀವೇನು ಬರೆಯೋದಿಲ್ಲ ಅಲ್ಲಿ. ಸಪೋಸ್ ಈಗ ಪ್ರಿಂಟ್ ಆಗಿ ಬಂದಿರೋ ಹೆಸರಲ್ಲಿ ಏನಾದ್ರು ನಿಮಗೆ ಕರೆಕ್ಷನ್ ಮಾಡಬೇಕು ಅಂದ್ರೆ, ತಿದ್ದುಪಡಿ ಮಾಡಬೇಕು ಅಂದ್ರೆ, ಈಗ ಈಶ್ವರಪ್ಪ ಇರ್ತದೆ, ನನಗೆ ಈಶ್ವರಪ್ಪ ಬೇಡ, ಈಶ್ವರಯ್ಯ ಆಗಬೇಕು, ಅವಾಗ ಏನಾದ್ರು ಇದ್ರೆ ನೀವು ಈ ಇದು ಇದು ಎನ್ಯುಮರೇಷನ್ ಫಾರ್ಮೇಟ್ ಡಿಫ್ರೆಂಟು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಬಿ ಎಲ್ ಓಗೆ ಯಾವಾಗ ಬೇಕಿದ್ರೂ ಕೊಡ್ಬೋದು, ಈಗಲೇ ಅಂತಲ್ಲ, ಯಾವಾಗ ಬೇಕಿದ್ರೂ ಕೊಡ್ಬೋದು. ಒಂದು ತಿದ್ದುಪಡಿ ಅಂತ ಬರ್ತದೆ, ನಮ್ಮೂನೆ 8 ಅಂತ ಕರಿತೇವೆ, ಅದರಲ್ಲಿ ನನ್ನ ಹೆಸರು ಈಶ್ವರ ಈಶ್ವರ ಅಂತ ಇರಬೇಕು, ಈಶ್ವರ ಪಿ ಇರಬೇಕು, ಅದಕ್ಕೆ ದಾಖಲೆ ಕೊಡ್ಬೇಕು ನೀವು. ಅವಾಗ ಏನು ನಿಮ್ಮ ಪಿ ಅನ್ನೋದಕ್ಕೆ ಬೇಕಲ್ಲ, ಸುಮ್ಮನೆ ಹೇಳೋಂಗಿಲ್ಲ, ಆ ಹೆಸರು ಅವರೇ ಅಂತ ಗೊತ್ತಾಗ್ಬೇಕಲ್ಲ. ಅವಾಗ ಅವ್ರು ಕೇಳೋ ದಾಖಲೆಯನ್ನು ಅವಾಗ ಕೊಡಬೇಕು, ನಿಮ್ಮ ಹೆಸರಿಗೆ ಕೊಟ್ಟು ಹೆಸರು ತಿದ್ದುಪಡಿಯನ್ನು ಯಾವಾಗ ಬೇಕಿದ್ರು ಮಾಡ್ಕೊಳ್ಬಹುದು. ಆದರೆ ನಾನು ಹೇಳೋದು ಏನು ಅಂದರೆ, ಎನ್ಯುಮರೇಷನ್ ಫಾರ್ಮಲಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನೀವು ಬದಲಾವಣೆಗೆ ತಿದ್ದುಪಡಿ, ಇದು ಎನ್ಯುಮರೇಷನ್ ಫಾರ್ಮ್ ಅಂದರೆ ಇಷ್ಟೇ. ಅವರು ನೀವು 2002 ಅಂದರೆ ಇಂದಿನ ಪ್ರೀವಿಯಸ್ ಇಂದಿನ ಸಮಗ್ರ ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಎಲ್ಲಿತ್ತು ಅಷ್ಟೇ ಕೇಳ್ತಾ ಇರೋದು ಅವರು. ನಿಮ್ಮ ಹೆಸರು ಅವಾಗ ಇರಲಿಲ್ಲ ಅಂದ್ರೆ ಆಯ್ತು, ನಿಮ್ಮ ತಂದೆ ಹೆಸರಲ್ಲಿತ್ತು, ನಿಮ್ಮ ತಾಯಿ ಹೆಸರಲ್ಲಿ, ತಂದೆ ಹೆಸರು ಇಲ್ಲ ನಮ್ಗೆ ಅದು ಗೊತ್ತಿಲ್ಲ, ತಾಯಿ ಹೆಸರಲ್ಲಿತ್ತು ಇಲ್ಲ ಅಜ್ಜ ಅವರು ಇಲ್ಲ ನಂಗಿಬ್ರು ಇಲ್ಲ ಅಂತಂದ್ರೆ ಅಜ್ಜ ಹೆಸರಲ್ಲಿತ್ತು. ನೀವು ಈ ದೇಶದಲ್ಲಿ ಎಲ್ಲೋ ಇದ್ರಿ ತಾನೆ ಅವಾಗ, ಅದನ್ನಷ್ಟೇ ಕೇಳ್ತಾರೆ ಅವರು. ಈ ಪರಿಷ್ಕರಣೆ ಹಾಕ್ತಿರೋದೇ ಅದಕ್ಕೋಸ್ಕರ. ಹಾಗಾಗಿ ಇಲ್ಲಿ ತಿದ್ದುಪಡಿಗಾಗ್ಲಿ ಇದೇನೆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಹೊಸದಾಗಿ ಸೇರಿಸ, ಅದಕ್ಕೆ ಸಪ್ರೇಟ್ ಪ್ರೊಸೆಸ್ಸೇ ಇದೆ, ನೀವು ಯಾವಾಗ ಬೇಕಿದ್ರು ಸೇರಿಸ್ಬೋದು. ಅದು ನಮೂನೆ 6 7 8 ಅಂದರೆ ಸೇರ್ಪಡೆ, ಬಿಟ್ಟು ಬಿಟ್ಟು ಬಿಡುವಿಕೆ, ತಿದ್ದುಪಡಿ. ಇದು ನೀವು ಇದು ನಿರಂತರ ಪ್ರಕ್ರಿಯೆ, ಇದು ಇದ್ರ ಹೊರತಾಗಿ ಆ ನಮೂನೆಗಳನ್ನು ಕೊಡಬಹುದು.
1: ಇನ್ನೊಂದು ಪ್ರಶ್ನೆ ಕೇಳಿದ್ರು ಈಶ್ವರ, ಈಗ ಈ ಒಂದು ಫಾರಂ ಏನಿದೆಯಾ, ಇದನ್ನು ಭರ್ತಿ ಮಾಡಿದ ತಕ್ಷಣ ತಗೊಂಡು ಹೋಗ್ತಾರ ಅಥವಾ ಇವ್ರಿಗೆ ಕೊಟ್ಟು ಹೋಗ್ತಾರ ಮೇಡಮ್?
0: ಎರಡು ಎರಡು ಪ್ರತಿ ಇರ್ತದೆ ಅಂತ ಹೇಳಿದ್ರು, ಒಂದೇ ತರ ಎರಡನ್ನು ಸೈನ್ ಮಾಡಿರ್ತಾರೆ ನಮ್ಮ ಮತದಾರರು, ಒಂದನ್ನ ಅವರೇ ಇಟ್ಕೊಳ್ಬೇಕು, ಒಂದು ಇವರಿಗೆ ಬರೆದು ಕೊಟ್ಬಿಡ್ಬೇಕು.
1: ಈ ಮನೆ ಭೇಟಿ ಸಮಯದಲ್ಲೇ ಅದನ್ನ ಕಲೆಕ್ಟ್ ಮಾಡ್ಕೊಂಡು.
0: ನಾವು ಯೂಶಲಿ ಬಿ ಎಲ್ ಹೋಗಿ ಏನ್ ಹೇಳಿದೀವಿ ಅಂದ್ರೆ, ಎಷ್ಟೋ ಜನಕ್ಕೆ ತುಂಬಲಿಕ್ಕೆ ಬರೋದಿಲ್ಲ, ಆಮೇಲೆ ಅದು ಅರ್ಥನೂ ಆಗಲ್ಲ ಸಮಟೈಮ್ಸ್ ಅವ್ರಿಗೆ. ನೀವು ಅವ್ರಿಗೆ ಸಹಾಯ ಮಾಡಬೇಕು ತುಂಬಲಿಕ್ಕೆ, ನೋಡಿ ಇದೆಲ್ಲ ಇಲ್ಲಿದೆ, ಈ ಮಾಹಿತಿ ಕೊಡಿ, ಅವರಲ್ಲೇ ಕುತ್ಕೊಂಡು ಬರ್ಕೊಂಡು ಅವ್ರ ಡೇಟ್ ಆಫ್ ಬರ್ತ್ ಮತ್ತು ಇತರ ವಿಷಯ ಕೇಳಿಬಿಟ್ಟು ಬರ್ಕೊಂಡು, ಏನಾದ್ರು ಡೌಟ್ ಬಂದರೆ ಬೇಕಿದ್ರೆ ಎಪಿಕ್ ನಂಬರು ಇವೆಲ್ಲ ಇದೆ ಅಂದರೆ ತೊಗೊಂಬನ್ನಿ, ನಾನು ನೋಟ್ ಮಾಡ್ಕೋತೀನಿ ಅಂತ ಹೇಳಿ ಎಲ್ಲ ಬರ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಸಹಕಾರ ಕೊಡಬೇಕು. ನಿಮ್ಮ ಇಲ್ಲ ನಾವು ಚೆನ್ನಾಗಿ ಓದಿದ್ದೇವೆ, ನಮಗೆಲ್ಲ ಗೊತ್ತಿದೆ ನಮಗೆ ಅಂತಂದರೆ ಬರೆದು ಕೊಡ್ಬಾರ್ದು.
1: ಒಳ್ಳೆ ಪ್ರಶ್ನೆಯನ್ನು ಕೇಳಿದರು ಈಶ್ವರ್ ಅವರು, ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
2: ನಮಸ್ತೆ ಸರ್.
1: ನಿಮ್ಮ ಹೆಸರು ಹೇಳಿ ಮಾತಾಡಿ.
0: ನಮಸ್ತೆ ಅಮ್ಮ.
2: ನಮ್ದು ಅರ್ಕೆರೆ ತಾಲೂಕು ದುಂಬೆನಲ್ಲಿ ಮೇಡಮ್. ನನ್ನ ಹೆಸರು ನಿರ್ಮಲಾ ಓಂಕಾರ ಮೂರ್ತಿ ಅಂತ. ನಾವು ಸುಶಿಕ್ರು ಮೇಡಮ್. ನಂದೊಂದು ಸಮಸ್ಯೆ ಇದೆ ಏನಂತಂದ್ರೆ, ನಮ್ದು ಮೇಡಮ್ ನಾಫ್ ಹೆಡ್ಡಿಗೆ ರಾಗಿನ ಬೆಳೆನ ಬೆಂಬಲ ಬೆಲೆ ಆಗಿಬಿಟ್ಟು ತುಂಬಾ ತಿಂಗಳಾಯ್ತು ಮೇಡಮ್, 3 ಗ್ಯಾಪ್ ಆಯ್ತು ಮೇಡಮ್. ಅದು ಹಣ ಬಂದಿಲ್ಲ, ತುಂಬಾ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಬಿಸಿಲೆ ಕಾಲ ಬಂದ್ರು ಗೊಬ್ಬರ ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಆ ಹಣನ ಮಕ್ಳ ಎಜುಕೇಶನ್ ತೊಡಸಕ್ಕೂ ಮತ್ತೆ ಸಾಲ ಮಾಡಿ ಅದನ್ನ ಬಡ್ಡಿ ಕಟ್ಟೋದ್ರಿಂದ ಆ ಸಾಲಕ್ಕೆ ಬೆಂಬಲ ಬೆಲೆ ಅಡಿ ನಾವು ರಾಗಿನ ಬಿಟ್ರು ನಮಗ್ ಪ್ರಯೋಜನ ಆಗ್ತಾ ಇಲ್ಲ ಮೇಡಮ್. ಆ ಸಮಸ್ಯೆನ ತಕ್ಷಣದಲ್ಲಿ ಬಗೆಹರಿಸ್ತೀರಂತ ನಾನು
0: ಕೇಳ್ತೀನಿ. ಯು ಆರ್ ರೈಟ್ ನಿರ್ಮಲಾ, ಇದು ಗಮನಕ್ಕೆ ಬಂದಿದೆ ನಮಗೆ. ಆಯ್ತಲ್ಲ, ನಿನ್ನೆನೂ ನಾನು ಅಲ್ಲಿ ಅರಸೀಕೆರೆಗೆ ಬಂದಿದ್ದೆ, ಅಲ್ಲಿನೂ ಕೆಲವು ರೈತರು ಬಂದು ಈ ಸಮಸ್ಯೆನ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದ್ರು.
2: ಮೇಡಮ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್. ನಮ್ದು
1: ಮೇಡಮ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.

0: ಕೇಳಿಸ್ಕೊಳ್ಳಿ.
1: ಇಲಾಖೆಯ ಅವರು ಉನ್ನತಾಧಿಕಾರಿಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅದು ಅನುದಾನ ಬರಲಿಕ್ಕೆ ಇದೆ, ಶಾರ್ಟ್ ಆಗಿ ಬರಲಿಕ್ಕೆ ಇದೆ. ತುಂಬಾ ಧೈರ್ಯವಾಗಿ ಹಿರಿಯಮ್ಮ ಬರ್ತದೆ, ಅದು ಬಂದ ತಕ್ಷಣ ನಾವು ರಿಲೀಸಸ್ ಅಂದ್ರೆ ಈಗ ಅವರು ಬೆಂಬಲ ಬೆಲೆ ರಾಗಿದು ಖರೀದಿದು, ಅದು ಅನುದಾನ ಬಂದ ನಂತರ ಬಿಡುಗಡೆ ಮಾಡಲಾಗುವುದು.
0: ನೀವು ಅವ್ರ ಗಮನಕ್ಕೆ ತಂದಿದ್ದು ಇನ್ನೊಂದ್ಸರಿ ಒಳ್ಳೇದಾಯ್ತು ನಿರ್ಮಲ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡು ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
2: ಸರ್ ನಮಸ್ಕಾರ.
0: ನಮಸ್ತೆ, ಹೆಸರು ಹೇಳಿ.
2: ಸರ್ ನಾನು ಓರಿಮಂಗಲಾಪುರದ ನಾಗರಾಜು. ಮೇಡಮ್ ಅವರಿಗೆ ನಮಸ್ಕಾರ.
1: ನಮಸ್ಕಾರ.
2: ಮೇಡಮ್ ಪಟ್ಟಿ ಪರೀಕ್ಷೆ ಬಗ್ಗೆ ಇದು ಮಾಡ್ತಾ ಇದ್ರಿ ಇವತ್ತು. ನಮ್ಮನೆಯವರು ಸಹ ಬಿ ಎಲ್ ಓ ಮೇಡಮ್ ಮಾಡ್ತಾ ಇತ್ತು, ಇದುವರೆಗೂ ಬಿ ಎಲ್ ಓ ಇದ್ದು ಮಾಡ್ತಾ ಇದ್ದೆ ಮೇಡಮ್. ಮೇಡಮ್ ನಾವು ಈಗೇನಾಗಿದೆ, 2002 ಒಂದು ಬಂತು ಮೇಡಮ್. ಮೇಡಮ್ ಇದ್ರದ್ದು ಬೆಳ್ಳೂ ಕ್ರಾಸ್ ಅಲ್ಲಿ ಇದಾರೆ ಮೇಡಮ್, ಅಲ್ಲಿ ನಮ್ಮೂರವರು ಅವ್ರದ ಮತದಾರರ ಪಟ್ಟಿದ ಒಂದು ಲೀಸ್ಟ್ ಕೊಟ್ಟೆ ಮೇಡಮ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಸಕ್ಕೆ. ಅದಾಯ್ತು ಮೇಡಮ್. ಅದೊಂದು ಮತ್ತೆ ಸೇರ್ಪಡೆನು ಸರ್, 18 ವರ್ಷದ ಮೇಲ್ಪಟ್ಟ ಮಕ್ಕಳನ್ನೆಲ್ಲಾರು ಸುಮಾರು ಒಂದು 10-15 ಮಕ್ಕಳನ್ನ ಸೇರ್ಪಡೆ ಮಾಡಿದೀನಿ ಸರ್.
0: ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ನಾಗರಾಜ್.
2: ಇನ್ನೊಂದಿದೆ ಸರ್, ಇನ್ನೊಂದಿದೆ
0: ಕೇಳಿ ನೇರವಾಗಿ ಬೇಗ ಕೇಳಿ, ತುಂಬಾ ಜನ ಕಾಯ್ತಾ ಇದಾರೆ.
2: ಸರ್ ಸರ್ ಮೇಡಮ್ ನನಗೆ ಮೇಡಮ್ ಇಲ್ಲಿ ನಮ್ಮ ಇರೋ ಸ್ಥಳದ ಒಂದು 15 ಮನೆಗಳಿದೆ ಮೇಡಮ್ ಅಲ್ಲಿ. ನಿರಂತರ ಜ್ಯೋತಿ ಕಂಬಗಳು ಬೇಕು, ಮತ್ತೆ ವಿದ್ಯುತ್ ಬೇಕು ಮೇಡಮ್. ಮತ್ತೆ
1: ನಾಗರಾಜು ಅದು ಯಾವ ಏರಿಯಾ?
2: ಓರಿಮಂಗಲಾಪುರ. ಗಣಸಿ ಹೋಬಳಿ, ಗಣಸಿ ಹೋಬಳಿ ಗ್ರಾಮ ಪಂಚಾಯತಿ ಬಂದು ಕೊಂಡೇನಾಳು
1: ಮಂಗಳಾಪುರ.
2: ನೀರಿನ ಸೌಲಭ್ಯ ಬೇಕು ಮೇಡಮ್. ಒಂದು 15-20 ಮನೆಗಳಿದೆ ಮೇಡಮ್ ಅಲ್ಲಿ. ಮತ್ತೆ ತುಂಬಾ ಇದು ಹುಲಿಕಟ್ಟೆ ಅಂತ ಮೇಡಮ್, ಆ ಸ್ಥಳಕ್ಕೆ ಹುಲಿಕಟ್ಟೆ ಅಂತ ಹೆಸರು ಕೊಟ್ಟಾರೆ. ಅಲ್ಲಿ ತುಂಬಾ ಚಿರತೆ ಮತ್ತೊಂದು ಎಲ್ಲ ಕಾಟ ಜಾಸ್ತಿ ಮೇಡಮ್. ಅದಕ್ಕಾಗಿ ನಿರಂತರ ಜ್ಯೋತಿ ಒಂದು ಕರೆಂಟ್ ವ್ಯವಸ್ಥೆ ಮಾಡ್ಕೊಡ್ಬೇಕು, ಮತ್ತೆ ನೀರಿನ JGM ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಮೇಡಮ್ ನೀವು.
1: ಖಂಡಿತ, ಇದು ಜಿಲ್ಲಾ ಪಂಚಾಯತಿ ಬರ್ತದೆ, ನಾನು ಅವ್ರಿಗು ಹೇಳ್ತೇನೆ. ನಿರಂತರ ಜ್ಯೋತಿ ನಾನು ಎಸ್ಕಾಮ್ನವ್ರಿಗೆ ಕರೆದು ಮಾತಾಡ್ತೇನೆ. ಈ ಚಿರತೆದು ಕಾಟನು ಜಾಸ್ತಿ ಇದೆ ಅಂತ ಹೇಳ್ತೀರಾ, ಒಂದು ಸ್ವಲ್ಪ ಫಾರೆಸ್ಟ್ ಇಲಾಖೆಯವರು ಒಂದು ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗ್ತದೆ ಅಲ್ಲಿ. ಖಂಡಿತ ಒಳ್ಳೆ ವಿಷಯ ಹೇಳಿದ್ದೀರಾ ನಾಗರಾಜು, ಐ ವಿಲ್ ನೋಟ್ ಡೌನ್, ಇದನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಅಟೆಂಡ್ ಮಾಡ್ತೇನೆ.
0: ಧನ್ಯವಾದ ನಾಗರಾಜು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ಬೇಲೂರಿನಿಂದ ಇಂದ್ರಕುಮಾರ್.
0: ಮಾತಾಡಿ ಇಂದ್ರಕುಮಾರ್.
3: ನಮಸ್ತೆ ಮೇಡಮ್.
1: ನಮಸ್ತೆ ಇಂದ್ರಕುಮಾರ್.
3: ಮೇಡಮ್ ಯಾವ ಜಿಲ್ಲೆಯಲ್ಲೂ ಇಲ್ಲ, ರೇಡಿಯೋದಲ್ಲಿ ಮಾತಾಡ್ತಾರದು DC ಅವರು.
0: ನೀವೆಲ್ಲ ಕೇಳ್ತಿರಲ್ಲ, ಹಾಗಾಗಿ ಮೇಡಮ್ ಕೂಡ ಅವರು ಬಿಡುವು ಮಾಡ್ಕೊಂಡು ಬರ್ತಾರೆ, ಸಮಯ ಇಲ್ದನೆ ಇದ್ರು ಕೂಡ
3: ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ,
0: ನಿಮಗೋಸ್ಕರ ಬರ್ತಾರೆ ಇಂದ್ರ ಕುಮಾರ್.
1: ಥ್ಯಾಂಕ್ ಯು.
3: ಪ್ರಶ್ನೆ
0: ಹೇಳಿ.
3: ನಮ್ಮ ಮಗಳದು ಇಲ್ಲಿಗೆ 5 ವರ್ಷದ ಹಿಂದೆ ಓಟ್ ಹಾಕಿತ್ತು, ಈ ಸತಿ 3 ವರ್ಷದಲ್ಲಿ MLA ಎಲೆಕ್ಷನ್ ಬಂದಾಗ ಓಟ್ ಹಾಕಕ್ ಹೋದಾಗ ಡಿಲೀಟ್ ಆಗ್ಬಿಟ್ಟಿದೆ. ಅವರು ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಅಪಾಯಿಂಟ್ ಮಾಡ್ತಾಳೆ, ಹೋಗ್ತಿದ್ದಾಳೆ. ಅವ್ರು ಎಷ್ಟಾಗ್ಬೋದು ಮೇಡಮ್?
1: ಅವರು ಚಿತ್ರದುರ್ಗದಲ್ಲಿ ಅವರು ಮತದಾರರಾಗಿದ್ದಾರಾ?
3: ಇಲ್ಲ ಇಲ್ಲ ಮೇಡಮ್, ಇಲ್ಲಿರೋದು ಡಿಲೀಟ್ ಆಗಿದೆ, ಇಲ್ಲೇ ಬರ್ತಾ ಇದ್ದಾಳೆ.
1: ಓಕೆ, ನೀವು ಇಲ್ಲೇ ಕೊಡಬಹುದು, ಯಾಕಂದ್ರೆ ಅವರು ಇಲ್ಲೇ ಓಡಾಡ್ತಾ ಇರ್ತಾರೆ. ಅವ್ರ ಅಡ್ರೆಸ್
3: ಮೇಡಮ್?
1: ಹಾ, ನೀವು ಅವ್ರಿಗೆ ಹೇಳಿ ಕ್ಲೈಮ್ ಮಾಡಿ, ನಾವು ಅಲ್ಲಿ ಕೆಲಸದಲ್ಲೇ ಅಷ್ಟೇ ಇದ್ದೇವೆ, ನಾವು ವಾಸಿಸೋದು ಇಲ್ಲೇನೆ, ನಮ್ಮ ಅವ್ರ ಅಡ್ರೆಸ್ಸು, ಅವರ ತಂದೆ ತಾಯಿ, ಅವರ ಊರು ಎಲ್ಲ ಇಲ್ಲೇ ಇದೆ, ಕೆಲಸಕ್ಕೆ ಮಾತ್ರ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿ ನಿಮ್ಮ BL ಅವ್ರಿಗೆ ಹೇಳಿ. ನಿಮ್ಮ BL ಅವ್ರಿಗೆ ಭೇಟಿ ಆಗಿದ್ರಿ?
3: ಇಲ್ಲ ಮೇಡಮ್, ಯಾರು ಮನೆ ಹತ್ರ ಬಂದಿಲ್ಲ, ನಮ್ದೆಲ್ಲ ಕರೆಕ್ಟ್ ಆಯ್ತು. ನಮ್ಮ ಮಗಂದು, ನಮ್ಮ ಮಗಳದು, ನಮ್ಮ ಮನೆಯವ್ರದ್ದೆಲ್ಲ
1: ಓಕೆ,
3: ದೊಡ್ಡ ಮಗಳದೊಬ್ರು ಡಿಲೀಟ್ ಆಗ್ಬಿಟ್ಟಿದೆ ಮೇಡಮ್.
1: ಓಕೆ, ನಿಮ್ಮ BL ಅವ್ರಿಗೆ ಹೇಳಿದ್ರೆ ಅವರು ಮನೆಗೆ ಬರ್ತಾರೆ, ಈಗ ವೋಟರ್ಲಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ತಗೊಂಡು
0: 30 ತಾರೀಕಿಂದ ಬರ್ತಾರೆ ಇಂದ್ರ ಕುಮಾರ್.
1: ಆಗಾನು ನೀವು ಕೊಡಬಹುದು. ನೀವು ಹೇಳಿ ಹೊಸದಾಗಿ ಸೇರ್ಪಡೆ ಮಾಡ. ಹಾ, ಅದು
0: ಹೊಸದಾಗಿ ಸೇರ್ಸ್ಲಿಕ್ಕೆ ಅವಕಾಶ ಇದೆ, ಸೇರ್ಸ್ಕೊಳ್ಳಿ ಇಂದ್ರ ಕುಮಾರ್.
1: ಸೇರ್ಸ್ಲಿಕ್ಕೆ ಅವಕಾಶ ಇದೆ. BL ಅವ್ರಿಗೆ ನಾವು ಡೈರೆಕ್ಷನ್ ಕೊಡ್ತೀವಿ, ಈ ತರ ಪ್ರಕರಣಗಳೇನಾದ್ರು ಇದ್ರೆ.
0: ಬೇಲೂರಲ್ಲಿ ಎಲ್ಲಿ ನಿಮ್ದು?
1: ಹೇಳ್ತೇನೆ.
0: ಸಾಮಾನ್ಯವಾಗಿ BLO ಅಂತ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ ಮೇಡಮ್, ಸಾಮಾನ್ಯವಾಗಿ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ.
1: ಹೌದು, ಆಕ್ಚುಲಿ ಈ BLO ಗಳು ಟೀಚರ್ಸು ಇರ್ತಾರೆ.

0: ಶಿಕ್ಷಕರು ಇದ್ದಾರೆ, ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆ ಮನೆಗೆ ಬಂದಾಗ, ಭೇಟಿ ಕೊಟ್ಟಾಗ ಅವರ ಮಾಹಿತಿಯನ್ನ ಅವರು ಕೊಡಬಹುದು. ಅಂದ್ರೆ ಈ ತರ ನಮ್ಮ ಮಗುದು ಮಗಳು ಬಿಟ್ಟು ಹೋಗಿದೆ, ಸೇರಿಸಿ ನಮ್ಗೆ ಇಲ್ಲೇ ಸೇರಿಸಿ. ಒಂದೇ ಹೇಳ್ಬೇಕು, ಅವರು ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಅವರ ಹೆಸರು ಇಲ್ಲ ಅಥವಾ ಎರಡು ಇಲ್ಲ, ಯಾಕಂದ್ರೆ ಡೂಪ್ಲಿಕೇಟ್ ಇರೋದು ಅಪರಾಧ ಆಗ್ತದೆ. ಸೊ ಹಾಗಾಗಿ ಆ ತರ ಎರಡು ಕಡೆ ಒಂದಕ್ಕಿಂತ ಬೇರೆ ಕಡೆ ಇಡಬಾರ್ದು, ಒಂದೇ ಕಡೆ ಇರಬೇಕು ಅಂತ ಹೇಳಿ ಅವರು ದಾಖಲೆಗಳನ್ನ ಕೊಟ್ಟು ಅವರು ಮಾಡಬಹುದು. ನಾನು ಇದು ಡೈರೆಕ್ಷನ್ ಅನ್ನ ಕೊಡ್ತೇನೆ. ಓಕೆ, ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವರನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ.
1: ಇಂದ್ರ ಕುಮಾರ್ ಅವರ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತಾಡಿ.
2: ನಮಸ್ಕಾರ ಮಧುಸೂದನ್ ಅವರಿಗೆ. ನಮಸ್ಕಾರ, ನಾನು ಚಂದ್ರೇಗೌಡರು ಅಂತ ಹೇಳಿ.
1: ನಮಸ್ತೆ, ಮಾತಾಡಿ ಚಂದ್ರೇಗೌಡ್ರೆ.
2: ಇದು ಸಹಯಾದ್ರಿ ಕೊಡಿ
1: ಮಾತಾಡಿ. ಎಲ್ಲಿಂದ ಫೋನ್ ಮಾಡ್ತೀರಿ ನೀವು?
2: ದೊಡ್ಕುನು ಗ್ರಾಮ. ನಿಮ್ಮ ಆಕಾಶವಾಣಿಗೆ ಬಂದೆಲ್ಲ ಮಾತಾಡಿದೀನಿ, ನಿಮ್ಮ ಆಕಾಶವಾಣಿ ನೋಡಿದ್ದೀನಿ. ಚಂದ್ರೇಗೌಡರು ಅಂತ ಒಂದು ತಮ್ಮಗೆ ಮಾತಾಡಿದ್ದೆ ನಾನು.
0: ಓಕೆ ಚಂದ್ರೇಗೌಡ್ರೆ, ನಮಸ್ಕಾರ.
1: ನಮಸ್ಕಾರ. ರೇಡಿಯೋಯಿಂದ ದೂರ ಬನ್ನಿ ಅಥವಾ ಸೌಂಡ್ ಕಡಿಮೆ ಮಾಡಿ ಚಂದ್ರೇಗೌಡ್ರೆ, ಕೇಳಿಸ್ತಾ ಇದೆ.
2: ಆಯ್ತು, ನಮಸ್ಕಾರ ಸಿಸ್ಟರ್.
0: ನಮಸ್ಕಾರ ಚಂದ್ರೇಗೌಡ್ರೆ.
2: ನನಗೆ 80 ವರ್ಷ, ನಾನು ಹಿರಿಯ.
0: ಓ,
2: ನಿಮ್ಗೆ ನಾವು ಆಶೀರ್ವಾದ ಮಾಡಬೇಕು ಬಿಟ್ಟರೆ ನಾವು ನಮಸ್ಕಾರ ಮಾಡಬಾರ್ದು.
0: ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇದೆ ಅಂತ ನನಗೆ ಗೊತ್ತು.
2: ಹಿಂದಿನವರು ಕೂಡ ಮಾಡ್ಕೊಂಡ್ ಬಂದ್ರೆ ನನ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ತಾಪುಗಳು. ಈಗ ಓಎಪಿ ಅದು ಯುದ್ಧಾಪಿ ವೇತನ ವೆರಿಫಿಕೇಶನ್ ಅಂತ ಇದು ಮಾಡಿದ್ದಾರೆ, 3 ತಿಂಗಳಿಂದ ಬಂದಿಲ್ಲ. ನಂಗೆ ಮಾತಾಡ್ತಾ ಇಲ್ಲ, ದುಡ್ಡಿಲ್ಲ,
0: ಜನ
2: ಮಾತಾಡ ಮೇಲೆ ಭಾರಿ ಸಮಸ್ಯೆ ಆಗಿದೆ. ಆಮೇಲೆ ಈ ತರ ಮಾಡ್ತಿದ್ದಾರೆ ಸರ್. ಈಗ ಮತ್ತೆ ಮೊನ್ನೆ ಅವರು ತಹಸೀಲ್ದಾರಿಗೆ ಯಾರ ಕೈಲಿ ಹೇಳ್ಕೊಂಡು ನಮಗೆ ತಿರ್ಗಾಡ್ಲಿಕ್ಕೆ ಆಗೋದಿಲ್ಲ, ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ. ತಹಸೀಲ್ದಾರ್ ಹತ್ರ ಹೋಗಿ ಮೊನ್ನೆ ಮಾತಾಡಿದ್ವಿ.
1: ಕೇಳಿಸ್ಕೊಳ್ಳಿ, ನಿಮ್ ಸಮಸ್ಯೆ ಅರ್ಥ ಆಗಿದೆ ಚಂದ್ರಗೌಡ್ರೆ. ಕೇಳಿಸ್ಕೊಳ್ಳಿ, ಮೇಡಮ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಇಲ್ಲ, ಚಂದ್ರೇಗೌಡ್ರು ಹೇಳಿದ್ದು ಕರೆಕ್ಟ್ ಇದೆ. ಯಾಕಂದ್ರೆ ಈಗ ನಮ್ದು ಇನ್ಎಲಿಜಿಬಲ್ ಪೆನ್ಷನರ್ಸ್ ಅಂತ ಹೇಳಿ ನಮ್ಮಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ 98,000 ಜನ ಅನರ್ಹ ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಿದ್ರು ಗೌರ್ಮೆಂಟ್ ಇಂದ. ಅವರು ಕೊಟ್ಟಾದ್ಮೇಲೆ ನಾವು ಮತ್ತೆ ನಮ್ಮ ಅಧಿಕಾರಿಗಳಿಂದ ವೆರಿಫೈ ಮಾಡಿಸಿದ್ವಿ. ಅದರಲ್ಲಿ ಸುಮಾರು 38,000 ಜನ ನಮ್ಮಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ಮತ್ತೆ ಅವರಿಗೆ ನಾವು ರಿಪೋರ್ಟ್ ಮಾಡಿದ್ದೀವಿ. ಈಗ ಆಲೆ 89,000 ಜನ ವೆರಿಫಿಕೇಶನ್ ಆಗಿದೆ. ಇನ್ನು ಈಗ ಇನ್ನು 100% ಆಗಿಬಿಡುತ್ತೆ, ಅದನ್ನು ವರದಿ ಕೊಡ್ತೀವಿ. ಯಾಕಂದರೆ ಅರ್ಹರಿರೋರನ್ನು ಸಹ ಬಿಟ್ಟು ಹೋಗಬಾರ್ದು, ಯಾಕಂದರೆ ಅವ್ರ ಪೆನ್ಷನ್ ಮೇಲೇ ಅವರ ಜೀವನ ನಡೀತಾ ಇರ್ತದೆ. ಈಗ ಚಂದ್ರೇಗೌಡರು ಹೇಳ್ದ ಹಾಗೆ ಒಂದು ಮೆಡಿಸನ್ಗಂತೆ ಒಂದು ಏನಕ್ಕಾದರೂ ಅವರು ಹಿರಿಯರಿಗೆ ಬೇಕಿರ್ತದೆ. ಸೊ ಹಾಗಾಗಿ ಡಿಲೀಟ್ ಮಾಡಿಬಿಡಬೇಡಿ, ಮಾಡೋದಕ್ಕಿಂತ ಮುಂಚೆ ಅದನ್ನು ವೆರಿಫೈ ಮಾಡಬೇಕು. ಸಪೋಸ್ ಕೆಲವು ಕಡೆ ತೀರೋಗಿರ್ತಾರೆ, ಕೆಲವು ಕಡೆ ಅಲ್ಲಿ ಇರೋದಿಲ್ಲ ಅಡ್ರೆಸ್ಸಲ್ಲಿ, ಯಾರೋ ಒಬ್ರು ಅನರ್ಹರಿಗೆ ಹೋಗ್ತದೆ ಅಂತೇಳಿ ಅರ್ಹರಿಗೆ ತೊಂದರೆ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸಭೆ ತೆಗೆದುಕೊಂಡು ಹೇಳಿದ್ದೀವಿ. ಇನ್ನೊಂದು ವಾರದಲ್ಲಿ ಅದು ರೆಸ್ಯೂಮ್ ಆಗುತ್ತೆ, ಅಂದರೆ ನಾವು ಅದನ್ನು ಸಬ್ಮಿಟ್ ಮಾಡಿಬಿಡ್ತೇವೆ. ನೋಡಿ, ಯಾರ್ಯಾರು ಇಲ್ಲ ಅಲ್ಲಿ, ಇಲ್ಲೇ ಇಲ್ಲ ಆದರೂ ಅವ್ರಿಗೆ ಪೆನ್ಷನ್ ಬರ್ತಿದೆ ಅಂತ ಎಲ್ಲ ಪ್ರಕರಣಗಳನ್ನೆಲ್ಲ ಡಿಲೀಟ್ ಮಾಡಿಸ್ತೇವೆ. ತೀರು ಹೋಗಿದ್ದಾರೆ ಅಂದರೂ ಹೋಗ್ತಾ ಇದೆ ಅಂತ ಕಡೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಕೆಲವು ಕಡೆ ದಾಖಲೆನೇ ಕೊಟ್ಟಿರಲ್ಲ, ಅವ್ರು ಇರೋದೇ ಇಲ್ಲ. ಕೆಲವ್ರ ಕಡೆ ಇನ್ನೂ ವಯಸ್ಸು ಚಿಕ್ಕದಿರ್ತದೆ, 50 ವರ್ಷ ಇರ್ತದೆ, 60 ತಗೊಂಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಂಥವೆಲ್ಲ ಸರ್ಕಾರದ ನಿರ್ದೇಶನದ ಅನ್ವಯ, ಮಾರ್ಗದರ್ಶನದ ಅನ್ವಯ ಕ್ರಮ ವಹಿಸಿದ್ದೇವೆ. ಇನ್ನು ಇವ್ರದ್ದು ಏನಿದೆ, ಇದು ಅವರು ಹೇಳಿ, ಇದು ನಾನು ಮೊನ್ನೆ ನಾನು ಬಾಣಾವರ ಅರಸೀಕೆರೆ ವಿಸಿಟಲ್ಲೂ ಸಹ ಜನ ಕೇಳಿದ್ರು ನನಗೆ. ಸೊ ಅದು ಗಮನಕ್ಕೆ ಇದೆ. ಮತ್ತು ನಾವು ಈಗ ಆಲ್ರೆಡಿ ನಮಗೆ ಮಾಹಿತಿ ಇದೆ, ನಮ್ಮ ತಹಸೀಲ್ದಾರ್ಗಳಿಗೆ ತಿಳಿಸಿದ್ದೇವೆ, ಕೂಡಲೇ ಈ ಪೆನ್ಷನನ್ನು ಈಗ ರೆಸ್ಯೂಮ್ ಮಾಡಿಸ್ಬೇಕು ಅಂದರೆ ಬೇಗನೆ ಅವ್ರಿಗೆ ಬಿಡುಗಡೆ
1: ಕ್ರಮ
0: ಇನ್ನೊಂದು ವಾರದಲ್ಲಿ ಆಗುವ ಸಾಧ್ಯತೆ ಇದೆ.
1: ಚಂದ್ರೇಗೌಡರ ಸಮಸ್ಯೆಗೆ ಸ್ಪಂದಿಸ್ತಾ ಈಗ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
3: ನಮಸ್ತೆ. ನಮಸ್ತೆ ಮೇಡಮ್.
0: ನಮಸ್ತೆ.
3: ನಾನು ಬೇಲೂರು ತಾಲೂಕು ಮುಣಸೇಕೆರೆ ಅಂತ ಮೇಡಮ್.
1: ಹೆಸರು ಹೇಳಿ
3: ಮೇಡಮ್. ನನ್ನ ಹೆಸರು ದೊರೆಯಪ್ಪ ಅಂತ ಮೇಡಮ್.
1: ಮಾತಾಡಿ ದೊರೆಯಪ್ಪ ಅವರೇ.
3: ನಮ್ಮ ಮುಣಸೇಕೆರೆಯಲ್ಲಿ ಏನ್ ಸಮಸ್ಯೆ ಅಂದ್ರೆ ಮೇಡಮ್, ಒಂದು ತಂಗುತಾಣ ಇಲ್ಲ ಮೇಡಮ್, ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು.
0: ಓಕೆ.
3: ಅಲ್ಲಿ ಜನಗಳು ನಿಲ್ಲಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಒಂದು ಮೇಡಮ್, ಹುಣಸೇಕೆರೆ ಅಂತ ಊರ್ ಹೆಸರು, ಹಾಗೆ ನಮ್ಮ ಊರಲ್ಲಿ ಬೆಳೆದಿರೋದ್ರಿಂದ ಹುಣಸೇಕೆರೆ ಅಂತ ನಾವು ನೆನಪಲ್ಲಿ ಇಟ್ಕೊಂಡಿದೀವಿ. ಹೊರಗಡೆ ಊರು ಇದು ಯಾವ ಊರು ಅಂತ ತಿಳ್ಕೊಳಕ್ಕೆ ಒಂದ್ ಬೋರ್ಡ್ ಇಲ್ಲ ಮೇಡಮ್. ಹಂಗಾಗಿ ಬಹಳ ಸಮಸ್ಯೆ.

0: ನಮ್ಮ ನಮ್ಮ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸಗಳು ಬಹಳ ಇದೆ. ನಾನು ಇವತ್ತು ಏನು ಹೇಳ್ತೀನಿ, ಒಬ್ಬ ಮತದಾರರಾಗಿ ನಾವೇನು
1: ಮಾಡಬೇಕು,
0: ಯಾಕಂದರೆ ನಮ್ಮ ಕೇಳುಗರು ಏನು ಮಾಡ್ತಾರೆ, ಈಗ ಎಷ್ಟೋ ಜನ ಒಳ್ಳೆ ಪ್ರಶ್ನೆ ಕೇಳಿದ್ರು ಶೀಲಾ ಮತ್ತು ಅವರೆಲ್ಲ, ಒಬ್ಬ ಮತದಾರರಾಗಿ ನಮ್ಮ ಕರ್ತವ್ಯ ಏನು? ಮತದಾರರ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಒಂದು ಪೋಸ್ಟರ್ ಹಚ್ಚುತ್ತಾರೆ, ನಿಮ್ಮ ಗೋಡೆಗೆ ಅಲ್ಲಿ ಒಂದು ಸ್ಟಿಕ್ಕರ್, ಸಾರಿ ಪೋಸ್ಟರ್ ಅಲ್ಲ ಸ್ಟಿಕ್ಕರ್ ಹಾಕ್ತಾರೆ, ಅಲ್ಲಿ ಅದರಲ್ಲಿ ನಾನು ಇವರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀನಿ ಅಂತ ಹಾಕ್ತಾರೆ. ನೀವು ದಯವಿಟ್ಟು ಅವ್ರ ಜೊತೆಯಲ್ಲಿ ಸಹಕರಿಸಿ, ಯಾಕಂದರೆ ಅವರು 1200 ಜನರ ಕವರ್ ಮಾಡಬೇಕಾಗ್ತದೆ, ಅವರು ಸ್ವಲ್ಪ ಸಮಯದಲ್ಲಿ ಇಷ್ಟೆಲ್ಲ ಮಾಹಿತಿ ಇರ್ತದೆ, ಬರೀ ತುಂಬಿ ಸಹಿ ಮಾಡಿ ಕೊಡೋದು ಅಷ್ಟೇ ಇರಲ್ಲ ಅವ್ರಿಗೆ, BLO ಆ್ಯಪಲ್ಲಿ ಮತ್ತೆ ಎಂಟ್ರಿ ಮಾಡಬೇಕು, ಅದನ್ನು ತುಂಬ ಕೆಲಸ ಇರ್ತದೆ. ಸೊ ಹಾಗಾಗಿ ಅವರು ಮನೆಗೆ ಬಂದಾಗ ಮಾಹಿತಿಯನ್ನು ಕೊಡಿ, ವಿಚಾರಿಸ್ಕೊಳ್ಳಿ ಅವರ ನಂಬರ್, ಅವರ ಎನ್ಯುಮರೇಷನ್ ಫಾರ್ಮ್ ನೀವು ಯಾಕೆ ಇಟ್ಕೊಳ್ಬೇಕು ಅಂದರೆ, ಆ ಎನ್ಯುಮರೇಷನ್ ಫಾರ್ಮ್ ಮೇಲೇ BLO ಅವರ ಹೆಸರು ಮತ್ತೆ ಅವರ ನಂಬರ್
1: ಇರ್ತದೆ.
0: ನೀವು ಏನಾದ್ರು ಡೌಟ್ ಇದ್ರೆ ಮತ್ತೆ ಅವ್ರಿಗೆ ನೀವು ಕಾಲ್ ಮಾಡಬಹುದು, ನೀವು ಅವ್ರಿಗೆ ನೋಡಿ ಈ ಮಾಹಿತಿಯನ್ನು ಕೊಡಬಹುದು. ಸಪೋಸ್ ಒಂದು ಮನೆ ಬಾಗಿಲು ಹಾಕಿರ್ತದೆ, ಬೀಗ ಹಾಕಿರುತ್ತೆ, ಎಲ್ಲ ಊರಿಗೆ ಹೋಗಿರ್ತಾರೆ, ಅಟ್ಲೀಸ್ಟ್ ಅವರು ಪಕ್ಕದ ಮನೆಯವರು ಅವರ ನಂಬರ್ ಕೊಟ್ಟರೆ, ಅವರ ವಿಷಯ ತಿಳಿಸಿದ್ರೆ, ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ನಮ್ಮ ಕೈಯಲ್ಲಿದೆ, ಬೇಗ ಸಹಿ ಮಾಡಿ ಕೊಡಿ ಅಂತ ಹೇಳಬಹುದು. ಇನ್ನೂ ಕೆಲವು ಸರಿ ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಿ ಮನೆ ಇರ್ತದೆ ಆದರೆ ಇರೋದಿಲ್ಲ, ಬೀಗ ಹಾಕಿರ್ತಾರೆ, ಇಲ್ಲ ಇದ್ದರೆ ಕೆಲವರು ಹಿರಿಯರಷ್ಟೇ ಇರ್ತಾರೆ ಬಟ್ ಓಟರೆಲ್ಲ ಅಲ್ಲಿ ಇರ್ತಾರೆ. ಈಗ ಹೇಳಿದ್ರಲ್ಲ ದೇವೇಂದ್ರಪ್ಪ ಅವರು ಆ ಥರ, ಇಂದ್ರಪ್ಪ ಅವರು ಹೇಳಿದ್ರಲ್ಲ ಇಂದ್ರೇಶ್ ಅವರು ಹಾಗೆ. ಹಾಗಾಗಿ ನೀವೆಲ್ಲ ಅವ್ರಿಗೆ ಒಂದು ಸಹಕಾರ ಕೊಡಬೇಕು. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ಯಾವುದೇ ಅರ್ಹ ನಾಗರಿಕರು ಭಾರತೀಯ ಪ್ರಜೆ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ಅವರ ಎಲ್ಲ ಹೆಸರು, ಪ್ರತಿಯೊಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಬರಬೇಕು ಇರಬೇಕು, ಅದು ಮುಖ್ಯ ಉದ್ದೇಶ. ಸೊ ಹಾಗಾಗಿ ನೀವೆಲ್ಲ ಸಹಕಾರ ಮಾಡಬೇಕು, ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು, ಸಹಿ ಮಾಡಿ ಕೊಡಬೇಕು. ಈವನ್ನು ಒಂದು ಫೋಟೋನು ಕೊಡಬಹುದು. ಈಗ ಸಪೋಸ್ ಹಳೆ ಫೋಟೋ ಸರಿ ಇಲ್ಲ, ಫೋಟೋನು ಪ್ರಿಂಟ್ ಆಗಿ ಬಂದಿರ್ತದೆ, ನೀವು ಈಗಲೂ ಹೊಸ ಫೋಟೋ ಕೊಡೋದು ಅಂದರೆ ಹೊಸ ಫೋಟೋ ಕೊಡಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಆದಮೇಲೆ ಕರಡು ಪ್ರತಿ ಅಂತ ಪ್ರಿಂಟ್ ಆಗುತ್ತೆ. ಕರಡು ಅಂದರೆ ಡ್ರಾಫ್ಟ್, ಅದು 5ನೇ ತಾರೀಕು ಆಗುತ್ತೆ. ನೀವು ಕೇಳ್ಬೋದು, ಮೇಡಮ್ ಈಗ BLO ಅವ್ರು ಏನಾದರೂ ಬಿಟ್ಟು ಹೋಗಿತ್ತು ಅಂದರೆ, ನಾವು ಕೊಡಲಿಕ್ಕಾಗಿಲ್ಲ ಅಂದರೆ ಏನು ಮಾಡಬೇಕು? ಈ 5ನೇ ತಾರೀಕು ಆಗಸ್ಟ್ ಡ್ರಾಫ್ಟ್ ಪ್ರತಿ ಆದ ನಂತರ ನೀವು ಆಕ್ಷೇಪಣೆಗಳನ್ನು, ಕ್ಲೈಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತೀವಿ, ನಿಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಸೊ ದಯವಿಟ್ಟು ಅದಕ್ಕೋಸ್ಕರ ಎನ್ಯುಮರೇಷನ್ ಫಾರ್ಮನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕು, ಯಾಕಂದರೆ ಅದರಲ್ಲಿ ನಿಮ್ಮ BLO ಹೆಸರು ಇರ್ತದೆ, ಅವರ ನಂಬರ್ ಇರ್ತದೆ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಬ್ಬ ಮತದಾರರು ನಾನು ಯಾವ ಮತಗಟ್ಟೆಗೆ ಸೇರ್ತೀನಿ ಅಂತ ತಿಳ್ಕೊಳ್ಬೇಕು. ನಮ್ಮಲ್ಲಿ ಸಮಸ್ಯೆ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಯಾವ ಮತಗಟ್ಟೆಗೆ ಸೇರ್ತೇನೆ. ಸುಮ್ಮನೆ ಯಾವಾಗೋ 5 ವರ್ಷದಿಂದ ವೋಟ್ ಮಾಡಿದ್ದೆ, ಅದು ಯಾವುದೋ ಮತಗಟ್ಟೆ. ಅರೆ, ಪ್ರತಿ ವರ್ಷ ನೀವು 5 ವರ್ಷಕ್ಕೊಮ್ಮೆ ವೋಟ್ ಮಾಡ್ತಾ ಇರ್ತೀರಿ, ಒಂದಲ್ಲ ಒಂದು ಎಲೆಕ್ಷನಲ್ಲಿ ವೋಟ್ ಮಾಡ್ತಾ ಇರ್ತೀರಿ, ನೀವು ಯಾವ ಮತಗಟ್ಟೆಗೆ ಸೇರ್ತೀನಿ ಅಂತೇಳಿ ನಾವು ತಿಳ್ಕೊಂಡಿರಬೇಕು. ಸಪೋಸ್ ನೀವು ಬೇರೆ ಕಡೆ ವರ್ಗಾವಣೆ ಆಗಿರ್ತೀರಿ, ಅಲ್ಲಿ ಹೋದಾಗ ನೀವು ಸಪೋಸ್ ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ತಿಳ್ಕೊಳ್ಳಿ, ನಾನು ಇಲ್ಲ ಬೇಡ ನಾನು ಇಲ್ಲೇ ಇನ್ನು ನಾನು ಇಲ್ಲೇ ವೋಟ್ ಮಾಡ್ತೇನೆ, ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಹಳೆಯದನ್ನು ಡಿಲೀಟ್ ಮಾಡಿಸ್ಬೇಕು, ಅಲ್ಲಿ ಹೊಸದಾಗಿ ಸೇರಿಸ್ಬೇಕು. ಈ ರೀತಿಯಾಗಿ ನಾವು ನಾಗರಿಕರಾಗಿ, ಮತದಾರರಾಗಿ ನಮ್ಮ ಕರ್ತವ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವ ಮತಗಟ್ಟೆಗೆ ಸೇರ್ತೀನಿ, ನಮ್ಮ BLO ಯಾರು, ನಮ್ಮ BLO ಹೆಸರೇನು, ನನ್ನ ಹೆಸರು ಕರೆಕ್ಟಾಗಿ ಇದೆನಾ, ಇನ್ನೂ ಅಡ್ರೆಸ್ ಕರೆಕ್ಟ್ ಇದೆಯಾ, ಅಂದರೆ ಅದ್ರಲ್ಲೇನು ಮಾಹಿತಿ ಕರೆಕ್ಟ್ ಇದೆಯಾ, ತಿದ್ದುಪಡಿಗೆ ಅವಕಾಶ ಉಂಟು. ನಾವು ಅದನ್ನು ತಿಳ್ಕೊಂಡು ನಮ್ಮ ಹೆಸರು, ನಮ್ಮ ಈಗ ಎಷ್ಟು ಚೆನ್ನಾಗಿ ಶೀಲಾ ಕೇಳಿದ್ರು ಅಂದರೆ, ನನ್ನ ಮಗನ ಹೆಸರು ಅವರು ಬರಬೇಕು
1: ಅಂದರೆ,
0: ನಾವು 18 ವರ್ಷ ತುಂಬಿದ ತಕ್ಷಣ ನನ್ನ ಮಗುಗೆ ಅದು ಹಕ್ಕು, ಅದರ ಹಕ್ಕು, ಅದನ್ನು ಕೊಡಿಸ್ಬೇಕು. ನಾವು ಅವರ ಹೆಸರು ನಮ್ಮ ಪಟ್ಟಿಯಲ್ಲಿ ಬರೋ ಹಾಗೆ ನೋಡ್ಕೊಳ್ಬೇಕು, ಯಾಕಂದ್ರೆ ನಾವು ಮತದಾರರಾಗಲೇಬೇಕಲ್ಲ, ನಮ್ಮ ಹಕ್ಕನ್ನು ಪ್ರತಿಪಾದಿಸ್ಬೇಕಲ್ಲ. ಇದು ನಮ್ಮ ಮತದಾರರಿಗೆ ನಾನು ಕೋರ್ಕೊಳ್ಳೋದು, ಮಾಹಿತಿನ ತುಂಬಿಕೊಡಿ, ಸಹಿ ಮಾಡಿ ಕೊಡಿ. ನೀವು ಅವರಿರಲಿಲ್ಲ ಅಂದರೆ ಅವರ ಪರವಾಗಿ ಹಿರಿಯರು ಸಹಿ ಮಾಡಿ ಕೊಡಿ, ಒಂದು ಪ್ರತಿ ನೀವು ಇಟ್ಕೊಳ್ಳಿ ಅಲ್ವಾ. ಅವಾಗ ಏನಾಗ್ತದೆ, ನಿಮ್ಮ ಹೆಸರು ಕಡ್ಡಾಯವಾಗಿ ನೋಡಿ, ಮ್ಯಾಪಿಂಗ್ ಅಲ್ಲಿ ಬೇಕಾದ್ರೆ ಹೇಳ್ತೇನೆ, ಮ್ಯಾಪಿಂಗ್ ಆದವ್ರಿಗೂ ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಆಗದೆ ಇರೋರ್ಗೂ ಬರ್ತದೆ, ಎಲ್ಲರಿಗೂ ಬರ್ತದೆ. ಮ್ಯಾಪಿಂಗ್ ಆದ ತಕ್ಷಣ ನಮ್ದೆಲ್ಲ ಮುಗಿದು ಹೋಯ್ತು ಅಂತ ಅನ್ನಂಗಿಲ್ಲ, ಮ್ಯಾಪಿಂಗ್ ಆದವರು ಸಹ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು, ಆಗದೆ ಇರೋರು
1: ಕೊಡಬೇಕು,
0: ಸಹಿ ಮಾಡಿ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಅವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರಲ್ಲ
1: ಅಂದ್ರೆ ಇಲ್ಲ ಅಂತ. ಅದು
0: ಅಲ್ಲ, ಮತ್ತೆ ನೀವು ಆಕ್ಷೇಪಣೆ ಕೊಡ್ಬೇಕು, ನಾಳೆ ಬಿಟ್ಟು ಹೋಗಿದೆ ಅಂತ ಅಂದ್ರೆ ಅವಾಗ ನಾವು ಕೇಳ್ತೇವೆ ನಿಮಗೆ

0: ರೇಷನ್ ಫಾರ್ಮ್ ಕೊಟ್ಟಿದ್ವಿ ಮತ್ತೆ ಯಾಕೆ ನೀವು ಏನು ಕೊಟ್ಟಿಲ್ಲ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತೇವೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಎನ್ಯುಮರೇಷನ್ ಫಾರಂ ನೀವು ಸಹಿ ಮಾಡಿ ಕೊಡಲಿಲ್ಲ ಅಂದ್ರೆ ನಿಮ್ಮ ಹೆಸರು ಡ್ರಾಫ್ಟ್ ರೋಲ್ಲಿ ಬರಲ್ಲ, ಅಂದ್ರೆ ಕರಡು ಮತದಾರರ ಪಟ್ಟಿಯಲ್ಲಿ ಬರಲ್ಲ. ನಿಮ್ಮ ಹೆಸರು ಇರಬೇಕಾ? ಯಾಕ ನಾವು ಮತದಾರರು, ನಮ್ಮ ಹೆಸರು ಇರಬೇಕು ಅಂತ ಅಂದ್ರೆ ನೀವು ಎನ್ಯುಮರೇಷನ್ ಫಾರಂ ಅನ್ನ ಸಹಿ ಮಾಡಿ ನಮ್ಮ ಇವರಿಗೆ ಕೊಡಬೇಕು.
1: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ.
2: ಹಲೋ.
1: ನಮಸ್ತೆ, ಮಾತಾಡಿ.
2: ಹಲೋ, ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ ಅಮ್ಮ.
2: ನಾವು ಮೋಹನ್ ಕುಮಾರಿ ಅಂತ, ವೀರಪುರದಿಂದ.
1: ಮಾತಾಡಿ ಮೋಹನ್ ಕುಮಾರಿ ಅವರೇ.
2: ಸರ್, ಮತ್ತೆ ಇದು ಬೆಳೆ ವಿಮೆ ಬಗ್ಗೆ ವಿಮೆ ಕಟ್ಟಿಸ್ಕೊತಿದಾರಲ್ಲ, ಅದನ್ನ ಯಾವ ಬೆಳೆಗೆ ವಿಮೆ ಕಟ್ಟೋದು ಅಂತ ಅವ್ರ ಮೇಡಮ್ ಅವ್ರ ಜೊತೆ ಕೇಳಕ್ಕೆ ಜೋಳ.
0: ಇದು ಬಹಳ ಒಳ್ಳೆ
1: ಪ್ರಶ್ನೆ.
0: ಮೋಹನ್ ಕುಮಾರಿ ಏನು ಕೇಳಿದ್ದಾರೆ,
1: ವೀರಾಪುರದಿಂದ
0: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ಎಸ್ಪೆಷಲಿ ಈ ಬೆಂಬಲ ಬೆಲೆ ಇರ್ಬೋದು, ಬೆಳೆ ವಿಮೆ ಇರ್ಬೋದು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗ ಸ್ವಲ್ಪ ಮಳೆ ಕೊರತೆ ಸ್ವಲ್ಪ ಕಂಡು ಬಂದಿದೆ. ಯಾಕಂದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದು 25-30% ಕಮ್ಮಿ ಆಗಿದೆ. ಕೆಲವು ತಾಲೂಕಲ್ಲಿ ಚೆನ್ನಾಗಾಗಿದೆ, ಕೆಲವು ಕಡೆ ಸ್ವಲ್ಪ ಕಮ್ಮಿ ಕಂಡು ಬಂದಿದೆ. ಹಾಗಂತ ಏನು ಕೃಷಿ ಚಟುವಟಿಕೆ ನಮ್ಮಲ್ಲಿ ನಿಧಾನವಾಗಿ ಸ್ವಲ್ಪ ಶುರು ಆಗೋದು ನಮ್ಮ ಜಿಲ್ಲೆಯದು ಒಂದು ಪ್ರತೀತಿ ಇದೆ. ಸ್ವಲ್ಪ ನಿಧಾನಕ್ಕೆ ನಂತರ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅದು. ಹೌದು ಹೌದು. ಸೊ ಹಾಗಾಗಿ ಈಗೆಲ್ಲ ಈಗ ಬೆಳೆ ಬಿತ್ತನೆಯ ಸಮಯ ಇದೆ, ಹಾಗಾಗಿ ಸ್ವಲ್ಪ ಮಳೆ ಬರ್ತಾ ಇದೆ. ಇನ್ನು ನಿರೀಕ್ಷೆ ಚೆನ್ನಾಗಿದೆ, ಈಗ ಅಟ್ಲೀಸ್ಟ್ ಫೋರ್ಕಾಸ್ಟ್ ಏನಿದೆ ಚೆನ್ನಾಗಿ ಬರುತ್ತೆ ಅಂತಲೇ ಇದೆ. ಸ್ವಲ್ಪ ಒಳಹರಿವು ಸ್ವಲ್ಪ ಕಮ್ಮಿ ಇದೆ ಹೋದ ವರ್ಷಕ್ಕೆ ಎಲ್ಲ ಆಚೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಬಟ್ ಅದರಿಂದ ಹಿಂದೆ 23ರಲ್ಲೂ ಸಹ ಕಮ್ಮಿ ಇತ್ತು. ಸೊ ಹಾಗೆ ನೋಡಿದ್ರೆ ಪರವಾಗಿಲ್ಲ, ಬಟ್ ಆದ್ರೂ ನಿರೀಕ್ಷೆ ಚೆನ್ನಾಗಿದೆ, ಮಳೆ ನಿರೀಕ್ಷೆ ಇದೆ ನಮಗೆ. ಫೋರ್ಕಾಸ್ಟ್ ಚೆನ್ನಾಗಿ ಪಾಸಿಟಿವ್ ಆಗಿ ಇದೆ. ಜೊತೆಗೆ ಬೆಳೆ ವಿಮೆ ಬಗ್ಗೆ ಕೇಳಿದ್ರು ಮೋಹನ್ ಕುಮಾರಿ. ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯವ್ರ ಜೊತೆಯಲ್ಲಿ ಸಭೆಯನ್ನು ನಾವು ಮಾಡಿದ್ದೀವಿ. ಬೆಳೆ ವಿಮೆ ಈ ಸರಿ ನಾವು ಹೆಚ್ಚಿನದಾಗಿ ಕವರೇಜ್ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ.
1: ಅಧಿಸೂಚನೆ ಪ್ರಕಟ ಆಗಿದೆ.
0: ಅಧಿಸೂಚನೆಯೂ ಆಗಿದೆ, ಈಗ ಅದರ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಇವನ ರಾಜ್ಯ ಸರ್ಕಾರದಿಂದ ಘನ ಸರ್ಕಾರದಿಂದ ನಿರ್ದೇಶನ ಇದೆ, ಪ್ರತಿಯೊಬ್ಬರಿಗೂ ಸಹ ಬೆಳೆ ವಿಮೆಯನ್ನು ಕವರ್ ಮಾಡಿರಬೇಕು ಅಂತೇಳಿ ಅದಕ್ಕೆ ಉತ್ತೇಜನವನ್ನು ನೀಡಬೇಕು ಅಂತ ಹೇಳಿ ಈಗ ಮೋಹನ್ ಕುಮಾರಿ ಹೇಳಿದ ಮೇಲೆ ಈ ವಿಷಯವನ್ನು ಇನ್ನೂ ಗಂಭೀರವಾಗಿ ನಾವು ತೆಗೆದುಕೊಂಡು ಅವರು ಎಲ್ಲಿ ಹೇಳಿದ್ದಾರಲ್ಲ ಅದನ್ನು ನಾವು ರಿವ್ಯೂ ಮಾಡ್ತೇವೆ.
1: ನಿಮ್ದು ಏನ್ ಬೆಳೆ ಇದೆ ಮೋಹನ್ ಕುಮಾರಿ ಅವರೇ?
2: ಜೋಳ ಸರ್, ರಾಗಿ ಇಂಥದಕ್ಕೆಲ್ಲ ಮಾಡಬಹುದು?
1: ಮಾಡಬಹುದು ಮಾಡಬಹುದು ಮಾಡಬಹುದು. ಅಧಿಸೂಚನೆ ಮೊನ್ನೆ ಅಷ್ಟೇ ಪ್ರಕಟ ಆಗಿದೆ. ಮುಂದಿನ ವಾರದಲ್ಲಿ ನಾವು ಆಕಾಶವಾಣಿಯಿಂದನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ.
0: ಅಲ್ಲ ಮಾಡಿ, ನಾನು ಹೇಳ್ತೇನೆ ಕೃಷಿ ಇಲಾಖೆಯ ಸಿಬ್ಬಂದಿ ಮತ್ತೆ ಆರ್ಟಿಕಲ್ಚರ್ ತೋಟಗಾರಿಕೆ.
2: ಮೇಡಮ್, ನಮ್ಮ ಮಗಂದೊಂದು ಹೋಟೆಲ್ ಐಡಿ ಸೇರಿಸ್ಬೇಕಿತ್ತು, ಅದನ್ನ ಇಲ್ಲಿ ಇನ್ನು ಯಾವಾಗ ಲೆಕ್ಕ ತಗೊಳ್ತಾ ಇಲ್ಲ, 20 ವರ್ಷ ಆಗಿದೆ, ಅದಕ್ಕೆ ಸೇರ್ಸಕ್ಕೆ ಅಂತ ಹೇಳ್ಬಿಟ್ಟು ಯಾರ ಕೇಳ್ಬೇಕು ಮನೆಯಲ್ಲಿ?
0: ಈಗ ಒಳ್ಳೆ ಪ್ರಶ್ನೆ, ಅದೇ ಹೇಳಿದ್ನಲ್ಲ ಬಿಎಲ್ಒ ಅಂತ ಹೇಳ್ತೇನೆ ನಾನು. ಬಿಎಲ್ಒ ಅವ್ರಿಗೂ ನಿರ್ದೇಶನ ಕೊಡ್ತೇನೆ ವೆರಿ ಸ್ಟ್ರಿಕ್ಟ್ ಆಗಿ. ನಮ್ಮ ಎಲ್ಲ ಜಿಲ್ಲೆಯ ಬಿಎಲ್ಒಗಳಿಗೆ ಯಾರ್ಯಾರು 18 ತುಂಬಿದ್ದಾರೋ ಇನ್ ನೋಡಿ
1: ಅದಕ್ಕೆ ನೀವು ಅವ್ರಿಗೆ ಅವ್ರ ಹತ್ರ ಹೋಗಿ ನೀವು ಅರ್ಜಿ ಕೊಡ್ಬೇಕಾಗತ್ತೆ. ಮೋಹನ್ ಕುಮಾರಿ ಅವರೇ, ಬಿಎಲ್ಒ ಪರಿಚಯ ಇದಾರಲ್ವಾ ನಿಮ್ಗೆ? ನಿಮ್ಮ ಬಿಎಲ್ಒ ಯಾರು ಅಂತ ಗೊತ್ತಿದಾರಲ್ವಾ? ಅವರೇ ಅವರೇ ಇರ್ತಾರೆ ಸಾಮಾನ್ಯವಾಗಿ, ಇಲ್ಲ ಅಂದ್ರೆ 30ನೇ ತಾರೀಕಿಂದ ನಿಮ್ಮನೆಗೆ ಬರ್ತಾರೆ ಅವರು, ಮನೆ ಹತ್ರ ಬರ್ತಾರೆ, ಅವಾಗ ನೀವು ಅವ್ರ ಜೊತೆ ಮಾತಾಡಿ.
0: ಇಲ್ಲ ಎರಡು ಮನೆ ಹತ್ರ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಹೋದಾಗಲೂ ಕೊಡಬಹುದು ಅವರು. ಈ ಸಮಗ್ರ ಪರಿಷ್ಕರಣೆಗೂ ಇದಕ್ಕೂ ಬೇರೆ ಬೇರೆ ಸಂಬಂಧ ಇದೆ ಬೇರೆ. ಅದಕ್ಕೋಸ್ಕರ ಮೊದಲೇ ಹೇಳ್ಬಿಡ್ತೇನೆ, ಈಗ ಅವರು 20 ವರ್ಷ ಮಗು ಆಗಿದೆ, ಅವ್ರ ಮಗನಿಗೆ ಆಗಿದೆ, ಅವರ ಹೆಸರು ಮೊದಲೂ ಸಹ ಇರಲಿಲ್ಲ, ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಬರಲ್ಲ. ಈಗ ನಾವು ಸಮಗ್ರ ಪರಿಷ್ಕರಣೆ ಮಾಡ್ತಾ ಇರೋದು ಏನು ಅಂದ್ರೆ, ಈಗ ಆಲ್ರೆಡಿ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ, ಆಯ್ತಾ, ಅವರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಇದು ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಭಾಗ. ಇನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂದ್ರೆ ಅವಕಾಶ ಉಂಟು, ಯಾವಾಗ ಬೇಕಿದ್ರು ಮಾಡಬಹುದು. ಬಟ್ ಅವ್ರು 20 ವರ್ಷ ಆದ್ರೂ ಮಾಡಿಲ್ಲ ಅಂತಂದ್ರೆ ಅವರ ಬಿಎಲ್ಒ ಅಂತ ಅವರಿಗೆ ಗೊತ್ತಿಲ್ಲ. ಈಗ 18 ತುಂಬಿದ ತಕ್ಷಣ ಬಿಎಲ್ಒನೇ ನಮ್ಮ ಮನೆಗೆ ಬರ್ತಾರಂತ ಇವರು ಕಾಯ್ಬಾರ್ದು. ಮೊದಲು ಅವರು ತಿಳ್ಕೊಳ್ಬೇಕು ನಮ್ಮ ಬಿಎಲ್ಒ ಯಾರು ಅಂತ ಹೇಳಿ. ಈ ಅರ್ಬನ್ ಕಡೆ ಅಥವಾ ಸ್ವಲ್ಪ ಓದಿರೋರ ಕಡೆ ಆದರೆ ನಾವು ಆನ್ಲೈನಲ್ಲೇ ಚೆಕ್ ಮಾಡ್ಕೊಬಹುದು. ಇಸೇ ನೆಟ್ವರ್ಕ್ಗೆ ಹೋಗಿ ನಾನು ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಿದೆ ಅದರಲ್ಲಿ ಎಷ್ಟು ಅದು ಬಂದ್ಬಿಡುತ್ತೆ ಡೀಟೇಲ್ಸ್, ನಾವು ಅಲ್ಲೇ ಸೆಲೆಕ್ಟ್ ಮಾಡ್ಕೊಬೋದು, ನಾವು ಆನ್ಲೈನಲ್ಲೇ ಅಪ್ಲಿಕೇಶನ್ ಕೊಡ್ಬೋದು, ಇದೆಲ್ಲ ಅವಕಾಶ ಉಂಟು.

0: ಆದರೆ ಇವರಿಗೆ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಮಾಡಬಹುದು, ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಳಿದ್ರೆ ಮೆಜಾರಿಟಿ ಅವರೇ ಇರ್ತಾರೆ. ಅಲ್ಲಿ ನಮಗೆ ನಮ್ಮ ಮಗುಗೆ ಇದು ಆಗಿದೆ, ಫಾರ್ಮ್ ನಂಬರ್ 6 ಕೊಡಬೇಕು ಅಂತಾರೆ. ಅವ್ರ ಹತ್ರ ಕೆಲವು ಸರಿ ಫಾರ್ಮ್ಸ್ ಇರಲ್ಲ, ಬಿಎಲ್ಒ ಕಡೆ ಅವರು ಹೇಳ್ತಾರೆ, ತಹಸೀಲ್ದಾರ್ ಹತ್ರ ಇರ್ತದೆ, ಅದು ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತಾರೆ, ಅವರ ಕಡೆ ಇರ್ತದೆ. ಅವರ ಕಡೆಗೂ ಅರ್ಜಿಯನ್ನು ತೆಗೆದುಕೊಳ್ಬೇಕು, ಅವರು ತಹಸೀಲ್ದಾರ್ ಕಡೆಯಿಂದನು ತೆಗೆದುಕೊಳ್ಬಹುದು. ಅರ್ಜಿಯನ್ನು ತೆಗೆದುಕೊಂಡು ತುಂಬಿ
1: ವಾಪಸ್
0: ಅವ್ರಿಗೆ ಕೊಡಬೇಕಾಗ್ತದೆ, ದಾಖಲೆಗಳೊಂದಿಗೆ ಕೊಡಬೇಕು. 18 ತುಂಬಿರೋದಕ್ಕೆ ದಾಖಲೆಗಳೊಂದಿಗೆ ಕೊಡಬೇಕು. ಇದು ಹೊಸ ಸೇರ್ಪಡೆಗೆ. ನಾವೀಗ ಮಾತಾಡ್ತಿರೋದು ವಿಶೇಷ ಸಮಗ್ರ ಪರಿಷ್ಕರಣೆ, SIR. ಎಲ್ಲರೂ ಕೇಳಿರ್ಬೋದು SIR, SIR ಏನದು SIR, ಎಲ್ಲರಿಗೂ ಪ್ರಶ್ನೆ, ಅದೊಂದು ಏನು ನಡೀತಾ ಇದೆ SIR, ಓ ನಮ್ಮ ಹೆಸರು ಹೋಗ್ಬಿಡ್ತದ ಅಥವಾ ಇರ್ತದ ಅಂತ ಅವ್ರಿಗೆ ಡೌಟ್ಸ್ ಇರ್ತದೆ. ಸೊ SIR ಅಂದ್ರೆ ಇಷ್ಟೇ, ನೀವು ಮತದಾರರ ಪಟ್ಟಿಯ ಹೆಸರಲ್ಲಿ ಆಲ್ರೆಡಿ ಇದ್ದೀರಿ. ಈಗ ಪರಿಷ್ಕರಣೆ ಸಮಯದಲ್ಲಿ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಅದನ್ನು ಸಹಿ ಮಾಡಿ ಕೊಟ್ಟರೆ ಹೌದು ನೀವೇ, ಅದು ಕನ್ಫರ್ಮ್ ಅಂತ ಹೇಳಿ ಅದು ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟಣೆ ಆಗುತ್ತೆ. ನೀವು ಸಹಿ ಮಾಡಿ ಕೊಡಲಿಲ್ಲ ಅಂದರೆ ನಿಮ್ಮ ಹೆಸರು ಬಿಟ್ಟು ಹೋಗ್ತದೆ ಅಲ್ಲಿ. ಆ ಬಿಟ್ಟೋದ ಸಂದರ್ಭದಲ್ಲಿ ಹಕ್ಕು ಮತ್ತು ಆಕ್ಷೇಪಣೆಗಳು ಕೊಡಲಿಕ್ಕೆ ಮತ್ತೆ ಸಮಯಾವಕಾಶ ಇರ್ತದೆ. ಆಗ ಕೊಡಬೇಕು, ಆಗ ದಾಖಲೆಗಳನ್ನು ಕೊಡಬೇಕಾಗ್ತದೆ. ಯಾಕಂದರೆ ಯಾಕೆ ಬಿಟ್ಟು ಹೋಗಿತ್ತು, ನೀವು ಎಲ್ಲಿದ್ದಿರಿ ಅಂತ ವಿಚಾರಣೆ ನಡೀತದೆ ಅಲ್ಲಿ. ನಮ್ಮ ತಹಸೀಲ್ದಾರವ್ರದ್ದು ಅಥವಾ ACಯವರು ವಿಚಾರಣೆ ಮಾಡ್ತಾರೆ. ಆಗ ನೀವು ಅದನ್ನು ಪ್ರೂವ್ ಮಾಡಬೇಕಾಗ್ತದೆ. ಅವದು ಸರಿ ಅಂತ ಅವರೇನಾದ್ರು ಆದೇಶ ಮಾಡಿದರೆ ನಿಮ್ಮ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರ್ತದೆ. ಅಂತಿಮ ಮತದಾರರ ಪಟ್ಟಿ ಯಾವಾಗ ಬರ್ತದೆ, ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಸೊ ಹಾಗಾಗಿ ನೀವು ಕರಡು ಮತದಾರರ ಪಟ್ಟಿ 5 ಏನು ಹಾಕ್ತದೆ ಅದರಲ್ಲಿ ಹೆಸರು ಇರಬೇಕಾ ಅಂದರೆ ನೀವು ಎನ್ಯುಮರೇಷನ್ ಫಾರ್ಮನ್ನು ಸಹಿ ಮಾಡಿ ಈಗಿರೋರು
1: ಕೊಡಬೇಕಾಗುತ್ತೆ. ಮೋಹನ್ ಕುಮಾರಿ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾ ನಾವು ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಸರ್. ಮೇಡಮ್ ನಮಸ್ತೆ.
0: ನಮಸ್ತೆ.
1: ಮಾತಾಡಿ, ನಿಮ್ಮ ಹೆಸರು ಹೇಳಿ.
2: ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ಮೇಡಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ನಾನು ಈ ಹಿಂದೆ ಸೇತುವೆ ವಿಚಾರ ಕೇಳ್ತಾ ಇದ್ದೆ, ಅದು ಏನೋ ಒಂದು ಸಿಹಿ ಸುದ್ದಿ ಬಂದಿದೆ, ಶಾಸಕರ ಕಚೇರಿಯಿಂದ ನನಗೊಂದು ವರ್ಕ್ ಆರ್ಡರ್ ಬಂದಿದೆ ಅನ್ನೋದೊಂದು ವಾಟ್ಸ್ಆಪ್ ಕಳಿಸಿದ್ದಾರೆ. ಅದು ಭೂಸೇನಾ ನಿಗಮದಿಂದ ಅಂತೇಳಿ ಹೇಳಿದ್ದಾರೆ, ಬಟ್ ಅದು ಅದ್ರ ಬಗ್ಗೆ ನೀವು ಫಾಲೋಅಪ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಈ ಇದು ಈ BLO ಗೆ ಸಂಬಂಧಪಟ್ಟಾಗಿ ನಾನು BLO ಗೆ ಕಲಿಸಿದ್ದೀನಿ ಮುಂಚೆ, ಇವಾಗ ಮಾಡಿಲ್ಲ, ಮಾಡ್ತಾ ಇಲ್ಲ. ನೋಡಿ ಮೇಡಮ್, ಇಲ್ಲಿ ನಮ್ಮ ಮಲೆನಾಡಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ವರ್ಷಕ್ಕೆ ವರ್ಷಕ್ಕೆ ಒಂದೊಂದು ಊರಿಗೆ ಚೇಂಜ್ ಆಗ್ತಾರೆ, ಈ ಕೂಲಿ ಕಾರ್ಮಿಕರು ಕೆಲವೊಬ್ರು. ತಮಿಳುನಾಡಿಂದ ಬಂದವರು ಇರ್ಬೋದು, ಇಲ್ಲೇ ವಾಸ ಇದ್ದಾರೆ, ಇಲ್ಲೇ ಮತದಾರರ ಹಕ್ಕು ಪಡೆದಿದ್ದಾರೆ. ಮಂಗಳೂರು ಕಡೆ ಇರ್ಬೋದು, ಇವರು ವರ್ಷ ವರ್ಷ ಚೇಂಜ್ ಆಗಿ ಹೋದಾಗ ಅವರು ಆ ಊರಿಗೆ ಹೋಗಿದ್ರೆ, ಎಕ್ಸಾಂಪಲ್ ಇಲ್ಲಿ ಹಾನ್ಬಳಲ್ಲಿ ಇದ್ದವರು ಮುಂದಿನ ವರ್ಷ ಅರಳಿಲಿ ಇರ್ತಾರೆ, ಅವರು ವೋಟ್ ಹಾಕೋದಿಕ್ಕೆ ಅವರಿಗೆ ಇಲ್ಲಿ ಬಂದು ಅವೆಲ್ಲ ಗಮನಿಸೋದಿಲ್ಲ, ಅವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಇದಕ್ಕೆ ಏನು ಪರಿಹಾರ ಇದೆ?
1: ಯೋಗೇಶ್ ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಮೇಡಮ್.
0: ಯೋಗೇಶ್ ಅವರು ಸಹ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ಏನಂದ್ರೆ, ಎಲ್ಲರಿಗೂ ಇದೇ ಪ್ರಶ್ನೆ. ಈಗ ನಾವು ಅವರು ತೋಟದಿಂದ ತೋಟಕ್ಕೆ ಮೈಗ್ರೇಷನ್, ಒಂದು ಮೈಗ್ರೆಂಟ್ ಲೇಬರ್ಸ್ ತರ ಹೋಗ್ತಾ ಇರ್ತಾರೆ, ಇಲ್ಲಿ ಬಂದಿರ್ತಾರೆ, ಇಲ್ಲೊಂದು ವರ್ಷ, ಇಲ್ಲೊಂದು 6 ಇನ್ನೊಂದು ಕಡೆ ಎಲ್ಲೋ ಹೋಗ್ಬಿಡ್ತಾರೆ. ಸೊ ನಾನು ಹೇಳೋದು ಇಷ್ಟೇ, ಅವರು ಆಕ್ಚುಲಿ ನಿಯಮಗಳ ಪ್ರಕಾರ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಆ ಪ್ರದೇಶದಲ್ಲಿ 6 ವಾಸವಾಗಿದ್ರೆ ಭಾರತೀಯ ಪ್ರಜೆ ಆಗಿರ್ಬೇಕು ಮೊದಲನೇದಾಗಿ, 18 ತುಂಬಿರಬೇಕು. ಅದರ ನಂತರ ಅವರು ಆರ್ಡಿನರಿ ರೆಸಿಡೆಂಟ್ ಅಂತೀವಿ, ಆ ಸಾಮಾನ್ಯ ನಿವಾಸಿ ಆಗಿರಬೇಕು ಆ ಪ್ರದೇಶದ. ಸೊ ಹಾಗಾಗಿ ಅವರಿಗೆ ಎಲ್ಲಿ ಸೂಕ್ತ ಅನಿಸುತ್ತೋ ಅಲ್ಲಿ ವೋಟ್ ಮಾಡಲಿಕ್ಕೆ ಅವಕಾಶ ಉಂಟು ಅವ್ರಿಗೆ. ಅಂದ್ರೆ ಸಪೋಸ್ ನಾನು ಇಲ್ಲಿ ಇದ್ದೀನಿ, 1 ಇದ್ದೀನಿ, ಇಲ್ಲಿ ನಾನು ವೋಟರ್ ಐಡಿಯನ್ನು ತಗೊಳ್ತೀನಿ ಅಂದರೆ ಎನ್ರೋಲ್ ಮಾಡ್ಕೋತೀನಿ, ಫಾರ್ಮ್ ನಂಬರ್ 6 ಕೊಟ್ಟು ನಾನು ಇಲ್ಲೇ ವಾಸ ಮಾಡಿದ್ರೆ ಇಲ್ಲೇ ಮಾಡಬಹುದು. ಸಪೋಸ್ ನಾನು ಪಕ್ಕದ ಬೇರೆ ವಾರ್ಡ್ಗೆ ಹೋಗ್ಬೋದು ಅಥವಾ ಬೇರೆ ಊರಿಗೆ ಹೋಗ್ಬೋದು, ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೋದು, ಬೇರೆ ಜಿಲ್ಲೆಗೆ ಹೋಗ್ಬೋದು. ಆಗ ಇಲ್ಲಿನದನ್ನ ಡಿಲೀಷನ್ಗೆ ಫಸ್ಟ್ ಕೊಡ್ಬೇಕು ನಾನು, ಇಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳಿ ಇಲ್ಲಿ ನನ್ನನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಅರ್ಜಿ ಕೊಡ್ಬೇಕು. ಅವ್ರು ಹೇಳಿದ್ದು ಕರೆಕ್ಟ್, ತಹಸೀಲ್ದಾರ್ ಹತ್ರ ಫಾರ್ಮ್ಸ್ ಇರ್ತದೆ, ಕೆಲವು ಕಡೆ ನಾವು BLO ಕೊಟ್ಟಿರ್ತೀವಿ, ಇಲ್ಲ ಅಂದ್ರೆ ತಹಸೀಲ್ದಾರ್ ಹತ್ರನೇ ಇರ್ತದೆ ಅದು. ಸೊ ಹಾಗಾಗಿ ಆ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಕೊಡ್ಬೇಕಾಗ್ತದೆ. ಸೊ ನೋಡಿ, ಅವರು ಭಾರತೀಯ ಪ್ರಜೆ ಆದ್ರೆ ಸಾಕು, ಆ ಭಾರತೀಯ ಪ್ರಜೆ ಅಂತ ಪ್ರೂವ್ ಮಾಡೋಕೆ ನಾವು ದಾಖಲೆಗಳನ್ನ ನಮಗೆ ನಮ್ಮ ಜಿಲ್ಲಾ 12 ದಾಖಲೆಗಳನ್ನ ಕೇಳಿದ್ದೀವಿ. ಅದರಲ್ಲೂ 11 ಮುಖ್ಯ. 12 ಆಧಾರ್ ನಂಬರ್ ಇರ್ತದೆ, ಆಧಾರ್ ಕಾರ್ಡ್ ಇರುತ್ತೆ, ಅದು ಆಪ್ಷನಲ್ ಇರ್ತದೆ, ಓನ್ಲಿ ಗುರುತು ಮಾಡಲಿಕ್ಕೆ. ಇನ್ನು ಭಾರತೀಯ ಪ್ರಜೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ 11 ದಾಖಲೆಗಳನ್ನು ಹೇಳಿರ್ತವೆ. ಸ್ಕೂಲ್ನ ಸರ್ಟಿಫಿಕೇಟ್ ಇರ್ಬೋದು, ಅವ್ರ ಪೆನ್ಷನ್ಸ್ ಇರ್ಬೋದು, ಸರ್ಕಾರದಿಂದ ನೀಡಿರ್ತಕ್ಕ

0: ಅಂತಹ ಯಾವುದೇ ಅಧಿಕೃತ ಫೋಟೋ ದಾಖಲೆ ಇರಬಹುದು, ಈ ಥರ ಎಲ್ಲ ಇರ್ತದೆ. ಸೊ ಹಾಗಾಗಿ ಯಾರು ಮತದಾನ ಮಾಡೋದ್ರಿಂದ ವಂಚಿತರಾಗಬಾರ್ದು, ಅವರು ಭಾರತದ ಪ್ರಜೆ ಆಗಿದ್ದಲ್ಲಿ, ನಾಗರಿಕರಾಗಿದ್ದಲ್ಲಿ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ, ಮತ್ತು ಅದು ನಮ್ಮ ಕರ್ತವ್ಯ, ಅದು ನಮ್ಮ ಕರ್ತವ್ಯ, ಚುನಾವಣಾಧಿಕಾರಿಗಳ ಕರ್ತವ್ಯ.
1: ಯೋಗೇಶ್ವರ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಾ ಕಡೆಯ ಒಂದು ಕರೆಯನ್ನ ನಾವು ಸ್ವೀಕರಿಸೋಣ. ನಮಸ್ತೆ
2: ಸರ್. ನಮಸ್ಕಾರ ಸರ್. ಅರಸೀಕೆರೆ ತಾಲೂಕು ಶಿಶುವಾಳ ಗ್ರಾಮ ಸರ್.
1: ಹೆಸರು ಹೇಳಿ. ಚಂದ್ರಶೇಖರ್, ನಿಮ್ ಪ್ರಶ್ನೆ ಏನಿದೆ ಬೇಗ ಕೇಳಿ, ಸಮಯ ಮೀರ್ತಾ ಇದೆ.
2: ಸರ್, ಲಾಸ್ಟ್ ಟೈಮ್ ಪೋತಿಕಾತಿಯಲ್ಲಿ ಮೇಡಮ್ ಅವರು ಹೇಳಿದ್ರು ಸರ್, ಆದ್ರೂ ನಮ್ದು 2-3 ತಿಂಗಳಾದ್ರೂ ವಿಳಂಬ ಆಗ್ತೈತೆ ಸರ್.
0: ಯಾವ ತಾಲೂಕು?
1: ಶಶಿ, ಅರಸೀಕೆರೆ ತಾಲೂಕು ಶಶಿವಾಳ ಗ್ರಾಮ. ಶಶಿವಾಳ
2: ಅಲ್ಲಿ ಆರ್ ಐ ಕೇಳಿದ್ರೆ ತಹಸೀಲ್ದಾರ್ ಹತ್ರ ಮನೆ ಭೇಟಿ ಮಾಡಿ ಬಂದು ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್. ಮೇಡಮ್ ಅವ್ರು ತುಂಬಾ ಒಳ್ಳೆ ರೈತರ ಬಗ್ಗೆ ಕಾಳಜಿ ಇರೋದ್ರಿಂದ ತುಂಬಾ ನಮಗೆ ತುಂಬಾ ಖುಷಿ ಆಗ್ತೈತೆ ಸರ್. ಅವ್ರಿಗೆ ಇನ್ನು ದೇವರು ಆಯಸ್ಸು ಜಾಸ್ತಿ ಕೊಡ್ಲಿ ಸರ್. ಮೇಡಮ್ ಅವ್ರ ಒಂದ್ಸತಿ ಮೇಡಿ ನಾವು ಆಕಾಶವಾಣಿಯಲ್ಲಿ ಭೇಟಿ ಮಾಡಿದ್ದು ಸರ್.
1: ಹೌದು. ಪೋತಿಕಾತೆ ತಡ ಆಗ್ತದೆ ಅಂತ.
0: ಇಲ್ಲ, ಧನ್ಯವಾದಗಳು. ಅದು ನಾನು ವಿಚಾರಣೆ ಮಾಡ್ತೇನೆ, ಯಾಕಂದ್ರೆ ಯೂಶಲಿ ತಡ ಆಗ್ತಿದೆ. ನಮ್ದು ಒಂದು ಡ್ರೈವೇ ಇದೆ, ಪೋತಿಕಾತವನ್ನು ಆಂದೋಲನದ ರೀತಿಯಲ್ಲಿ ಮುಗಿಸ್ಬೇಕು ಅನ್ನೋದು ಒಂದು ನಿರ್ದೇಶನ ಇದೆ ನಮಗೆ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ತಡ ಆಗ್ತಿದೆ ಅಂದರೆ ಅಲ್ಲಿ ಏನಾದರೂ ಕಾನೂನಾತ್ಮಕ ತೊಡಕು ಇದೆನಾ, ಅದನ್ನು ನಾನು ವಿಚಾರಿಸಿ ನಾನು ನಮ್ಮ ತಹಸೀಲ್ದಾರರೊಂದಿಗೆ ನಾನು ಡಿಸ್ಕಸ್ ಮಾಡ್ತೇನೆ, ಖಂಡಿತ ಅದು ಪರಿಹಾರ ಮಾಡ್ತೇವೆ, ನೋಟ್ ಮಾಡ್ಕೊಂಡಿದ್ದೀನಿ.
1: ಧನ್ಯವಾದಗಳು ಚಂದ್ರಶೇಖರ್ ತಮ್ಮ ಒಂದು ಕರೆಗಾಗಿ. ಅಂತಿಮವಾಗಿ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಜಿಲ್ಲೆಯ ಜನತೆಗೆ ಏನು ಹೇಳಿಕ್ ಇಷ್ಟಪಡ್ತಾರೆ?
0: ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು, ಯಾಕಂದರೆ ಅವರೆಲ್ಲರ ಹಿರಿಯರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ಒಂದು ನಾವು ಒಂದು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಅಷ್ಟೇ ನಮಗೆ. ಅಷ್ಟೇ ಹೇಳ್ತಾ ಮತ್ತೊಮ್ಮೆ SIR ಏನು, ನಾವು ತುಂಬ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಒಂದು ಒಗ್ಗಟ್ಟಾಗಿ ಒಂದು ಟೀಮ್ ವರ್ಕಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆದಾಗ್ಯೂ ಸಹ ಈ ಕೆಲಸವನ್ನು ಸಹ, ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಹ ನಾವು ಚಾಚೂ ತಪ್ಪದೆ ಒಬ್ಬ ಅರ್ಹ ಮತದಾರರು, ಒಬ್ಬ ಅರ್ಹ ನಾಗರಿಕರು ತಮ್ಮ ಹಕ್ಕನ್ನು ಕಳೆದುಕೊಳ್ಳದ ರೀತಿಯಲ್ಲಿ ನಾವು ಕ್ರಮ ವಹಿಸಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಸಹ ಮತದಾನದ ಹಕ್ಕು ಇರಬೇಕು, ಪ್ರತಿಯೊಬ್ಬರ ಹೆಸರು, ನಾಗರಿಕರ ಹೆಸರು ಅದರಲ್ಲಿ ಬರಬೇಕು, ನಮ್ಮ ಮತದಾರರ ಪಟ್ಟಿಯಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯ ನಿರ್ವಹಿಸ್ತೀವಿ, ತಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ, ನಮ್ಮ BLO ಗಳಿಗೂ ತಾವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತೇನೆ. ಧನ್ಯವಾದಗಳು.
1: ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಪ್ರತಿ ತಿಂಗಳು ಕೂಡ ತಾವು ಬಿಡುವು ಮಾಡ್ಕೊಂಡು ಬರ್ತಾ ಇದ್ದೀರಾ, ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡ್ತಾ ಇದ್ದೀರಾ, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀರಾ. ಮುಂದಿನ ತಿಂಗಳು ಮತ್ತೊಂದು ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಅದರ ನಡುವೆ ಏನಾದರೂ ತುರ್ತಿತ್ತು ಅಂತ ಅಂದರೂ ಕೂಡ ನೀವು ಆಕಾಶವಾಣಿಗೆ ಬರಬಹುದು, ನಮ್ಮ ಕೇಳುಗರನ್ನ ಉದ್ದೇಶಿಸಿ ಮಾತನಾಡಬಹುದು ಅಂತ ಹೇಳ್ತಾ, ಇವತ್ತು ಬಿಡುವು ಮಾಡ್ಕೊಂಡು ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಎಲ್ಲ ಕೇಳುಗರಿಗೂ, ಹಾಸನ ಜನತೆಗೆ. ಥ್ಯಾಂಕ್ ಯು ಆಕಾಶವಾಣಿ.
3: ಇದುವರೆಗೂ ಹಲೋ ಆಕಾಶವಾಣಿ ನೇರ ಪ್ರಸಾರದಲ್ಲಿ ಫೋನ್-ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸಿದವರು ಹಾಸನದ ಜಿಲ್ಲಾಧಿಕಾರಿಗಳಾದ KS ಲತಾ ಕುಮಾರಿ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅರಕಲಗೂಡು ವಿ ಮಧುಸೂದನ್, ತಾಂತ್ರಿಕ ಸಹಕಾರ ಪಿ ರಾಜು, ಆರ್ಕೆ ಲೋಕೇಶ್ ಮತ್ತು ಶಮಿತಾ ಜೈನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: रहे हैं।
1: जन जन का रखे ध्यान, टीबी मुक्त भारत अभियान।
2: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: आकाशवाणी हासन।
4: हनी हनी गुर्द्रे हल्ला, तेने तेने गुर्द्रे बल्ला।
5: ಇದು ಗಾದೆಗಳ ಗುಟ್ಟಿನ ಕಾರ್ಯಕ್ರಮ.
6: ಗಾದೆ ಗಮ್ಮತ್ತು.
4: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
7: ಕೇಳುಗರಿಗೆಲ್ಲ ಗಾದೆ ಗಮ್ಮತ್ತು ನೇರ ಪ್ರಸಾರದಲ್ಲಿ ಫೋನಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ತಮಗೆಲ್ಲ ತಿಳಿದಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ಗಾದೆಯ ಅರ್ಧ ಭಾಗವನ್ನ ನಾವು ಹೇಳ್ತೇವೆ. ಇನ್ನು ಅರ್ಧ ಭಾಗವನ್ನ ಕೇಳುಗರು ಕರೆ ಮಾಡಿ ಬಿಡಿಸಬೇಕು ಹಾಗೂ ಸರಿಯಾದ ಉತ್ತರವನ್ನ ನೀಡಬೇಕು. ಕಾರ್ಯಕ್ರಮಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 08-172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಮೊದಲನೇ ಕರೆ ಯಾರು, ಎಲ್ಲಿಂದ ನೋಡೋಣ? ನಮಸ್ತೆ. ನಮಸ್ತೆ.
8: ನಿರಂಜನ ಮೂರ್ತಿ ಮೇಡಮ್, ಬೀರೂರಿಂದ.
7: ನಮಸ್ತೆ ಗಾದೆ ಗಮ್ಮತ್ತು, ಇನ್ನೊಮ್ಮೆ ತಮ್ಮ ಹೆಸರನ್ನ ಹೇಳಿ.
8: ಮೇಡಮ್, ನಿರಂಜನ ಮೂರ್ತಿ, ಬೀರೂರು ಮೇಡಮ್, ಕಡೂರು ತಾಲೂಕು.
7: ನಿರಂಜನ ಮೂರ್ತಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
8: ಧನ್ಯವಾದಗಳು ಮೇಡಮ್.
7: ತಮಗಾಗಿ ಗಾದೆ ಹೀಗಿದೆ: ಅಪ್ಪನ ಕಾಲಕ್ಕೆ ಅರಮನೆ. ಇನ್ನರ್ಧ ಭಾಗನ ನೀವು ಹೇಳಬೇಕು.
8: ಅಪ್ಪನ ಕಾಲಕ್ಕೆ ಅರಮನೆ, ಮುಂದಿನ ಭಾಗ.
7: ಮುಂದಿನ ಭಾಗ ಏನು ಅಂತ ನೀವು ಹೇಳಬೇಕು. ಅಪ್ಪನ ಕಾಲಕ್ಕೆ ಅರಮನೆ.
8: ಸೆರೆಮನೆ ಅಂತ ಬರುತ್ತೆ ಮೇಡಮ್.
7: ಸೆರೆಮನೆ ಎಲ್ಲ ಬರಲ್ಲ, ಅರ್ಧ ಹೇಳ್ತೀರಾ ನೋಡಿ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಡಿ. ಅಪ್ಪನ ಕಾಲಕ್ಕೆ ಅರಮನೆ, ಮಗನ ಕಾಲಕ್ಕೆ ಏನು?
8: ಸೆರೆಮನೆ ಮೇಡಮ್.
7: ಇಲ್ಲ ಇಲ್ಲ, ಅರ್ಧ ಹೇಳಿರೋದ್ರಿಂದ ಉತ್ತರ ಹೇಳ್ತೀನಿ. ಮಗನ ಕಾಲಕ್ಕೆ ಬರೀ ಮನೆ. ಅಪ್ಪನ ಕಾಲದಲ್ಲಿ ಅರಮನೆ ಅಷ್ಟು ದೊಡ್ಡದಾಗಿ ವಿಜೃಂಭಣೆಯಿಂದ ವೈಡೂರ್ಯದಿಂದ ಇತ್ತು ಅಂತ. ಅಂದ್ರೆ ಮಗನ ಕಾಲಕ್ಕೆ ಬರೋಷ್ಟೊಳಗೆ ಬರೀ ಮನೆ ಉಳ್ಕೊಂಡಿದೆ ಅಷ್ಟೇ ಅಂತ.
8: ಸೂರ್ಯನ ಮನೆ ಇದೆ ಮೇಡಮ್.
7: ಹಾ, ಸೂರಿಂದು ಹಾಗೆ ಹೀಗೆ ಅಂತ ಏನಿಲ್ಲ, ಇದು ಒಂದು ಗಾದೆ ಮಾತು. ಇದರ ಅರ್ಥ ಏನಪ್ಪ ಅಂದ್ರೆ, ತಂದೆ ಎಷ್ಟೇ ಮಾಡಿಟ್ಟಿದ್ರು ಕೂಡ ಮಗ ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ, ಅಥವಾ ಸ್ವಂತ ಪರಿಶ್ರಮದಿಂದ ಅದನ್ನ ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕೈನಲ್ಲಿ ಏನು ಉಳಿಯೋದಿಲ್ಲ ಅನ್ನೋದನ್ನ ಸಾರೋ ಅಂತ ಗಾದೆ ಮಾತಿದು. ಅಪ್ಪನ ಕಾಲಕ್ಕೆ ಅರಮನೆ, ಮಗನ ಕಾಲಕ್ಕೆ ಬರೀ ಮನೆ ಅಂತ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದಕ್ಕೆ ಧನ್ಯವಾದ. ನಮಸ್ತೆ.
9: ಹಲೋ.
7: ನಮಸ್ತೆ, ಯಾರಿದು?
9: ನಾನು ಗುರುಮೂರ್ತಿ ಮೇಡಮ್, ಕೇರ್ಪುರಂ ಹಾಸನಿಂದ.
7: ಗುರುಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
9: ಥ್ಯಾಂಕ್ ಯು ಮೇಡಮ್.
7: ತಮಗಾಗಿ ಗಾದೆ ಹೀಗಿದೆ: ರಾಗಿ ಬೀಸೋ ತನಕ.
9: ರಾಗಿ ಬೀಸೋ ತನಕ.
7: ಹಾ, ಮುಂದಿನ ದಿನ ನೀವು ಹೇಳಬೇಕು, ಅರ್ಧ ನಾನು ಹೇಳಿದ್ದೀನಿ. ಹಾ, ರಾಗಿ ಬೀಸೋ ತನಕ ಮುಂದಕ್ಕೆ ಏನು ಅಂತ.
9: ರಾಗಿ ಬೀಸೋ ತನಕ ಮನೆ ಸಂಸಾರ ನಡೆಯಲ್ಲ.
7: ಹಾಗಲ್ಲ ಅಂದ್ರೆ, ರಾಗಿ ಬೀಸ್ತಾ ಇರೋವರೆಗೂ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ತರ.
9: ರಾಗಿ ಬೀಸೋದ್ ನಿಂತು
7: ಇರ್ಲಿ, ಪರವಾಗಿಲ್ಲ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
9: ಉದ್ಘೋಷರಿಗೆಲ್ಲ ನಮಸ್ಕಾರಗಳು ಮೇಡಮ್.
7: ತಮಗೂ ಕೂಡ
9: ಪ್ರೀತಿಯಿಂದ ನೆನೆಸ್ಕೊಳ್ತಿದ್ದ ಕಾರ್ಯಕ್ರಮಗಳನ್ನ.
7: ಧನ್ಯವಾದ ಕಾರ್ಯಕ್ರಮಕ್ಕೆ ಭಾಗವಹಿಸಿದಕ್ಕೆ. ಧನ್ಯವಾದ. ನಮಸ್ತೆ.
10: ನಮಸ್ತೆ ಮೇಡಮ್.
7: ನಮಸ್ತೆ, ಯಾರಿದು?
10: ನಾನು ಪುತ್ತೂರಿಂದ ತಿಮ್ಮಪ್ಪ.
7: ತಿಮ್ಮಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಗಾದೆಯನ್ನು ಕೇಳಿಸ್ಕೊಂಡ್ರ?
10: ಇಲ್ಲ ಮೇಡಮ್, ನಾನು ಹೊರಗಿದ್ದೆ.
7: ಹಾ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ರಾಗಿ ಬೀಸೋ ತನಕ.
10: ರಾಗಿ ಬೀಸೋ ತನಕ.
7: ಹಾ, ಇದು ಮೊದಲ ಭಾಗ, ಅರ್ಧ ಭಾಗ. ರಾಗಿ ಬೀಸೋ ತನಕ ಮುಂದಿಂದೇನು? ಸ್ವಲ್ಪ ಹಾಗೆ ಊಹೆ ಮಾಡಿ ನೋಡೋಣ.
10: ಗೊತ್ತಾಗ್ತಾ ಇಲ್ಲ ಮೇಡಮ್.
7: ಗೊತ್ತಾಗ್ತಾ ಇಲ್ಲ, ಪರವಾಗಿಲ್ಲ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಧನ್ಯವಾದ.
10: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
7: ನಮಸ್ತೆ.
11: ನಮಸ್ತೆ ಮೇಡಮ್.
7: ನಮಸ್ತೆ, ಯಾರಿದು?
11: ನಿರ್ಮಲ ಮೇನಳ್ಳಿಯಿಂದ.
7: ನಿರ್ಮಲ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
11: ರಾಗಿ ಬೀಸುವ ತನಕ ಊರೆಲ್ಲ ನೆಂಟರು ಅಂತ ಮೇಡಮ್.
7: ಹಾ, ಸ್ವಲ್ಪ ಹಾಗೆ ಇದೆ. ರಾಗಿ ಬೀಸುವ ತನಕ ರಾಜ್ಯವೆಲ್ಲ ನೆಂಟರು ಅಂತ.
11: ಊರೆಲ್ಲ ನೆಂಟರು, ರಾಜ್ಯ.
7: ಹಾ ಹೌದು, ಅಂದ್ರೆ ಎಲ್ಲಿ
11: ಬರ್ಬೇಕಲ್ಲ, ರಾಜ್ಯ ಸರಿ ಹೋಗುತ್ತೆ.
7: ಅಂದ್ರೆ ಎಲ್ಲಿವರೆಗೂ ಎಲ್ಲವೂ ಸುಭೀಕ್ಷವಾಗಿರುತ್ತೆ ಅಥವಾ ನಮ್ ಕೈ ನಡೀತಾ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಅಲ್ಲಿವರೆಗೂ ಎಲ್ರು ಕೂಡ ನಮ್ಗೆ ನೆಂಟರಿದ ಹಾಗೆ.
11: ಹೌದು.
7: ಯಾವಾಗ ನಮ್ಮ ಕೈ ನಡೆಯೋದು ನಿಂತೋಗ್ಬಿಡುತ್ತೆ?

0: ಅಥವಾ ವ್ಯವಹಾರಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ, ಎಲ್ಲರೂ ದೂರ ಆಗ್ಬಿಡ್ತಾರೆ. ಈ ಒಂದು ಸಂದೇಶವನ್ನ ಸಾರುವಂತ ಗಾದೆ ಮಾತಿದು, ರಾಗಿ ಬೀಸೋ ತನಕ ರಾಜ್ಯವೆಲ್ಲ ನೆಂಟರು. ಸರಿಯಾಗಿ ಉತ್ತರವನ್ನ ಹೇಳಿದಿರಾ, ಧನ್ಯವಾದ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ IVF ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, BM ರಸ್ತೆ, ಹಾಸನ.
0: ನಮಸ್ತೆ.
5: ನಮಸ್ತೆ ಮೇಡಮ್, ನಾನು ಹಾಸನಿಂದ ಉಮಾ ಸುಬ್ರಹ್ಮ ಮಾತಾಡ್ತಾ ಇದ್ದೇನೆ, ಹಾಸನ.
0: ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ರೇಡಿಯೋ ಸೆಟ್ ಇಂದ ದೂರ ಬಂದು ಮಾತನಾಡಿ. ಗಾದೆ ಕೇಳ?
5: ಕೇಳಿ ಮೇಡಮ್.
0: ಅಟ್ಟ ಹತ್ತಿದ ಮೇಲೆ ಇನ್ನ ಅರ್ಧನ ನೀವು ಹೇಳಬೇಕು. ಅಟ್ಟ ಗೊತ್ತಲ್ವಾ, ಮನೆಯ ಮೇಲ್ಗಡೆ ಇರುತ್ತಲ್ಲ ಮನೆಗಳ ಹಿಂದೆ. ಅಟ್ಟ ಹತ್ತಿದ್ಮೇಲೆ ಏನ್ ಮಾಡಿದ್ರು ಅನ್ನೋ ತರ.
5: ಅಟ್ಟ ಹತ್ತಿದ ಮೇಲೆ
0: ಗೊತ್ತಾಗ್ತಿಲ್ವಾ? ಪರವಾಗಿಲ್ಲ, ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ. ನಮಸ್ತೆ.
6: ಹಲೋ, ನಮಸ್ತೆ. ನಾನು ಗುಂಡೇಗೌಡನ ಕೊಪ್ಪಲಿನಿಂದ ಕಮಲಮ್ಮ.
0: ಕಮಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ.
6: ಧನ್ಯವಾದಗಳು.
0: ಗಾದೆನ್ನ ಕೇಳಿಸ್ಕೊಂಡ್ರ?
6: ಇಲ್ಲ, ಇನ್ನೊಂದ್ಸರಿ ಹೇಳಿ ಮೇಡಮ್.
0: ಅಟ್ಟ ಹತ್ತಿದ ಮೇಲೆ
6: ಏಣಿ ತೆಗೆದ್ರಂತೆ.
0: ಹಾ, ಅದೇನೇನೆ ಸ್ವಲ್ಪ ಪ್ರಾಸವಾಗಿದೆ. ಅಟ್ಟ ಹತ್ತಿದ ಮೇಲೆ ಏಣಿನ ಒದ್ರಂತೆ ಅಂತ ಹೇಗೆ ಹೇಳ್ತೀರಾ, ಹೇಗೆ ಅರ್ಥೈಸ್ಕೊಳ್ತೀರಾ ತಾವು ಈಗ ಅದೇ ಮಾತನ್ನ?
6: ಅಂದ್ರೆ ಅಟ್ಟ ಹತ್ತೋ ತನಕ ಅದು ಏಣಿ ಅವಶ್ಯಕತೆ ಇರುತ್ತೆ, ಹತ್ತಾರೆ. ಹತ್ತಿದ್ಮೇಲೆ ಅದ್ ಬೇಕಾಗಿಲ್ಲ ಅನ್ನೋ ತರ ಅದನ್ನ ಯಾರನ್ನಾದ್ರೂ ಒಬ್ಬರನ್ನ ನಮ್ಗೆ ಉಪಯೋಗ ಇದ್ದಾಗ ಬಳಸ್ಕೊಂಡು ಆ ನಂತರ ಅವ್ರನ್ನ ದೂರ ಇಡ್ತಾರಲ್ಲ, ಅದಕ್ಕೂ ಇದು ಅನ್ವಯ ಆಗುತ್ತೆ.
0: ಖಂಡಿತ, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆಂದ್ರೆ ನಮ್ಮ ಕೆಲಸ ಆಗೋವರೆಗೂ ಅಥವಾ ನಮಗ್ ಬೇಕಿರೋವರೆಗೂ ಯಾರ್ದಾದ್ರೂ ಒಬ್ಬರದ ನೆರವನ್ನ ತಗೊಳ್ತಿರ್ತೀವಿ, ಅಥವಾ ಅವರ ಜೊತೆ ಇದ್ದು ಮಾಡ್ಕೊಂಡು ನಮ್ ಕೆಲಸ ಎಲ್ಲ ಆದ ನಂತರ ಅವರನ್ನ ದೂರ ಮಾಡೋದು ಅಥವಾ ಕಡೆಗಣಿಸೋದು ಮಾಡ್ತಾರಲ್ಲ, ಆ ಒಂದು ವಿಚಾರವಾಗಿ ಈ ಗಾದೆ ಬರುತ್ತೆ. ಸರಿಯಾಗಿ ಉತ್ತರವನ್ನ ಹೇಳಿದಿರಾ, ಧನ್ಯವಾದ.
6: ಧನ್ಯವಾದಗಳು ಮೇಡಮ್, ನಿಮಗೂ.
0: ನಮಸ್ತೆ. ಗಾದೆ ಗಮ್ಮತ್ತು.
7: ನಮಸ್ತೆ ಮೇಡಮ್, ನನ್ನ ಹೆಸರು ಹೇಮಾಕ್ಷಿ ದಾಸ್ಚೆಟ್ಟಿ ಅಂತ.
0: ಇನ್ನೊಮ್ಮೆ ಹೆಸರನ್ನ ಹೇಳಿ.
7: ಹೇಮಾಕ್ಷಿ ದಾಸ್ಚೆಟ್ಟಿ ಅಂತ, ಆಸನ ಮುದೇಗಿರಿ ಬಡಾವಣೆಯಿಂದ.
0: ಹೇಮಾಕ್ಷಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಥ್ಯಾಂಕ್ಸ್ ಮೇಡಮ್.
0: ನಿಮ್ಗೆ ಗಾದೆ ಹೀಗಿದೆ,
7: ಹೇಳಿ ಮೇಡಮ್.
0: ಆಡುವ ಮಗುವಿಗೊಂದು
7: ಏನ್ ಮೇಡಮ್?
0: ಆಡುವ ಮಗುವಿಗೊಂದು ಡ್ಯಾಶ್.
7: ಆಡುವ ಮಗುವಿಗೊಂದು ತೂಗುವ ತೊಟ್ಲು ಅಂತಲ್ಲ.
0: ಅಲ್ಲ, ಅದೇ ಚಿಕ್ಕ ಮಗು, ಅದೇ ಒಂದು ಆಡೋ ಮಗು. ಆಡುವ ಮಗುವಿಗೊಂದು ಇನ್ನೇನೋ ಅನ್ನೋ ತರ.
7: ಆಡುವ ಮಗುವಿಗೊಂದು ಆಡುವ ಗೊಂಬೆ ಅಂತಲ್ಲ.
0: ಇಲ್ಲ ಇಲ್ಲ, ಪ್ರಯತ್ನ ಮಾಡಿದ್ರಿ, ಧನ್ಯವಾದ. ಕೇಳ್ತಾ ಇರಿ ಕಾರ್ಯಕ್ರಮವನ್ನ.
7: ಆಯ್ತು ಮೇಡಮ್.
0: ನಮಸ್ತೆ.
8: ಹಲೋ.
0: ನಮಸ್ತೆ, ಯಾರಿದು?
8: ಹಲೋ,
0: ದಯವಿಟ್ಟು ರೇಡಿಯೋ ಸೆಟ್ ನಿಂದ ದೂರ ಬನ್ನಿ.
8: ಹಲೋ,
0: ಯಾರಿದು? ತಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ.
8: ಮ್ಯಾಮ್, ನಾವು ದೊಡ್ಕಣ್ಗಲಿಂದ, ನಿಧಿ ಅಂತ.
0: ನಿಧಿ, ಏನ್ ಮಾಡ್ತಾ ಇರೋದು ನಿಧಿ?
8: ಮ್ಯಾಮ್, ನಾನು BCA ಮಾಡ್ತೀನಿ.
0: BCA? ನಾನು ಯಾವ್ದೋ ಸ್ಕೂಲ್ ಮಗು ಅಂತ ಅನ್ಕೊಂಡು ಕೇಳ್ದೆ.

0: ಸಣ್ಣದಾಗಿದೆಯಲ್ಲ ಧ್ವನಿ ಅಂದ್ಬಿಟ್ಟು. ಗಾದೆಯನ್ನ ಕೇಳಿಸ್ಕೊಂಡ್ರ ನಿಧಿ?
1: ಕೇಳಿಸ್ಕೊಂಡೆ.
0: ಆಡುವ ಮಗುವಿಗೊಂದು
1: ಆಟಿಕೆ.
0: ಆಟಿಕೆ ಅಲ್ಲ
1: ಅಲ್ವಾ?
0: ಅಲ್ಲ, ಅದೊಂದು ಗಾದೆ ಅಲ್ವಾ. ಈಗ ಅದೇ ಒಂದು ಚಿಕ್ಕ ಮಗು, ಆಡೋ ಅಂತ ಮಗು ಅದು, ಅದಕ್ಕೇನೋ ಒಂದು ಕೊಟ್ರು ಅಂತನೋ ಅಥವಾ ಅದಕ್ಕೇನೋ ಒಂದು ಇತ್ತು ಅಂತನೋ ಜೊತೆನಲ್ಲಿ ಬರುತ್ತೆ.
1: ಆಡುವ ಮಗುವಿಗೊಂದು,
0: ಅದೇ ಚಿಕ್ಕ ಮಗು, ಅದಕ್ಕೆ ಏನು ಗೊತ್ತಾಗಲ್ಲ, ಅದಕ್ಕೆ ಇನ್ನೊಂದಷ್ಟು ಒತ್ತಡ ಅನ್ನೋ ಅನ್ನೋ ತರ ಗೊತ್ತಾಗ್ತಾ ಇಲ್ವಾ? ಪರವಾಗಿಲ್ಲ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ನೋಡೋಣ ಮುಂದಿನ ಕೇಳಕ್ರೆ ಹೇಳ್ಬೋದು. ಧನ್ಯವಾದ. ನಮಸ್ತೆ.
2: ಸುಮಾ, ಚಿಕ್ಕಮಂಗ್ಳೂರಿಂದ.
0: ಸುಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ.
2: ಥ್ಯಾಂಕ್ ಯು ಮೇಡಮ್.
0: ಕೇಳಿಸ್ಕೊಂಡ್ರ ಗಾದೆನ?
2: ಆಡುವ ಮಗುವಿಗೊಂದು ಕಾಡುವ ಮಗು ಬೇಕೆ ಅಂತನಾ?
0: ಪರವಾಗಿಲ್ಲ, ಅರ್ಧ ಸರಿಯಾಗಿ ಹೇಳಿದ್ರಿ. ಆಡುವ ಮಗುವಿಗೊಂದು ಕಾಡುವ ಕೂಸು ಅಂತ.
2: ಕಾಡುವ ಕೂಸು,
0: ಅದೇ ಇನ್ನು ಚಿಕ್ಕ ಮಗು, ಆಟ ಆಡುವಂತ ಮಗು, ಅದಕ್ಕೆ ಒಂದು ಕಾಡುವ ಕೂಸು ಅಂದ್ರೆ, ಇವಾಗ ನಾವೇ ಯಾವ್ದೋ ಒಂದು ತೊಂದರೆನಲ್ಲಿ ಇರ್ತೀವಿ ಅಥವಾ ಯಾವ್ದೋ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತೀವಿ, ನಮ್ಗೆ ಅದಕ್ಕೆ ಇನ್ನೊಂದು ಒಂದಷ್ಟು ಸಮಸ್ಯೆಗಳು ಬೇರೆಯವರಿಂದ ಬರುವಂತದ್ದು, ಅಥವಾ ಈಗ ಹೇಳ್ತೀವಲ್ಲ ಬಂದ್ರೆ ಎಲ್ಲ ಒಂದ್ರ ಹಿಂದೆನೆ ಒಂದ್ ಬರುತ್ತಪ್ಪ ಅಂತೆಲ್ಲ ಹೇಳ್ತೀವಲ್ಲ ನಾಣ್ಣು ನುಡಿತರ, ಹಾಗೆ
2: ಆಗುತ್ತೆ ಮೇಡಮ್. ಇದು ಬಾಲ್ಯ ವಿವಾಹ ಆದಾಗ ಅದೊಂದು ಕಾರ್ಯಕ್ರಮ ಬರ್ತಾ ಇತ್ತು, ಆಗ ಒಂದು ಇದು ಇದೊಂದು ಪದ ಹೇಳಿದ್ರು, ಕಾಡುವ ಕೂಸು ಬೇಕೆ ಅಂತ. ಹಾಗಾಗಿ ಅದು ನೆನಪಿತ್ತು ಹೇಳಿದೆ.
0: ಹೌದು, ಅದೇ ರೀತಿ ಆಡುವ ಮಗುವಿಗೊಂದು ಕಾಡುವ ಕೂಸು ಅಂತ ಹೇಳಿ.
2: ಹಾ ಮೇಡಮ್,
0: ಸರಿಯಾಗಿ ಉತ್ತರವನ್ನ ಹೇಳಿದಿರಾ, ಧನ್ಯವಾದ.
2: ಥ್ಯಾಂಕ್ ಯು.

ಈಗ ಮೂಡಿ ಬರ್ತಾ ಇದೆ ಕುನಾಲ್ ಗಾಂಜಾವಾಲಾ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ದತ್ತ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

0: ನಮಸ್ತೆ.
1: ಹಲೋ,
0: ನಮಸ್ತೆ ಗಾದೆ ಗಮ್ಮತ್ತು.
1: ನಮಸ್ತೆ ಮೇಡಮ್, ಕಿಶೋರ್ ಆಲೂರಿಂದ.
0: ಕಿಶೋರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ತಮಗಾಗಿ ಗಾದೆ ಹೀಗಿದೆ. ಆಗೋ ತನಕ ಇದ್ದೋನು, ಇನ್ನ ಮುಂದಿನ ಅರ್ಧನ ನೀವು ಹೇಳಬೇಕು. ಆಗೋ ತನಕ ಇದ್ದೋನು ಅಂದ್ರೆ ಏನೋ ಒಂದು ಕೆಲಸನ ತುಂಬಾ ಹೊತ್ತಿಂದ

0: ಅದು ಆಗೋ ತನಕ ಇರ್ತಾರೆ.
1: ಹಾ,
0: ಹಾ, ಇನ್ನು ಅರ್ಧ ಭಾಗದಲ್ಲಿ ಇನ್ನು ಅರ್ಧ ಉತ್ತರ ಇದೆ.
1: ಅನ್ಕೊಂಡಿದ್ದವನು ಆದ್ಮೇಲೆ ಓದ್ನಂತೆ ಅಂತ.
0: ಹಾಗೆ ಅರ್ಥ ಬರುತ್ತೆ, ಬಟ್ ಆದ್ರೆ ಆ ಪದಗಳಲ್ಲ.
1: ಬೇರೆ ಪದಗಳು ಅದೇ ಒಂದೇ ಅರ್ಥ.
0: ಹೌದು, ಕಾರ್ಯಕ್ರಮವನ್ನು ಕೇಳ್ತಾರಿ, ನೋಡೋಣ ಮುಂದಿನ ಕೇಳಿದ್ರ.
1: ಓಕೆ ಮೇಡಮ್,
0: ಹಾಗೆ ಧನ್ಯವಾದ. ನಮಸ್ತೆ.
2: ಹಲೋ,
0: ನಮಸ್ತೆ ಗಾದೆಗಮ್ಮತ್ತು, ಯಾರಿದು?
2: ನಮಸ್ತೆ ಮೇಡಮ್, ಸೌಭಾಗ್ಯ ಅಂತ ಸಂಕೇಲೆ ಅವರಿಂದ ಮಾತಾಡ್ತೇನೆ.
0: ಸೌಭಾಗ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
0: ಗಾದೆ, ಆಗೋ ತನಕ ಇದ್ದೋನು ಮುಂದಕ್ಕೇನು ಅಂತ ನೀವು ಹೇಳಬೇಕು.
2: ಆಗೋ ತನಕ ಇದ್ದವನು,
0: ಆಗೋ ತನಕ ಇದ್ರಂತೆ ಅಂದ್ರೆ ಈಗ ಏನೋ ಒಂದ್ ಕೆಲಸ ಆಗೋ ತನಕನೋ ಅಥವಾ ಒಂದ್ ಅಡಿಗೆ ಆಗೋ ತನಕನೋ, ಅಂದ್ರೆ ಕಾಯ್ತಾ ಅಷ್ಟೊತ್ತವರೆಗೂ ಕೂತಿದ್ದವರು ಅಂತ. ಅದನ್ನ ಮುಂದಕ್ಕೇನು ಅಂತ
2: ಕಂಪ್ಲೀಟ್ ಮಾಡಕ್ ಬರ್ತಾರೆ,
0: ಗೊತ್ತಾಗ್ತಾ ಇಲ್ವಾ?
2: ಓಕೆ ಮೇಡಮ್,
0: ವಿಷಯ ಏನೋ ಗೊತ್ತಾಗ್ತಿದೆ, ಅದ್ರ ಮುಂದಕ್ಕೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ,
2: ಧನ್ಯವಾದ. ಕೇಳ್ದಾಗೆಲ್ಲ ಅರ್ಥ ಗೊತ್ತಿರುತ್ತೆ, ನನಗೆ ಲೈನ್ ಸಿಗಲ್ಲ ಮೇಡಮ್. ಅದ್ ಹೇಳ್ಬೇಕು ಅನ್ಕೊಂಡಿರ್ತೀನಿ, ಆಮೇಲೆ ರೇಡಿಯೋ ಆಫ್ ಮಾಡ್ತೀನಿ, ಟ್ರೈ ಮಾಡ್ತಾ ಇರ್ತೀನಿ. ಇವತ್ತೆಲ್ಲ
0: ಇರ್ಲಿ, ಪರವಾಗಿಲ್ಲ, ಭಾಗವಹಿಸಿದ್ರ ಧನ್ಯವಾದ.
2: ಓಕೆ ಮೇಡಮ್,
0: ನಮಸ್ತೆ.
3: ನಮಸ್ತೆ ಮೇಡಮ್,
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
3: ಚಿಕ್ಕಮಂಗ್ಳೂರಿಂದ ಸುಜಾತ ದಿವಾಕರ್.
0: ಸುಜಾತ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ಅನ್ಕೊಂಡೆ, ಎಷ್ಟೊತ್ತಾದ್ರು ಸುಜಾತ ಅವ್ರು ಕರೆ ಮಾಡಿಲ್ವಲ್ಲ ಅಂತ.
3: ಲೈನ್ ಸಿಗ್ತಾ ಇರ್ಲಿಲ್ಲ, ಸಿಕ್ಬಿಡ್ತು, ಖುಷಿ ಆಯ್ತು.
0: ಗಾದೆ ಕೇಳಿಸ್ಕೊಂಡ್ರ, ಆಗೋ ತನಕ ಇದ್ದವನು,
3: ಆಗೋ ತನಕ ಇದ್ದವನು, ಆರೋ ತನಕ ಇರಕ್ಕ.
0: ಕರೆಕ್ಟ್, ಆಗೋ ತನಕ. ಹೇಗೆ ಅರ್ಥೈಸ್ಕೋತೀರಾ ಈ ಗಾದೆನ?
3: ಈ ಹೊಟ್ಟೆ ತುಂಬಾ ಹಶವಾಗಿರುತ್ತೆ, ಅನ್ನ ಆಗಿರತ್ತೆ, ತುಂಬಾ ಸುಡ್ತಾ ಇರುತ್ತೆ, ಅದ್ ಆರೋ ತನಕನು ಇರಕ್ಕಾಗ್ಲಿಲ್ಲ. ಅಂದ್ರೆ ಕೆಲವು ಕೆಲಸಗಳು ಮಾಡೋದಕ್ಕೆ ಹೋಗ್ತಿವಲ್ಲ ಮೇಡಮ್, ಅದು ಸಂಪೂರ್ಣವಾಗಿ ಆಗವರೆಗೂ ನಾವು ಕಾಯ್ಬೇಕೇ ಹೊರತು ಅವಸರ ಮಾಡಬಾರ್ದು. ಯಾವ್ದಾದ್ರು ಒಂದು ಅಂದ್ರೆ ಫಾಸ್ಟ್ ಆಗಿ ಹೋದ್ರೆ ಬೇಗ ತಲುಪ್ತೀವಿ ಅಂತಾರೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂದಂಗೆ, ಆತರ ಅರ್ಥೈಸ್ಕೋಬಹುದು ಅಂತ ಹೇಳ್ತೀನಿ ಮೇಡಮ್.
0: ಹೌದು, ಯಾಕಂದ್ರೆ ಕೆಲವೊಂದ್ ಕೆಲ್ಸಕ್ಕೆ ಅಂತ ಬಹಳಷ್ಟು ವರ್ಷಗಳ ಕಾದಿರ್ತಾರೆ, ಅಥವಾ ಬಹಳ ಸಮಯ ಕಾದು ಅದನ್ನ ಪ್ರಯತ್ನ ಪಡ್ತಾ ಇರ್ತಾರೆ, ಇನ್ನೇನ್ ಕೊನೆ ಗಳಿಗೆಯಲ್ಲಿ ಅದಿನ್ನೇನ್ ಕೈಗೆ ಸೇರ್ಬೇಕು, ಆಗ್ಬೇಕು ಅನ್ನೋ ಅಂತ ಸಮಯ ಬಂದಾಗ ಅಯ್ಯೋ ಬಿಡಪ್ಪ ಆಗಲ್ಲ ಅಂತನೋ ಸಾಕು ಅಂತನೋ ಅಥವಾ ಅದರಿಂದ ದೂರ ಹೊಟ್ಟೋಗ್ಬಿಡ್ತಾರೆ.
3: ಇಲ್ಲ ಮೇಡಮ್, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ನಾವು 180 ಸಾರಿ ಕಾಲ್ಗೆ ಟ್ರೈ ಮಾಡಿ ಮಾಡಿನೇ ಸಿಕ್ಕದಾಗ ಆಗ ಖುಷಿ.
0: ನೀವೇ ಉದಾಹರಣೆ ಅಂತೀರಾ, ಧನ್ಯವಾದ. ಕರೆಕ್ಟ್ ಆಗಿ ಉತ್ತರವನ್ನ ಹೇಳಿದೀರಾ
3: ಮೇಡಮ್, ಥ್ಯಾಂಕ್ ಯು ಮೇಡಮ್.

ಕೇಳುಗರೆ, ಮುಂದಿನ ಕಾರ್ಯಕ್ರಮ 10:30ಕ್ಕೆ ಹೆಲೋ ಗೆಳೆಯಲೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡುವುದು ಬೇಡ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141688637. ಇದಕ್ಕೆ ಹೆಲೋ ಗೆಳೆಯರಿ ಅಂತ ಹೇಳಿ ಕೇವಲ ಸಂದೇಶವನ್ನ ಕಳುಹಿಸಿ ಕರೆ ಮಾಡುವಂತಹ ಪ್ರಯತ್ನ ಬೇಡ. ಹೆಲೋ ಗೆಳೆಯರಿ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30ಕ್ಕೆ ಪ್ರಸಾರವಾಗಲಿದೆ. ಗಾದಿಗಮ್ಮತ್ತು ನೇರ ಪ್ರಸಾರದಲ್ಲಿ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಕರೆಗೆ ಹೋಗುವಂತಹ ಸಮಯ

0: ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರಿದು?
1: ಇಲ್ಲಿ ಬಳಪೇಟೆಯಿಂದ ಲತಾ ಅಂತ.
0: ಲತಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹೇಳಿ ಮೇಡಮ್.
0: ತಮಗಾಗಿ ಗಾದೆ ಹೀಗಿದೆ, ಉತ್ತು ಬಾಳುವವನ ಬದುಕು. ಇದು ಮೊದಲ ಭಾಗ, ಇನ್ನ ಅರ್ಧನ ನೀವು ಹೇಳಬೇಕು. ಉತ್ತು ಬಾಳುವವನ ಬದುಕು. ರೇಡಿಯೋಯಿಂದ ಸ್ವಲ್ಪ ದೂರ ಬಂದು ಮಾತನಾಡಿ.
1: ಹೇಳಿ ಮೇಡಮ್.
0: ಉತ್ತು ಬಾಳುವವನ ಬದುಕು.
1: ಉತ್ತು ಬಾಳುವನ ಬದುಕು,
0: ಇದು ಗಾದೆಯ ಮೊದಲ ಭಾಗ, ಇನ್ನ ಅರ್ಧವನ್ನ ನೀವು ಹೇಳಬೇಕು. ಗೊತ್ತಾಗ್ತಾ ಇದೆಯಾ? ಉತ್ತು ಬಾಳುವನ ಬದುಕು ಹೆಂಗ್ ಹಾಳಾಗತ್ತೆ ಗೊತ್ತಾಗ್ತಾ ಇಲ್ವಾ?
1: ಗೊತ್ತಾಗ್ತಾ ಇಲ್ಲ.
0: ಪರವಾಗಿಲ್ಲ, ಭಾಗವಹಿಸೋದಕ್ಕೆ ಧನ್ಯವಾದ. ಕೇಳ್ತಾ ಇರಿ ಕಾರ್ಯಕ್ರಮ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
2: ನಮಸ್ತೆ, ನಾನು ಬಾಳ್ಪೇಟೆ ಚಿನ್ನೆಯಿಂದ ಈಶ್ವರ್ ಮಾತಾಡ್ತೇನೆ.
0: ಈಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
0: ಕೇಳಿಸ್ಕೊಂಡ್ರಾ?
2: ಏನು ಮೇಡಮ್ ಇನ್ನೊಂದ್ಸತಿ?
0: ಉತ್ತು ಬಾಳುವವನ ಬದುಕು, ಆದಾಯ ಮೊದಲ ಭಾಗ. ಉತ್ತು ಬಾಳುವವನ ಅಂದ್ರೆ ಉಳುಮೆ ಮಾಡ್ತಾರಲ್ಲ, ಆ ಉತ್ತು ಬಾಳುವಂತವನ ಬದುಕು ಹೇಗಿರುತ್ತೆ ಅನ್ನೋ ತರ. ಇಲ್ಲ, ಅದು ಒಂದು ಪ್ರಾಸವಾಗಿದೆ. ಉತ್ತು ಬಾಳುವವನ ಬದುಕು
2: ಬಾಳು ಬಂಗಾರವಾಯ್ತಂತಲ್ಲ.
0: ಅಲ್ಲ, ಚೆನ್ನಾಗಿ ಪ್ರಯತ್ನ ಪಟ್ರಿ. ಪರವಾಗಿಲ್ಲ, ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ. ಗೊತ್ತಾಯ್ತು, ಕೇಳಿಸ್ಕೊಂಡ್ವಿ. ಧನ್ಯವಾದ. ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ದಂಡರಾಜರಸ್.
0: ವಿಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
3: ಥ್ಯಾಂಕ್ ಯು ಮೇಡಮ್.
0: ಗಾದೆ ಈ ಮುಂಚೆ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಉತ್ತು ಬಾಳುವವನ ಬದುಕು
3: ಉದ್ಧಾರವಾಗುತ್ತೆ ಅಂತ ಮೇಡಮ್.
0: ಅದೇ ರೀತಿ ಆದ್ರೆ ನೀವೇ ಮೂರನೇವರಾಗಿರೋದ್ರಿಂದ ಉತ್ತರ ಹೇಳ್ತೀನಿ. ಉತ್ತು ಬಾಳುವವನ ಬದುಕು ಎತ್ತಲೂ ಲೇಸು ಅಂತ. ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋರು, ಯಾರು ಪರಿಶ್ರಮವನ್ನ ಹಾಕ್ತಾ ಇರ್ತಾರೆ ಅಂತವರು ಜೀವನ ಎಲ್ಲಾದ್ರೂ ಒಂದ್ ಕಡೆ ಎಲ್ಲಾ ಕಡೆನೂ ಕೂಡ ಚೆನ್ನಾಗೇ ಇರುತ್ತೆ, ಎತ್ತಲೂ ಲೇಸು ಅಂತ ಹೇಳಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ.
3: ಥ್ಯಾಂಕ್ ಯು ಮ್ಯಾಮ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
3: ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು. ನೆಲದಲೆ ಅಡಗಿದ ರೈತನಿಗೆ ಮಥುರೆ.
4: ಕೆಳಗರೆ ಇದುವರೆಗೂ ಗಾದೆ ಗಮ್ಮತ್ತು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಹಾಗೂ ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
5: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಪಳ್ಳ. ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಪಳ್ಳ. ದೊಡ್ಡ

0: ಗಾದೆಗಳನ್ನು ಗುರುತಿಸುವ
1: ನಿಮ್ಮ ಈ ಕಾರ್ಯಕ್ರಮ
0: ಗಾದೆ ಗಮ್ಮತ್ತು
2: ಗರಿಗೆದರುತ್ತ
1: ಬಿತ್ತರವಾಯಿತು.
3: ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು,
1: ನಿಮ್ಮನ್ನ ಗಡಿಬಿಡಿ ಮಾಡುತ್ತಲೇ
0: ಹಾಸನ ಆಕಾಶವಾಣಿಯಿಂದ ಮುಗಿದೇ ಹೋಯಿತು, ಮುಗಿದೇ ಹೋಯಿತು, ಮುಗಿದೇ ಹೋಯಿತು.
3: ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು.

ಹತ್ತು ಗಂಟೆ ಮೂವತ್ತು ನಿಮಿಷಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕೇಳಿ, ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಫಾನ್ಔಟ್ ಕಾರ್ಯಕ್ರಮ. ಕೇಳುಗರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ 9141 686 637 ಈ ಸಂಖ್ಯೆಗೆ ನೀವು ಹಲೋ ಗೆಳೆಯರೇ ಅಂತ ಸಂದೇಶವನ್ನು ಕಳಿಸ್ತೀರಾ. ನಾವೇ ನಿಮಗೆ ಕರೆ ಮಾಡಿ ಮಾತನಾಡಿಸ್ತೀವಿ. ಬೇಗ ಬೇಗ ಸಂದೇಶವನ್ನು ಕಳಿಸಿ, ನಮ್ಮ ಜೊತೆ ಮಾತನಾಡಿ ನಿಮ್ಮ ಇಚ್ಛೆಯ ಗೀತೆಗಳನ್ನು ಕೇಳಿ.

0: ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ವಿ ಮನೋಹರ್ ಅವರ ಸಂಗೀತ ನಿರ್ದೇಶನವಿದ್ದ ಎಂಡಿ ಪಲ್ಲವಿ ಅವರ ಸ್ವರದಲ್ಲಿ ದುನಿಯಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಸಂದೇಶ ಬಂದಿದೆ ಯಶೋಧ ಪೂಜಾರಿ ಅವರಿಂದ, ಕರೆ ಮಾಡಿದ್ದೀವಿ, ಮಾತನಾಡ್ಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಶೋಧ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾವು ಆರಾಮಿದ್ದೀವಿ. ತಿಂಡಿ ಆಯ್ತಾ?
1: ಆಯ್ತು ಮೇಡಮ್.
0: ಹೇಳಿ, ಇವತ್ತು ಯಾವ ಗೀತೆ ಕೇಳ್ಬೇಕು ಅಂತಿದ್ದೀರಾ?
1: ಶಂಕರ್ನಾಗ್ ಅವ್ರದ್ದು ಸಿದೇ ಶಂಕರ್ ಗೀತಾಂಜಲಿ ಹಾಡು ಕೇಳಕ್ಕೆ.
0: ಗೀತಾಂಜಲಿ ಕರೀತಾ ಇದ್ದೀರಾ? ಓಕೆ. ಹೇಗನ್ನಿಸ್ತಾ ಇದೆ ನಾವು ಕರೆ ಮಾಡಿ ಮಾತಾಡ್ತಿರೋದು? ಹಲೋ, ಕೇಳಿಸ್ತಿದ್ಯಾ? ಹೇಗನ್ನಿಸ್ತಾ ಇದೆ? ಖುಷಿ ಆಯ್ತೋ? ಹೆಂಗ ಅನ್ನಿಸ್ತು? ಓಕೆ. ತಿಂಡಿ ಏನ್ ಮಾಡಿದ್ರಿ?
1: ಮೆಂತ್ರ ಇಟ್ಟು ಮಾಡಿದ್ದೆ ಮೇಡಮ್.
0: ಓ, ಸೂಪರ್, ಒಳ್ಳೆ ಫುಡ್ ಅಲ್ವಾ?
1: ಹೌದು.
0: ಓಕೆ, ಆಯ್ತು. ಈಗ ನಿಮ್ಮ ಇಚ್ಛೆಯ ಗೀತೆ.
1: ನಮ್ಮೂರಲ್ಲೇ ಶೂಟಿಂಗ್ ಆಗಿತ್ತು ಮೇಡಮ್, ಅದಕ್ಕಾಗಿ.
0: ಎಲ್ಲಿ?
1: ಜೋಳದಲ್ಲಿ.
0: ಅದೆಲ್ಲಿರೋದು?
1: ಅದು ಆ ಕಡೆ ಚಿಕ್ಕಮಂಗ್ಳೂರ್ ಸೈಡ್.
0: ಸರಿ ಸರಿ. ನಿಮ್ಮೂರ್ ಕಡೆ ಬಹಳಷ್ಟು ಫಿಲಂ ಶೂಟಿಂಗ್ ಆಗತ್ತಲ್ವಾ? ನೇಚರ್ ಅಷ್ಟು ಚೆನ್ನಾಗಿದೆ
1: ತುಂಬಾ. ಮುಳ್ಳಯ್ಯನಗಿರಿ, ಬಾಬಾಬುಡನಗಿರಿ.
0: ಹೌದು ಹೌದು ಹೌದು. ಈಗ ಮಳೆನ ಮಳೆ ಬರ್ತಾ ಇದೆಯಾ ಇವತ್ತು?
1: ಇಲ್ಲ ಇಲ್ಲ ಮೇಡಮ್, ಇಲ್ಲಿ ಮಳೆ ಇಲ್ಲ. ಮೋಡ ಇತ್ತು ನಿನ್ನೆ. ಇವತ್ತು ಬಿಸಿಲು ಬರ್ತಾ ಇದೆ.
0: ನಮ್ಮ ಹಾಸನಲ್ಲಿ ಮಳೆ ಬರ್ತಾ ಇದೆ.
1: ಹೌದಾ? ಇಲ್ಲ, ಇಲ್ಲಿ ಮೋಡ ಬಿಸಿಲು ಇವತ್ತು.
0: ಆಗ್ಲಿ, ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಚಿತ್ರ ಅವರು ಗೀತೆಯನ್ನು ಹಾಡಿದ್ದಾರೆ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ಕಾರ.
1: ಸರಿ.

0: ನಮಸ್ತೆ.
1: ಹಲೋ ಮೇಡಮ್, ನಮಸ್ತೆ. ನಾವು ಚೆನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಂಡಿಹಳ್ಳಿಯಿಂದ ಮಾತಾಡೋದು.
0: ಹೆಸರು ಸಂತೋಷ್ ಅಂದ್ರಿ ಅಲ್ಲ?
1: ಸಂತೋಷ್, ಸಂತೋಷ್ ಅಂತ ಹೇಳಿ.
0: ಸಂತೋಷ್ ಅವರೇ, ಏನ್ ಮಾಡ್ತಾ ಇದ್ರ?
1: ನಾವು ವ್ಯವಸಾಯ ಮಾಡೋದು ಮೇಡಮ್.
0: ವ್ಯವಸಾಯ? ನಾ ಈಗ ಮಳೆ ಬರ್ತಿದೆಯಲ್ಲ, ಹೇಗಿದೆ
1: ಮಳೆ? ಇವಾಗ ಬಂದಿಲ್ಲ, ಕಳೆದ 4 ದಿನದಿಂದ ಹಿಂದೆ ಬಂದಿದೆ. ಚೆನ್ನಾಗಿದೆ ಮಳೆ.
0: ಹೌದಾ? ಇಲ್ಲಿ ಇವತ್ತು ಸ್ವಲ್ಪ ತುಂತುರು ಇದೆ ಬೆಳಿಗ್ಗೆಯಿಂದ.
1: ಹೌದೌದು ಮೇಡಮ್, ಇಲ್ಲಿಗೆ ಬಂದಿಲ್ಲ, ಅದು ಬೆಳಗ್ಗೆ ಸ್ವಲ್ಪ ಬಂತು, ಅನಿ ಬಂದು ಸ್ಟಾಪ್ ಆಯ್ತು. ಇಲ್ಲಿ ಇನ್ನ ಬಂದಿಲ್ಲ.
0: ಅಲ್ಲ, ಈಗ ಮಳೆ ಬಂದ್ರೆ ಅನುಕೂಲ ಆಗತ್ತಾ?
1: ನಮ್ ಭಾಗದಲ್ಲಿ ಮಳೆ ನಮ್ಗೆ ಚೆನ್ನಾಗಿ ಆಗಿದೆ. ಸ್ವಲ್ಪ ಒಂದು 4 ದಿನ ಇಲ್ದೇ ಇದ್ರೂ ಪರವಾಗಿಲ್ಲ.
0: ಪರವಾಗಿಲ್ಲ ಹಾಗಾದ್ರೆ.
1: ಮಳೆ ಆಗಿದೆ, ಚೆನ್ನಾಗಿ ಆಗಿದೆ.
0: ಏನ್ ಬೆಳೀತಾ ಇರೋದು?
1: ತೋಟ, ತೆಂಗಿನ ತೋಟ ಮೇಡಮ್.
0: ತೆಂಗಿನ ತೋಟ ಎಲ್ಲ ಚೆನ್ನಾಗಿ ಆಗಿದೆಯಾ?
1: ಚೆನ್ನಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ.
0: ಈ ಹಿಂದೆ ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೆ ಕರೆ ಮಾಡಿದ್ವಾ?
1: ಇಲ್ಲ ಮೇಡಮ್, ನಾನು ಫಸ್ಟ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಇವತ್ತು. ಅಂದ್ರೆ ನೀವು ಒಂದ್ ಬಾರಿ ಹೇಳಿದ್ರಿ, ಆ ಟೇಪ್ ಮಾಡ್ಕೊಂಡೆ. ಆಮೇಲೆ ಅದು ಮತ್ತೆ ಇನ್ನೊಂದ್ ಬಾರಿ ಹೇಳಿದಾಗ ಕನ್ಫರ್ಮ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡೆ. ನೋಡೋಣ ಅಂತ ಕಳಿಸದೆ ಇತ್ತಿನ ನನಗೆ ಒಂದ್ ರೀತಿ ಆಶ್ಚರ್ಯ.
0: ನಮಗೂ ಆಶ್ಚರ್ಯ ಆಗ್ತಿದೆ. ಯಾಕೆ ಅಂದ್ರೆ ಎಷ್ಟೋ ಜನ ತುಂಬಾ ಪ್ರಯತ್ನ ಪಡ್ತಾರೆ, ಅವ್ರಿಗೆ ಸಿಗಲ್ಲ ನೋಡಿ. ಈಗಷ್ಟೇ ಸೇವ್ ಮಾಡ್ಕೊಂಡು ಸಂದೇಶ ಕಳಿಸಿ.
1: ಅದೃಷ್ಟ, ವಿತ್ತಿನ್ ಒಂದೆರಡು ನಿಮಿಷದಲ್ಲೇ ಸೇವ್ ಆಗಿ ಒಂದೆರಡು ನಿಮಿಷಕ್ಕೇನೆ ನನಗೆ ಫೋನ್.
0: ಓಕೆ, ಅಭಿನಂದನೆ ತಮಗೆ. ನೋಡಿ, ಕರೆ ಸಿಕ್ಕಿದ್ ನಮಗೂ ಖುಷಿ ಆಯ್ತು. ಫಸ್ಟ್ ಟೈಮ್ ಹೀಗೆ ಕರೆ ಮಾಡ್ತಾ ಇರಿ. ಕಾರ್ಯಕ್ರಮಗಳನ್ನ ಕೇಳ್ತೀರಾ ಬೇರೆದು?
1: ಆದಷ್ಟು ಕೇಳ್ತೀನಿ, ಕೇಳ್ತೀನಿ.
0: ಎಲ್ಲದಕ್ಕೂ ಭಾಗವಹಿಸಿ, ಲೈವ್ ಕಾರ್ಯಕ್ರಮಗಳು ಸಾಕಷ್ಟು ಇವೆ.
1: ಈಗ ಮೇಡಮ್, ಜಿಲ್ಲಾಧಿಕಾರಿ ಮೇಡಮ್ದು ಎಲ್ಲ ಕಾರ್ಯಕ್ರಮ ತುಂಬಾ ಹೊತ್ತಿಂದ ಕೇಳಿದೆ, ಚೆನ್ನಾಗಿ ಬಂತು ಮೇಡಮ್.
0: ಓಕೆ ಓಕೆ. ಈಗ ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ?
1: ಅಮೆರಿಕ ಅಮೆರಿಕ ಮೂವಿಯಿಂದ ಹಾಕಿ ಮೇಡಮ್.
0: 100 ಜನ್ಮ ಕಾಕಣ್ಣ.
1: ಆಯ್ತಾಯ್ತು ಮೇಡಮ್.
0: ಓಕೆ, ನಿಮ್ಮ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ. ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಸಂಜು ಅವರೇ, ಎಲ್ಲಿಂದ ತಾವು ಸಂದೇಶವನ್ನ ಕಳಿಸಿದ್ದು?
1: ನಾವು ಗದಗ್ ಜಿಲ್ಲೆ ರೀ, ಗದಗ್ ತಾಲೂಕು ಸಂಬಾಪುರ ಅಂತ ಗ್ರಾಮ ರೀ.
0: ಏನ್ ಮಾಡ್ತಾ ಇದ್ದೀರಾ ತಾವು?
1: ನಾವು ಕೃಷಿಕರ್ರಿ.
0: ಕೃಷಿಕರು? ಮಳೆ ಆ ಕಡೆ
1: ಮಳೆ ಆಗ್ಯಾನ ಬಿಡ ಮೇಡಮ್. ಎಲ್ಲ ಮಣ್ಣೆ ಈಗ 20 ದಿನದಿಂದ ಆಗಿತ್ತು ಮೇಡಮ್. 25 ದಿನ ಆದ ಮೇಡಮ್ ಮಳೆನ. ಎಲ್ಲ ಮಣ್ಣೆ ಕೆಸರು ಗೊಂಜಲ ಎಲ್ಲ ಒಣಗ ಕಟ್ಬಿಟ್ಟು.
0: ನೀವು ಗಾಳಿಲಿ ಇದ್ದೀರೇನೋ ಅಲ್ವಾ, ಅಲ್ಲೇ ಇದ್ದೀರಾ?
1: ಹ್ಞೂ, ಕೆಲಸ ಮಾಡಕತ್ತೀವಿ ರೀ. ತೋಟ ಐತ್ರಿ. ತೋಟದಲ್ಲಿ ಕೆಲಸ ಮಾಡ್ಕೊಂಡು ಕೇಳ್ತಿರ್ತೀರಿ.
0: ಬ್ಯುಸಿ ಟೈಮಲ್ಲೂ ನೀವು ನಮ್ಮ ಆಕಾಶವಾಣಿ ಕೇಳೋದು ಬಹಳ ಖುಷಿ ನಮಗೆ.
1: ಹ್ಞೂ ಮೇಡಮ್, ಆದ್ರೆ ಹತ್ತದು ಟ್ರೈ ಮಾಡೋದಾಗಲ್ಲ ಮೇಡಮ್. ಕೆಲಸ ಭಾಳ ಇರ್ತಾವಲ್ರಿ, ಕೈ ಖಾಲಿ ಇರೋದಲ್ರಿ. ಹಂಗಾಗಿ ಏನೋ ಒಟ್ಟು ಇಂಥ ಸಂದೇಶ ಕಳಿಸಿದ್ರೆ ಅಷ್ಟೇ ಇದಕ್ಕೆ ಮಾಡ್ತೀವ್ರಿ. ಈಗ ಕರೆ ಮಾಡ್ಬೇಕಂದ್ರೆ ಅರ್ಧ ತಾಸು ಪ್ರೋಗ್ರಾಮ್ ಮಟನ ಕಾಯ್ಬೇಕು ಮೇಡಮ್. ಮಾಡ್ಬೇಕಲ್ರಿ, ಕೆಲಸ ನಿಂತ್ ಕೊಡ್ತೇವ್ರಿ.
0: ಕರೆಕ್ಟ್. ನೀವು ಸಂದೇಶ ಕಳ್ಸಿದ್ರೆ ನಾವು ಕಾಲ್ ಮಾಡಿದ ತಕ್ಷಣ ನೀವು ತಗೊಳ್ತೀರಾ?
1: ಹ್ಞೂ ಮೇಡಮ್.
0: ಸಮಯನು ಉಳಿಯುತ್ತೆ, ಹಾಗೆ ನಿಮ್ ಕೆಲಸನೂ ಮುಂದುವರಿಯುತ್ತೆ ಅಲ್ವಾ?
1: ಮಾಡ್ತಿರ್ತೇವಲ್ರಿ, ಹಂಗಾಗಿ ಕರೆ ಮಾಡೋದಾಗಲ್ರಿ.
0: ನಮ್ಗೆ ಸಂತೋಷ ಆಯ್ತು.
1: ಯಾವ ಪ್ರೋಗ್ರಾಮ್ ಇದ್ದಾಗ ಮಾಡ್ತಿರ್ತೀವಿ.
0: ಆಗ್ಲಿ ಆಗ್ಲಿ, ಎಲ್ಲ ಕಾರ್ಯಕ್ರಮವನ್ನ ಹೀಗೆ ಕೇಳ್ತಾ ಇರಿ. ಹೇಗನ್ನಿಸ್ತಾ ಇದೆ ಈಗ ನಾವೇ ಕರೆ ಮಾಡಿ ಮಾತಾಡಿದ್ವಲ್ಲ?
1: ತುಂಬಾ ಖುಷಿ ಆಗತ್ತೆ ಮೇಡಮ್.
0: ಖುಷಿ ಆಯ್ತಾ?
1: ಹ್ಞೂ ಮೇಡಮ್, ಆ ಟೈಟ್ ಖುಷಿ ಆಗಲ್ರಿ, ತುಂಬಾ ಖುಷಿ ಆಗತ್ತೆ. ಎಷ್ಟು ಟ್ರೈ ಮಾಡಿದ್ರೆ ಅತ್ತಾಗಿಲ್ಲಲ್ರಿ.
0: ಹೌದು,
1: ನಾವು ಆಕಾಶವಾಣಿಗೆ ಹಾಸನ ಜೊತೆ ಮಾತಾಡ್ತೇವೆ ಅನ್ನೋದು ನಮ್ಗೆ ತುಂಬಾ ಖುಷಿ ರೀ. ನಮ್ಮ ಮಾತನ್ನ ಎಲ್ಲ ಆಕಾಶವಾಣಿಯವರೆಲ್ಲರೂ ಕೇಳ್ತಾರಲ್ರಿ, ಅವ್ರ ಮಾತನ್ನ ಕೇಳ್ತೇವೆ. ಅದ ಖುಷಿ ಆಗತ್ತೆ ರೀ ಮೇಡಮ್.
0: ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ?
1: ನಮಗೆ ಗಜದಿಂದ ರೀ, ಮಾತನ್ನ ನೋಡು ಮೌನನನ್ನು ನೋಡು.
0: ಆಯ್ತು, ನಿಮ್ಮ ಇಚ್ಛೆಯ ಗೀತೆಯನ್ನ ಕೇಳ್ತಾ ನಿಮ್ ಕೆಲಸವನ್ನ ಹಾಗೆ ಮುಂದುವರಿಸಿ. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ನಮಸ್ತೆ
1: ಮೇಡಮ್.
0: ಶಿವಣ್ಣ ಅವರು ಎಲ್ಲಿಂದ ಹೇಳಿ?
1: ಮೇಡಮ್ ಶಿವಣ್ಣ ಅಂತ, ಮೈಸೂರಿಂದ ಮೇಡಮ್.
0: ಓಕೆ, ನಿಮ್ಮ ಹೆಸರು ಮಾತ್ರ ತೋರಿಸುತ್ತಲ್ಲ ಅದಕ್ಕೆ ಊರ್ ಕೇಳ್ದೆ. ಏನ್ ಮಾಡ್ತಾ ಇರೋದು ಶಿವಣ್ಣ ಅವರು?
1: ನಾವು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀವಿ ಮೇಡಮ್.
0: ಜೆಂಟ್ಸ್ ಟೈಲರ್ ಲೇಡೀಸ್ ಟೈಲರ?
1: ಲೇಡೀಸ್ ಟೈಲರ್ ಮೇಡಮ್, ಬೆಸ್ಟ್ ಪರ್ಸನ್ ಅಂತ ಲೇಡೀಸ್ ಟೈಲರ್.
0: ಓಕೆ, ಅಂದ್ರೆ ಎಲ್ಲಾ ತರದ್ದು ಹೊಲಿತೀರಾ? ಬ್ಲೌಸು ಡ್ರೆಸ್ ಎಲ್ಲಾ ಹೊಲಿತೀರಾ?
1: ಹಾ, ಬ್ಲೌಸ್ ಡ್ರೆಸ್ಸಸ್ ಗೌನ್ಸ್.
0: ಹಾ ಹಾ ಹಾ,
1: ಎಲ್ಲಾ ಟೈಪ್ ಲೇಡೀಸ್.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹ್ಮ್, ಕೇಳ್ತೀವಿ ಮೇಡಮ್, ಚೆನ್ನಾಗಿ ಬರ್ತದೆ. ನಿಮ್ಮ ಆಕಾಶವಾಣಿನಲ್ಲೂ ವಿಧವಿಧವಾದ ಪ್ರೋಗ್ರಾಮ್ಗಳು ಬರ್ತಾ ಇರ್ತದೆ. ಪದ ಸಂಪದ, ಗಾದೆ ಗದ್ದಿಗೆ, ಯುವವಾಣಿ ರಸ ಪ್ರಶ್ನೆಗಳು, ಮತ್ತೆ ಸುರಾಗಿ ಕಾಗ ಸಂಪುಟ, ಅದೆಲ್ಲ ಚೆನ್ನಾಗಿ ಬರ್ತದೆ ಮೇಡಮ್.
0: ಓಕೆ, ನೀವು ಲೈವ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ?
1: ಹಾ, ಭಾಗವಹಿಸ್ತೀನಿ ಮೇಡಮ್. ಇದ್ ಬರ್ತದಲ್ಲ ಗಾದೆ, ಇದು
0: ಒಗಟು ಜಿಗಟು ಗಾದೆ ಗಮ್ಮತ್ತು ಎಲ್ಲದ್ರಲ್ಲೂ ಭಾಗವಹಿಸ್ತೀರಾ?
1: ಮತ್ತೆ ಯುವಾಣಿಗಳನ್ನು ಭಾಗವಹಿಸ್ತೀನಿ ಮೇಡಮ್, ರಸ ಪ್ರಶ್ನೆಗೆಲ್ಲ.
0: ಓಕೆ ಓಕೆ, ಸರಿ. ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ?
1: ಇವತ್ತು ಜಗ ಮೆಚ್ಚಿದ ಹುಡುಗ ಚಿತ್ರದಿಂದ ಮೇಡಮ್, ಇಟ್ಟ

0: ಇರುವನೇ ಶಿವನೇ ಅಂತ ಅಂದಾಡಿದೆ ಮೇಡಮ್.
1: ಯಾಕಿಷ್ಟ ಗೀತೆ ಅಂತ ಹೇಳ್ಬೋದಾ?
0: ಹಾ, ಚೆನ್ನಾಗಿದೆ ಮೇಡಮ್. ಸಾಹಿತ್ಯ ಸಿ ಉದಯ ಶಂಕರ್ ಅವ್ರದ್ದು ಸಾಹಿತ್ಯ ಚೆನ್ನಾಗಿದೆ ಒಟ್ಟಿನಲ್ಲಿ. ಅದರಿಂದ
1: ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರ ಅಂದ್ರೆ ನಾವು ಕರೆ ಮಾಡಿ ಮಾತಾಡಿಸ್ತೀವಲ್ಲ, ಇದರಲ್ಲಿ ಭಾಗವಹಿಸಿದ್ರ ಅಂದ್ರೆ ನಾವು ಮಾಡಿದೀವ?
0: ಇಲ್ಲ ಮೇಡಮ್, ಮೊನ್ನೆ ಇದೇ ನೀವು ಮಾಡಿರೋದು ಇದೇ ಫಸ್ಟ್ ಟೈಮ್. ನಾವು ಒಂದೊಂದ್ಸಲ ವಾಟ್ಸಪ್ ಗೀತೆಗಳೆಲ್ಲೂ ಇದು ಕಳಿಸ್ತಾ ಇರ್ತೀನಿ ಮೇಡಮ್, ಅದ್ರಲ್ಲಿ ಬಂದಿದೆ. ಈಗ ಮಾಡಿದೀರಾ ನೀವು, ಫಸ್ಟ್ ಟೈಮ್ ಮಾಡಿದೀರಾ?
1: ಓಕೆ, ಅಭಿನಂದನೆ. ಅಂದ್ರೆ ಫಸ್ಟ್ ಟೈಮ್ ಕರೆ ಸಿಕ್ಬಿಟ್ಟಿದೆ ಅಂದ್ರೆ ನಾವು ಮಾಡಿರೋದು ನಿಮ್ಗೆ ಅಲ್ವಾ?
0: ಹೌದು ಮೇಡಮ್.
1: ಆಗ್ಲಿ, ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜಗಮೆಚ್ಚಿದ ಹುಡುಗ ಚಿತ್ರದ ಗೀತೆ. ನಮಸ್ಕಾರ.
0: ಧನ್ಯವಾದಗಳು.
1: ನಮಸ್ತೆ.

ಇದುವರೆಗೆ ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫಾನ್ಔಟ್ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ದೀಪಾ ಹೆಚ್ವಿ, ತಾಂತ್ರಿಕ ಸಹಕಾರ ಪಿಎಂ ರಾಜು ಹಾಗೂ ಆರ್ಕೆ ಲೋಕೇಶ್.

ಕೇಳುಗರೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಂಡಲೀಕ ಭಜಂತ್ರಿ ಅವರ ಕ್ಲಾರಿಯನ್ ನೆಟ್ ವಾದನವನ್ನು ಆಲಿಸಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹ್ಮದಿಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಫುಲ್ವಾರಿ ಕಾರ್ಯಕ್ರಮದ ಆರಂಭದಲ್ಲಿ ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣವರ ಸಂಗೀತವಿರುವ ಆರ್ಜು ಚಿತ್ರದ ಗೀತೆ. ಸಂಗೀತಗಾರರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

ಕೇಳುಗರೆ, 12:35ಕ್ಕೆ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾ ಕಾರುಣ್ಯ ಬಿಜೆ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಕೇಳಿ ತೇರೆ ನಾಮ್ ಚಿತ್ರದ ಗೀತೆ. ಸಮೀರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹೇಮೇಶ್ ರೇಷ್ಮಿಯಾ.

ಕೇಳುವರೆ ಇಂದು ಮಧ್ಯಾಹ್ನ 1:20 ಹಾಗೂ ಸಂಜೆ 6:15ಕ್ಕೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮಧ್ಯಾಹ್ನ 1:30 ಹಾಗೂ 2:40ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಬಾತ್ ಹೇ ಪ್ಯಾರ್ ಕಿ ಚಿತ್ರದ ಗೀತೆ

0: ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಫುಲ್ವಾರಿ ಗೀತೋಂ ಕಾ ಅಂಕನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ.

0: ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಂಡಲೀಕ ಭಜಂತ್ರಿಯವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸಲಿದ್ದೀರಿ. ರಾಗ್ ಅಹೀರ್ ಭೈರವ್.

ಇದುವರೆಗೆ ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಂಡಲೀಕ ಭಜಂತ್ರಿಯವರ ಕ್ಲಾರಿಯೋನೆಟ್ ವಾದನವನ್ನು ಕೇಳಿದಿರಿ. ರಾಗ್ ಅಹೀರ್ ಭೈರವ್.

ಕೇಳುಗರೆ, ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಕಾವ್ಯ ವಾಚನವನ್ನ ಕೇಳಲಿದ್ದೀರಿ. ರತ್ನಾಕರ ವರ್ಣೀಯ ಭರತೇಶ ವೈಭವದಿಂದ ಆಯ್ದ ಭಾಗ ಕಿರುಎರಳ ಸಟೆ, ನಂತರ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಭಾಗ ರಾಜ್ಯ ಸಮರ್ಪಣೆ, ವಾಚನ ಇಂದಿರಾ ಶಾಸ್ತ್ರಿ. ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ರಾತ್ರಿ 8:00 ಯುವವಾಣಿ ಇನ್ಫೋಟೆಕ್ ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಕೇಳುವರೆ ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘಸಂಗೀತ. ನಿಮ್ಮ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂದೇಶ ಕಳುಹಿಸಲು ಸಂಖ್ಯೆ 9141861683.

0: ರಾತ್ರಿ 8:30ಕ್ಕೆ ಗಜಲ್ಗಳನ್ನು ಕೇಳಬಹುದು. 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಈಗ ವೇಳೆ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಕು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಕಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ. ಮತ್ತು ವಿಶೇಷವಾಗಿ ಇವತ್ತಿನಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿ ನೀಡುವಂತಹ ಕೆಲಸ ನಾವು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿದೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ

0: ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953ರಲ್ಲಿ ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲಾ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1ರಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27ರಂದು ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ದತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ದಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ

0: ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರಾ ಅಯ್ಯೂಬ್. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
1: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹು ಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
0: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
2: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿ

0: ದಂತೆ ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸಿದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
1: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರವರೇ?
2: ಇಸ್ಲಾಮಿನ ನಾಲ್ಕನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು ವಿಷ ಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
3: ಹಾಗಾದ್ರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುವಾವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುವಾವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರ್ ಅವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದರವರೇ?
2: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ

0: ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
1: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಹಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹುಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರ್ ಅವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ, ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಗಾಸಿಗೊಳಿಸಿದರು. ಶತ್ರುಗಳು 4 ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ್ ಅವರೇ?
0: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು. ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾನ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದ್ರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಮರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ

0: ಮತ್ತು 10ರಂದು ಉಪವಾಸವನ್ನ ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದರೆ ಸಾಲದು. ಅಶೂರ ದಿನದಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಂ ಹುಸೇನ್ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಂ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಂ ಹುಸೇನ್ರವರ ತ್ಯಾಗ ಎಲ್ಲಾ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಂ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಂ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶ್ಶಿರಾ ಅಯ್ಯೂಬ್. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಹಾಸನ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿ ಕಂಕಣ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ ಹಾಸನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಜಿಲ್ಲೆ ಇವರ ಸಹಯೋಗದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು 27/6/2026 ಶನಿವಾರ ಬೆಳಿಗ್ಗೆ 11:00 ಹಾಸನದ ಹಾಸನಪ್ಪ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 5:00 ನಿಮ್ಮ ಸಂದೇಶ ಮೇಘಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂದೇಶ ಕಳುಹಿಸಲು ಸಂಖ್ಯೆ 9141686837. ಇಂದು ರಾತ್ರಿ 8:00 ಯುವವಾಣಿ ಇನ್ಫೋಟೆಕ್ ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. ಇಂದು ರಾತ್ರಿ 9:30 ಕಾವ್ಯವಾಚನ ಪ್ರಸಾರವಾಗಲಿದೆ. ರತ್ನಾಕರ ವರ್ಣೀಯ ಭರತೇಶ ವೈಭವದಿಂದ ಆಯ್ದ ಭಾಗ ಕಿರುವೆರಳ ಸಟೆ, ನಂತರ ರಾಘವ ಅಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಭಾಗ ರಾಜ್ಯ ಸಮರ್ಪಣೆ, ವಾಚನ ಇಂದಿರಾ ಶಾಸ್ತ್ರಿ.

0: ಆಕಾಶವಾಣಿ ಹಾಸನ ಈಗ ವೇಳೆ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
2: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಗುವಿನ ದೈಹಿಕ ಮಾನಸಿಕ ಕ್ರಿಯಾತ್ಮಕವಾದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಯೋಣ. ಈಗ ಕತ್ತು ನಿಲ್ತಾ ಇಲ್ಲ, ಕೆಲವು ಮಕ್ಕಳಲ್ಲಿ ಮಗು ಕೂರ್ತಾ ಇಲ್ಲ, ಸರಿಯಾಗಿ ನಿಲ್ತಾ ಇಲ್ಲ, ನಡೀತಾ ಇಲ್ಲ, ಹಾಗೆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಈ ಎಲ್ಲ ಒಂದು ಕಳವಳ ಪೋಷಕರಲ್ಲಿ ಇರುತ್ತೆ. ಹಾಗೇನೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಮಗೆ ಸರಿಯಾದ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರುಣ್ಯ ಜೆಜಿ. ಇವರು ಆಯುರ್ವೇದ ಮಕ್ಕಳ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ಮೊದಲಿಗೆ ಈಗ ಮಗುವಿನ ದೈಹಿಕ ಮಾನಸಿಕ ಸರಿಯಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದ್ರೆ ಏನು ವೈದ್ಯಕೀಯವಾಗಿ ಅಂತ ಹೇಳ್ತೀರಿ?
3: ಅಂದ್ರೆ ಒಂದ್ ಮಗುವಿನ ಬೆಳವಣಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಿನಿಂದ ಒಂದು 18-20 ವರ್ಷ ಅಂದ್ರೆ ಒಂದು ವಯಸ್ಕರ ಅವಸ್ಥೆ ಅಂತ ಏನ್ ಹೇಳ್ತೀವಿ, ಅಡಾಲಸೆಂಟ್ ಅಥವಾ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೆ ಒಂದು ಗರ್ಭದಿಂದ ಒಂದು ಅಡಲ್ಟ್ಹುಡ್ ಒಂದು ವಯಸ್ಕರ ಸ್ಟೇಜ್ ಬರೋ ತನಕನು ಬೆಳವಣಿಗೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಈ ಬೆಳವಣಿಗೆಯನ್ನ ನಾವು ಎರಡು ವಿಭಾಗವಾಗಿ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ. ನಿಮ್ಗೆ ಕೇಳಲಿಕ್ಕೆ ಎರಡು ಒಂದೇ ಅರ್ಥ ಇರುವಂತ ಪದಗಳು ಅಂತ ಅನ್ಸುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಬೆಳವಣಿಗೆ ಎರಡರದು ಅಂತ. ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಬೆಳವಣಿಗೆ ಅಂತ ನಾವು ತಗೊಂಡ್ರು ಕೂಡ ಮಕ್ಕಳಲ್ಲಿ ಎರಡು ವಿಭಾಗವಾಗಿ ನೋಡ್ತೀವಿ. ಗ್ರೋತ್ ಅಂದ್ರೆ ಶಾರೀರಿಕ ಅಥವಾ ದೈಹಿಕ ಬೆಳವಣಿಗೆ ಆಗಿಯೂ, ಡೆವಲಪ್ಮೆಂಟ್

0: ಅಂತ ಅಂದ್ರೆ ಮಾನಸಿಕ ಅಥವಾ ಕ್ರಿಯಾತ್ಮಕವಾದ ಬೆಳವಣಿಗೆಯಾಗಿಯೂ ನೋಡ್ತೀವಿ. ಉದಾಹರಣೆಗೆ ಈಗ ಮಗುವಿನ ತೂಕ, ಎತ್ತರ, ತಲೆ ಸುತ್ತಳತೆ, ಎದೆ ಸುತ್ತಳತೆ, ಇದೆಲ್ಲದೂ ಶಾರೀರಿಕ ಬೆಳವಣಿಗೆಯಲ್ಲಿ ಬರುತ್ತೆ. ಅದೇ ಮಗುವಿನ ಕತ್ತಿ ನಿಲ್ಲುವಿಕೆ ಅಥವಾ ಕೂರುವಿಕೆ, ನಡೆಯುವುದು ಅಥವಾ ಓಡುವುದು, ಇದೆಲ್ಲ ಏನಾಗುತ್ತೆ, ಕ್ರಿಯಾತ್ಮಕವಾದ ಬೆಳವಣಿಗೆ. ಮಗು ಈಗ ರೆಸ್ಪಾಂಡ್ ಮಾಡುವಂತದ್ದು, ನಾವೇನೇ ಹೇಳಿದ್ರು ನಗುವಂತದ್ದು, ಅದೆಲ್ಲ ಏನಿರುತ್ತೆ, ಅದು ಮಾನಸಿಕ ಮತ್ತೆ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿರುತ್ತೆ.
1: ಹಾಗಾದ್ರೆ ಎರಡು ವಿಭಾಗದಲ್ಲಿ ಇದನ್ನ ನೋಡಬಹುದು ಅಂತ ಹೇಳ್ತೀರಿ. ಅದರಲ್ಲಿ ಈಗ ಶಾರೀರಿಕವಾಗಿ ಅಂತ ಹೇಳಿದ್ರೆ ಇದನ್ನ ವಿವರವಾಗಿ ತಿಳಿಸಿ ಡಾಕ್ಟರ್.
0: ಇವಾಗ ಮಕ್ಕಳ ವೈದ್ಯರ ಹತ್ರ ಯಾರೇ ಬಂದ್ರು ಮೊದಲು ಹೇಳೋ ಮಾತು, ಮಗು ಬೆಳಿತಾನೆ ಇಲ್ಲ, ತೂಕ ಬರ್ತಾನೆ ಇಲ್ಲ, ನಮ್ಮ ಮಗು ತುಂಬಾ ಡುಮ್ಡುಮ್ಮಗಿಲ್ಲ, ಏನಾದ್ರೂ ಕೊಡಿ, ಔಷಧಿ ಕೊಡಿ, ಅಥವಾ ಏನಾದ್ರು ಸಿರಪ್ ಇದ್ರೆ ಕೊಡಿ, ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ದಪ್ಪ ಕಾಣ್ಬೇಕು ಅಂತ. ಸೊ ಮೊದಲನೇದಾಗಿ ನಾವು ನೋಡೋದು ತೂಕನೆ ಬೆಳವಣಿಗೆ ಅಂತ ಬಂದಾಗ, ಶಾರೀರಿಕ ಬೆಳವಣಿಗೆಯಲ್ಲಿ ತೂಕನೆ ಮೊದಲನೇ ಇಂಪಾರ್ಟೆಂಟ್ ಆಗಿ ನೋಡುವಂತದ್ದು. ಇದು ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಇರೋದಿಲ್ಲ. ಮೊದಲನೇದಾಗಿ ಮಗುವಿನ ತೂಕ ಹುಟ್ಟೋ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ 2.5 to 3.5 ಅಂದ್ರೆ 2.5 kg ಇಂದ 3.5 kg ವರೆಗೆ ಇರುವಂತ ತೂಕ ನಾರ್ಮಲ್ ಅಂತ ಹೇಳ್ತೀವಿ. ಹೆಲ್ದಿ ಬೇಬಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. 2.5 ಗಿಂತ ಕಮ್ಮಿ ಇದ್ರೆ ಅದು ಸಣ್ಣ ಮಗು ಅಂತಾನು, 3.5 ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಗುವಿನ ತೂಕ ಸ್ವಲ್ಪ ಹೆಚ್ಚಿದೆ ಅಂತಾನು ನಾವು ವಿಂಗಡಣೆ ಮಾಡ್ಕೋತೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಮಗುವಿನ ಜನನ ತೂಕ ಏನಿದೆ ಅಲ್ಲ, ಅದಕ್ಕೇನೆ ತುಂಬಾ ವಿಷಯಗಳು ಕಾಂಟ್ರಿಬ್ಯೂಟ್ ಆಗುತ್ತೆ. ಈಗ ತಾಯಿಯ ಆರೋಗ್ಯ ಇರ್ಬೋದು, ತಾಯಿಯ ಒಂದು ಊಟ ಆಹಾರ ವಿಹಾರ ಹೇಗಿತ್ತು ಗರ್ಭಾವಸ್ಥೆಯಲ್ಲಿ, ಸೊ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಎಷ್ಟರ ಮಟ್ಟಿಗೆ ಹೋಗಿತ್ತು, ಬೇರೆ ಏನಾದ್ರೂ ತೊಂದರೆಗಳಿತ್ತ ತಾಯಿಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಥ್ರೂ ಔಟ್ ಪ್ರೆಗ್ನೆನ್ಸಿ, ಈ ತರ BP ಇರ್ಬೋದು ಅಥವಾ ಶುಗರ್ ಆಗುವಂತದ್ದು ಇರ್ಬೋದು ಎಲ್ಲ ಕೇಳಿರ್ತೀವಿ ಗರ್ಭಾವಸ್ಥೆಯಲ್ಲಿ. ಸೊ ಆ ತರ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್, ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೋಗಗಳಿದ್ದಿರ್ಬೋದು ಗರ್ಭಾವಸ್ಥೆಯಲ್ಲಿ, ಅದೆಲ್ಲದೂ ಕೂಡ ಮಗುವಿನ ತೂಕ ಅಥವಾ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಅದೆಲ್ಲದನ್ನು ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಹುಟ್ಟಿರೋ ಮಗು ಅಂತ ನಾವು ತಗೊಂಡ್ರು ಕೂಡ ತೂಕ 2.5 to 3.5 kg ಇರಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಏನು ತೂಕ ಹೇಳ್ತೀವಲ್ಲ, ಮಗು ಚೆನ್ನಾಗಿದ್ಯಾ, ತೂಕ ಕರೆಕ್ಟ್ ಬೆಳೀತಿದೆಯೋ ಇಲ್ವೋ, ಅದಕ್ಕೆ ಮೊದಲ ಬುನಾದಿ ಹುಟ್ಟಿದ ತೂಕ ಆಗಿರುತ್ತೆ. ಅಲ್ಲಿಂದ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಹುಟ್ಟಿ ಮೊದಲಿನ 10 ದಿನ ಮಗುವಿನ ತೂಕದ 10-15% ತೂಕ ಇಳಿಕೆ ಆಗತ್ತೆ ಪ್ರತಿ ಮಗುದು ಅಷ್ಟೇ. ಈಗ ಹುಟ್ಟಿದ ತಕ್ಷಣ ಈಗ ನಮ್ಮ ಮಗು ICU ಇಟ್ಟಿದ್ವಿ ಅದಕ್ಕೆ ತೂಕ ಕಮ್ಮಿ ಆಯ್ತು ಅಥವಾ ಹಾಸ್ಪಿಟಲ್ ಇರ್ಬೇಕಾದ್ರೆ ಬತ್ತೋಯ್ತು, ತುಂಬಾ ಜನ ಹೇಳದ್ ಕೇಳಿರ್ತೀವಿ. ಆದ್ರೆ ಇದು ಎಲ್ಲಾ ಮಗುಗೂ ಒಂದು ನಾರ್ಮಲ್ ರೂಲ್ ಅಂತಾನೆ ಹೇಳ್ತೀವಿ. ಹುಟ್ಟಿ ಮೊದಲನೇ 10 ದಿನ 10-15%. ಈಗ ಉದಾಹರಣೆಗೆ ಒಂದ್ ಮಗು 3 kg ಇತ್ತು ಅಂತಂದ್ರೆ ಮೊದಲು 10 ದಿನಗಳಲ್ಲಿ ಒಂದು 300 grams ತನಕ ತೂಕ ಇಳಿಬಹುದು, 300-400 grams ತನಕ, ಇದು ನಾರ್ಮಲ್. ಅದ್ರ ನಂತರ ಪ್ರತಿದಿನ 20-30 grams ಅಷ್ಟು ತೂಕ ಬರ್ತಾ ಹೋಗುತ್ತೆ,
1: ಹೆಚ್ಚಾಗ್ತಾ
0: ಹೋಗುತ್ತೆ. ಸೊ ಇದರಲ್ಲಿ ಪ್ರತಿ ತಿಂಗಳು ನಾವು ನೋಡುವಾಗ ಒಂದು ಅಂದಾಜಲ್ಲಿ 500-700 grams ಅಷ್ಟು ತೂಕ ಬರಬೇಕು ಮಗು ಪ್ರತಿ ತಿಂಗಳು ಮೊದಲ 5-6 ತಿಂಗಳ ತನಕ. ತದನಂತರ 400-500 grams ಬರುತ್ತೆ ಮೊದಲ ವರ್ಷ ಮುಗಿಯೋದ್ರೊಳಗೆ. 3 kg ಇರೋ ಮಗು 5ನೇ ತಿಂಗಳಿಗೆ ಅಥವಾ 6ನೇ ತಿಂಗಳು ತುಂಬೋದ್ರಲ್ಲಿ 6 kg ಆಗತ್ತೆ, 1 ವರ್ಷ ತುಂಬೋದ್ರಲ್ಲಿ 9 kg ಆಗತ್ತೆ, 2 ವರ್ಷ ತುಂಬೋ ತನಕ ಹುಟ್ಟಿದ ತೂಕ 4 ರಷ್ಟಾಗತ್ತೆ, ಅಲ್ಲಿಗೆ 12 kg ಬರುತ್ತೆ. ಸೊ ಹಾಗೆ 3 ವರ್ಷ ತುಂಬೋದ್ರಲ್ಲಿ ಅದು 4 ರಷ್ಟು, ಈ ತರ ಪಟ್ಟು ಆಗ್ತಾ ಹೋಗುತ್ತೆ.
1: ಅಂದ್ರೆ ಇಲ್ಲಿ ಹುಟ್ಟಿದ ತೂಕ ಅದ ಮೇಲೆ
0: ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
1: ಹಾಗೆ ಏನಾದ್ರು ದೈಹಿಕ ಸಮಸ್ಯೆಗಳಿರುತ್ತ ಇದಲ್ದೆ ಸಹಜವಾಗಿ ಆಗುವಂತ?
0: ಹೌದು, ಖಂಡಿತವಾಗಿ. ಇವಾಗ ಹಾಲು ಸಾಕಾಗ್ತಿಲ್ಲ ಮಗುಗೆ ಅಂತ ಆದ್ರೆ, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪಿದೆ ಅಂತ ಆದ್ರೆ, ಈ ಬೆಳವಣಿಗೆ ಪೇಸ್ ನ ನಾವು ನೋಡೋದಿಲ್ಲ. ಯಾಕಂದ್ರೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಪ್ರತಿದಿನ 20-30 grams ತೂಕ ಆಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೇ ಆಗತ್ತೆ. ಪದೇ ಪದೇ ಹುಷಾರ್ ತಪ್ಪತಿರೋ ಮಗುವಲ್ಲಿ ನಾವು ಕೊಡ್ತಿರೋ ಫೀಡ್ ಅಥವಾ ಆಹಾರ ಏನಿರುತ್ತೆ ಅಥವಾ ಹಾಲು ಏನಿರುತ್ತೆ ಅದು ಆ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ, ಅಲ್ಲಿ ತೂಕ ಬರೋದಿಲ್ಲ. ಸೊ ಆ ತರ ಸಮಸ್ಯೆಗಳು ಇರತ್ತೆ, ಇರಲ್ಲ ಅಂತ ಅಲ್ಲ, ಬಟ್ ಈಗ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ತರ ಪ್ರತಿ ತಿಂಗಳು ಇಷ್ಟು ತೂಕ ಬರ್ತಿದ್ಯಾ, ನೀವೀಗ ಇಂಜೆಕ್ಷನ್ಸ್ ಇರುತ್ತೆ 1.5, 2.5, 3.5 ತಿಂಗಳು ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಹೋಗ್ತಿರ್ತಾರೆ, ಸೊ ಆ ಸಮಯದಲ್ಲಿ ತೂಕನ ಚೆಕ್ ಮಾಡ್ಕೊಳ್ಳೋ ಅಂತದ್ದು. ತಿಂಗಳಲ್ಲಿ ಇಷ್ಟು ತೂಕ ಬರ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಆ ತಿಂಗಳಿಗೆ. ಅಥವಾ ಮಕ್ಕಳಿಗೆ ಇವಾಗ ಕಂಜನೈಟಲ್ ಡಯಾಬಿಟಿಸ್ ಅಂತಾನೂ ಹೇಳ್ತೀವಿ, ಅಥವಾ ವೇರಿಯೇಷನ್ ಇರ್ಬೋದು, ಆತರ ಏನೇ ಸಮಸ್ಯೆಗಳಿರ್ಬೋದು, ಆ ತರ ಇದ್ದಾಗ ಇದು ತೂಕ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆ ತೂಕ ಬರ್ತಿಲ್ಲ ಅಂತ ನೋಡುವಾಗ ರೂಲ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ.
1: ಆ ಒಂದು ಅನುಮಾನ ಬಂದಾಗ ವೈದ್ಯರ ಬಳಿ ಸಂಪರ್ಕ ಮಾಡಿದಾಗ ಅವರು ಸಮಸ್ಯೆ
0: ಕಂಡುಹಿಡಿತಾರೆ.
1: ಹಾಗೇನೆ ಡಾಕ್ಟರ್, ಈಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕ ಮಾತ್ರ ಅಲ್ಲದೆ ಬೆಳವಣಿಗೆ ಕೂಡ ಇರುತ್ತೆ ಅಲ್ವಾ, ಎತ್ತರ ಬೆಳೆಯುವಂತದ್ದು, ಕೆಲವು ಮಕ್ಕಳು ಹೆಚ್ಚು ಬೇಗ ಎತ್ತರ ಆಗೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಎತ್ತರ ಅನ್ನೋದೇನಾಗುತ್ತೆ, ಅದು ಇನ್ಹೆರಿಟೆನ್ಸ್ ಅಥವಾ ಪೋಷಕರ ಎತ್ತರದ ಮೇಲೆ ಹೋಗುತ್ತೆ, ತಂದೆ ತಾಯಿ ಎತ್ತರ ಹೇಗಿದೆ ಹಾಗೆ. ಯೂಶಲಿ ಹುಟ್ಟಿದ ಮಕ್ಕಳು ಆವರೇಜ್ 45-50

0: ಸೆಂಟಿಮೀಟರ್ ಉದ್ದ ಇರುತ್ತೆ ಅಂತ ನಾವು ಪರಿಗಣಿಸುವಂಥದ್ದು. ಸೊ ಆ ಥರದ್ರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಈಗ ಒಂದು ಮಗು 50 ಸೆಂಟಿಮೀಟರ್ ಉದ್ದ ಇತ್ತು ಹುಟ್ಟುವಾಗಲೇ ಅಂತಾದರೆ, ನಿಮಗೆ 3 ತಿಂಗಳು ತುಂಬೋ ತನಕ 60 ಸೆಂಟಿಮೀಟರ್ ಆಗುತ್ತೆ, 6 ತಿಂಗಳು ತುಂಬೋ ತನಕ 65, 1 ವರ್ಷಕ್ಕೆ ಬರುವಾಗ 75 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಸೊ ಇದೇ ರೀತಿ 2ನೇ ವರ್ಷಕ್ಕೆ 90 ಸೆಂಟಿಮೀಟರು, 4ನೇ ವರ್ಷಕ್ಕೆ 100 ಸೆಂಟಿಮೀಟರ್ ಆಗಿ ಪ್ರತಿ ವರ್ಷಕ್ಕೂ 5-6 ಸೆಂಟಿಮೀಟರ್ ಬೆಳೀತಾ ಹೋಗುತ್ತೆ 12 ವರ್ಷದ ತನಕ. ಈ ರೂಲ್ ಎಲ್ಲಾ ಮಕ್ಕಳಿಗೂ ಹಿಂಗೆ, ನಾ ಈಗ 1 ವರ್ಷದ ಮಗು 75 ಸೆಂಟಿಮೀಟರ್ ಇರಬೇಕಾ? ಹುಟ್ಟಿದಾಗ ಎಲ್ಲಾ ಮಕ್ಕಳು 50 ಸೆಂಟಿಮೀಟರ್ ಇರೋದಿಲ್ಲ. ಸೊ ಒಂದ್ ಮಗು 45 ಇರ್ಬೋದು, 46 ಇರ್ಬೋದು. ಈಗ ತಂದೆ ತಾಯಿ ಎತ್ತರ ಇರೋ ಪಕ್ಷದಲ್ಲಿ ಸ್ವಲ್ಪ ಉದ್ದ ಮಕ್ಕಳು ಇರ್ಬೋದು, ಅವರ ಎತ್ತರ ಹಾಗೇನೆ ಉದ್ದನು ಹೋಗ್ತಿರ್ಬೋದು ಏಜಿಗಿಂತನು. ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದಲ್ದಲೇನೆ ಮಗುವಿನ ತಲೆ ಸುತ್ತಳತೆ, ತಲೆ ಬೆಳವಣಿಗೆ ಹೇಗಿದೆ ಅದನ್ನು ನೋಡ್ಬೇಕಾಗತ್ತೆ, ಎದೆ ಸುತ್ತಳತೆ ಹೇಗಿದೆ ನೋಡ್ಬೇಕಾಗತ್ತೆ. ಹುಟ್ಟಿದ ಮಗು ತಲೆ 33-35 ಸೆಂಟಿಮೀಟರ್ ಅಷ್ಟು ಇರುತ್ತೆ, ಅದು ನಮಗೆ 1 ವರ್ಷಕ್ಕೆ ಬರೋ ತನಕ 40-45 ಸೆಂಟಿಮೀಟರ್ ಈ ತರ ಆಗೋ ತರ ಇರುತ್ತೆ. ಇದೆಲ್ಲದೂ ಮಗುವಿನ ಬೆಳವಣಿಗೆ ಹೇಗ್ ಆಗ್ತಿದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಎದೆ ಸುತ್ತಳತೆ ಕೂಡ ಅಷ್ಟೇ, ಹುಟ್ಟಿದಾಗ ತಲೆಗಿಂತ 2-3 ಸೆಂಟಿಮೀಟರ್ ಎದೆ ಸುತ್ತಳತೆ ಕಡಿಮೆನೆ ಇರುತ್ತೆ. 1 ವರ್ಷ ದಾಟುವಾಗ ಎದೆ ಮತ್ತೆ ತಲೆ ಒಂದೇ ನೇರಕ್ಕೆ ಅಥವಾ ಒಂದೇ ಸುತ್ತಳತೆಗೆ ಬಂದು ನಿಲ್ಲುತ್ತೆ. ಇದು ತೋರಿಸುತ್ತೆ ಮಗುವಿನ ಬೆಳವಣಿಗೆ 1 ವರ್ಷಕ್ಕೆ ಸರಿಯಾಗಿ ಆಗಿದೆ ಅಂತ. ಇದೆಲ್ಲ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಂದ್ ಮಗು ಬೆಳವಣಿಗೆ ಅಂದ್ಕೂಡಲೇ ಎಲ್ಲರೂ ತೂಕ ದಪ್ಪ ಹೇಗಿದೆ ಅದ್ರ ಮೇಲೇನೆ ಮಗುವಿನ ಬೆಳವಣಿಗೆನ ತುಂಬಾ ನಿರ್ಧಾರ ಮಾಡುವಂತದ್ದು. ಮಗು ದಪ್ಪ ಇಲ್ಲ ಅಂದ್ಕೂಡಲೇ ಬೆಳೀತಾ ಇಲ್ಲ, ಬೆಳಿಲಿಕ್ಕೆ ಏನಾದ್ರೂ ಸಿರಪ್ ಕೊಡಿ, ಏನಾದ್ರೂ ಪೌಡರ್ ಕೊಡಿ, ಆ ತರ ಕೇಳುವಂತದ್ದು ಬರುತ್ತೆ. ಸೊ ಆ ತರ ಇರುವಾಗ ನಾವು ಇದನ್ನೆಲ್ಲ ಗಮನಿಸ್ಬೇಕಾಗುತ್ತೆ. ಇದೆಲ್ಲ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಆ ಮಗುವಿಗೆ ಮತ್ತೇನೋ ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ತಾಯಿ ಹಾಲು ಅಥವಾ ನೀವು ಮನೆಯಲ್ಲಿ ಏನ್ ಆಹಾರ ಕೊಡ್ತಾ ಇದ್ದೀರಾ ಪೌಷ್ಟಿಕ ಆಹಾರ, ಅದು ಸಾಕಾಗ್ತಿದೆ ಅಂತ ಹೇಳ್ಬೋದು.
1: ಅಂದ್ರೆ ಇಲ್ಲಿ ಹೋಲಿಕೆ ಮಾಡ್ಕೋಬಾರ್ದು.
0: ಹೌದು,
1: ಅವ್ರಿಗೇನೇ ಅನುಮಾನ ಬಂದ್ರು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಸರಿಯಾದ ಮಾಹಿತಿ ಅವ್ರಿಗೆ ತಿಳಿಯುತ್ತೆ. ಆದಷ್ಟು ಗಾಬರಿ ಪಡೋದ್ ಬೇಡ ಅಂತ ಹೇಳ್ತೀರಲ್ವಾ. ಹಾಗೇನೆ ಇನ್ನೊಂದು ಹೇಳಿದ್ರಿ ಇದರಲ್ಲಿ, ಈಗ ಮಾನಸಿಕ ಮತ್ತೆ ಕ್ರಿಯಾತ್ಮಕ ಬೆಳವಣಿಗೆ ಬಗ್ಗೆ, ಇದರಲ್ಲಿ ಏನೇನ್ ಬರುತ್ತೆ ಡಾಕ್ಟರ್?
0: ಮಾನಸಿಕ ಕ್ರಿಯಾತ್ಮಕ ಬೆಳವಣಿಗೆನ ನಾವು 4 ಡಿವಿಷನ್ ಆಗಿ ಮಾಡ್ಕೋತೀವಿ. ಅಂದ್ರೆ ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, ಸೋಷಿಯೋ ಬಿಹೇವಿಯರಲ್ ಮತ್ತೆ ಲಿಂಗ್ವಲ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಅಂತಂದ್ರೆ ಈಗ ನಮ್ಮಲ್ಲಿ ನಾವು ಸಾಧಾರಣವಾಗಿ ನೋಡುವಾಗ ಬೆಳವಣಿಗೆ ಅಂದ್ರೆ ನಮ್ಗೆ ಏನೇನ್ ಬರುತ್ತೆ, ಮಗು ಕತ್ ನಿಲ್ಲುವಂತದ್ದು ಇರ್ಬೋದು ಅಥವಾ ಕೂರುವಂತದ್ದು, ನಡೆಯುವಂತದ್ದು, ನಿಲ್ಲುವಂತದ್ದು, ಈ ತರ ಕಣ್ಣಿಗೆ ಕಾಣುವಂತ ಚೇಂಜಸ್ ಅಂದ್ರೆ ಕಂಡು ಕೂಡಲೇ ಕಾಣುವಂತ ಚೇಂಜಸ್ ಗಳೇನಿದೆ ಅದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಕತ್ತು ನಿಲ್ಲುವಂತದ್ದು. ಕತ್ ನಿಲ್ಲೋದು ಶುರುವಾಗೋದು 3ನೇ ತಿಂಗಳಿಗೆ, 3ರಿಂದ 5ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿ ಕತ್ ನಿಲ್ಲುವಂತದ್ದು. ನೆಕ್ಸ್ಟ್ ಬರುವಂತದ್ದು ತಿರುಗೋದು, ಮಗುಚ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಮಗುಚ್ಕೊಳ್ಳೋದು ಏನಿದೆ ಅದು 5ನೇ ತಿಂಗಳಲ್ಲಿ ಸಾಧಾರಣವಾಗಿ ನೋಡುವಂತದ್ದು. ನೆಕ್ಸ್ಟ್ ಬರೋದು ಕೂರೋದು, ಮಗು ಅದು ತನ್ನದೇ ಸಪೋರ್ಟ್ ಅಲ್ಲಿ ಕೂರೋದು, ಹಿಂಗೆ ಒರಗಿಸಿ ಕೂರೋದು ಅಂತಲ್ಲ, 2 ಕೈನು ಮುಂದೆ ಊರ್ಸಿದಾಗ ಟ್ರೈಪಾಡ್ ಶೇಪ್ ಅಂತ ಹೇಳ್ತೀವಿ. ತನ್ನ 2 ಕೈ ಸಪೋರ್ಟ್ ಇಂದ ಕೂರಕ್ ಆಗ್ತಿದೆ ಅಂದ್ರೆ ಸಿಟ್ಟಿಂಗ್ ವಿತ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು 6ನೇ ತಿಂಗಳು, 6ರಿಂದ 8 ತಿಂಗಳ ತನಕ ಟೈಮ್ ಇದೆ. ಸಿಟ್ಟಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದಲೇ ಕೂರುವಂತದ್ದು 8ನೇ ತಿಂಗಳಿಗೆ ಬರುತ್ತೆ, ಸಿಟ್ಟಿಂಗ್ ವಿತೌಟ್ ಸಪೋರ್ಟ್. ನೆಕ್ಸ್ಟ್ ಅಂಬೆಗಾಲ್ ಹಾಕ್ಬೇಕಲ್ವ, ಅಂಬೆಗಾಲ್ ಹಾಕೋದು 9ನೇ ತಿಂಗಳಿಂದ 12ನೇ ತಿಂಗಳ ತನಕ ನಮಗೆ ಟೈಮ್ ಇದೆ ಅಂಬೆಗಾಲ್ ಹಾಕ್ಲಿಕ್ಕೆ. ಅದ್ರ ನಂತರ ನಿಲ್ಲೋದು ವಿತ್ ಸಪೋರ್ಟ್, ಇವಾಗ ಮನೇಲಿ ಮಂಚ ಇರ್ಬೋದು, ಚೇರು, ಏನೋ ಒಂದು ಸಪೋರ್ಟ್ ಇಟ್ಕೊಂಡು ಮಗು ನಿಲ್ಲದ್ನ ಕಲಿಯತ್ತೆ, ಅದು 10ರಿಂದ 12ನೇ ತಿಂಗಳ ತನಕ. ಅದರ ನಂತರ ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಏನು ಸಪೋರ್ಟ್ ಇಲ್ದಲೆ ನಿಲ್ಲುವಂತದ್ದು, ಮತ್ತೆ ಕೆಲವೊಂದು 1 ಅಥವಾ 2 ಹೆಜ್ಜೆ ಹಾಕುವಂತದ್ದು ಸಪೋರ್ಟ್ ಇಲ್ದಲೆ, 12ರಿಂದ 14 ತಿಂಗಳ ತನಕ ನಮಗೆ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ನಡಿಲಿಕ್ಕೆ ಶುರು ಆಗುತ್ತೆ 14ನೇ ತಿಂಗಳಿಂದ. 14ರಿಂದ ಮತ್ತೆ 16-18 ತಿಂಗಳಿಗೆ ಬರುವಾಗ ಮಗು ಈಗ ಮೆಟ್ಲು ಹತ್ತುವಂಥದ್ದು, ಸಪೋರ್ಟ್ ಇಟ್ಕೊಂಡು ಹತ್ತುವಂಥದ್ದು. 2ನೇ ವರ್ಷಕ್ಕೆ ಬರುವಾಗ ಒಂದೇ ಕಾಲು, ಈಗ ಒಂದ್ ಬಲಗಾಲ ಅಂದ್ರೆ ಬಲಗಾಲೇ ಇಟ್ಕೊಂಡು ಸಪೋರ್ಟ್ ಹತ್ತುವಂಥದ್ದು. 3ನೇ ವರ್ಷಕ್ಕೆ ಬರುವಾಗ ಆಲ್ಟರ್ನೇಟಿವ್ ಒಂದೊಂದು ಕಾಲು, ಬಲಗಾಲ ಒಂದ್ಸರಿ, ಎಡಗಾಲ ಒಂದ್ಸರಿ ಇಟ್ಕೊಂಡು ಹತ್ತುವಂಥದ್ದು. ಮತ್ತೆ ಟ್ರೈ ಸೈಕ್ಲಿಂಗ್ ಅಂತ ಹೇಳ್ತೀವಿ, 3 ಚಕ್ರದ ಸೈಕಲ್ ನೋಡಿರ್ತೀರ ಅದನ್ನ ತುಳಿಯುವಂಥದ್ದು, ಇದೆಲ್ಲ ಗ್ರಾಸ್ ಮೋಟಾರ್ ಅಂತ ಹೇಳ್ತೀವಿ.
1: ಕಣ್ಣಿಗೆ
0: ಕಾಣುವಂತಹ ಕ್ರಿಯಾತ್ಮಕವಾದ ಬೆಳವಣಿಗೆ ಮಕ್ಕಳದ್ದು.
1: ಇದರಲ್ಲಿ ಈಗ ನೀವು ಹೇಳಿದ್ರಿ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳವರೆಗೆ ಈ ಒಂದು ಕ್ರಿಯೆ ಆಗುತ್ತೆ ಮಗುವಿಂದ ಅಂತ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಇದು ಸಮಯ ಹೆಚ್ಚು ತಗೊಂಡಾಗ ವೈದ್ಯರನ್ನು ಕಾಣಬೇಕು ಅಂತೀರಾ, ಏನ್ ಹೇಳ್ತೀರಿ ಡಾಕ್ಟರ್?
0: ಪ್ರತಿಯೊಂದು ಬೆಳವಣಿಗೆಗೂ ತಕ್ಷಣ, ಈಗ ನಾವು 3ರಿಂದ 5 ತಿಂಗಳ ಅಂದ್ಕೊಂಡ್ಲೆ ಎಲ್ಲಾ ಮಕ್ಕಳಿಗೂ ಆಗ್ಲೇ ಆಗ್ಬೇಕಂತ ಇರೋದಿಲ್ಲ ಕತ್ತ ನಿಲ್ಲುವಿಕೆ. ಕೂರೋದು 6ರಿಂದ 8 ತಿಂಗಳು, ಯಾವುದೇ ಬೆಳವಣಿಗೆಗೂ ಒಂದು ರೇಂಜ್ ಅಂತ ಇದೆ. 6ನೇ ತಿಂಗಳಿಗೆ ಆಗ್ಬೇಕು, 5ನೇ ತಿಂಗಳಿಗೆ ಆಗ್ಬೇಕು ಅನ್ನೋ ತರ ಇಲ್ಲ, ಪ್ಲಸ್ ಆರ್ ಮೈನಸ್ 2 ಮಂತ್ಸ್ ಅಂತ ಹೇಳ್ತೀವಿ. ಇನ್ನೊಂದು 1 ಅಥವಾ 2 ತಿಂಗಳವರೆಗೆ ನಾವು ಕಾಯ್ಬಹುದು. ಹೌದು ಹೌದು, 5 ತಿಂಗಳ ತನಕನೂ ಕೂತಿಲ್ಲ ಕತ್ತು,

0: ಆಗುವಂತ ಕ್ರಿಯಾತ್ಮಕವಾದ ಬೆಳವಣಿಗೆ ಅಂದ್ರೆ ಮೈನ್ಯೂಟ್ ಅಲ್ಲಿ, ಅಂದ್ರೆ ಉದಾಹರಣೆಗೆ ಮಗು ಒಂದು ನೀವು ಏನೇ ಒಂದು ವಸ್ತು ಕೊಟ್ರಿ ಅಥವಾ ಒಂದು ಬಾಲ್ ಕೊಟ್ರಿ, ಮೊದಲಿಗೆ ಎರಡು ಕೈಯಿಂದ ಹಾಕಿ ಇಟ್ಕೊಳಕ್ ಹೋಗುತ್ತೆ, ಒಂದೇ ಕೈಯಲ್ಲಿ ಸಿಗೋದಿಲ್ಲ, ಅದನ್ನ ಬೈಡಸ್ಟ್ರಿಕ್ಸ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾಗೋದು ನಿಮಗೆ ನಾಲ್ಕನೇ ತಿಂಗಳಲ್ಲಿ. ಆರನೇ ತಿಂಗಳಿಗೆ ಬರುವಾಗ ನೀವು ಏನಾದ್ರೂ ಒಂದು ವಸ್ತು ಕೊಡುವಾಗ ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡುತ್ತೆ ಮಗು. ಅದು ಯೂನಿಡೆಸ್ಟ್ರಿಕ್ಸ್ ಅಂತ ಹೇಳ್ತೀವಿ, ಅದು ಒಂದೇ ಕೈಯಲ್ಲಿ ಹಿಡುವಂತದ್ದು. ನೆಕ್ಸ್ಟ್ ಒಂದು 7-8 ತಿಂಗಳು ಬರುವಾಗ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಚೇಂಜ್ ಮಾಡುವಂತದ್ದು, ಟ್ರಾನ್ಸ್ಫರಿಂಗ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಒಂದ್ ಕೈಯಿಂದ ಇನ್ನೊಂದು ಕೈಗೆ ಅದ್ಲು ಬದಲು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬರುವಂತದ್ದು ನೀವು ಏನೇ ಪೆನ್ ಕೊಟ್ರು ನೀವು ಕೈಯಲ್ಲಿ ಮುಷ್ಟಿ ಹಿಡ್ಕೋತೀವಲ್ಲ ಆ ತರ ಹಿಡಿಯುತ್ತೆ, ಅದನ್ನ ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈಗ ಪೆನ್ ಕೊಟ್ರೆ ಹಿಂಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡುವಂತದ್ದು ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದ್ ವರ್ಷ ಅಥವಾ ವರ್ಷದ ಮೇಲೆ 2 ತಿಂಗಳು ಬರುವಾಗ ನಾವು ಪೆನ್ ಅನ್ನ ಹೇಗೆ 3 ಬೆರಳಲ್ಲಿ ಹಿಡ್ಕೋತೀವಲ್ಲ ಆ ತರ ಹಿಡಿಲಿಕ್ಕೆ ಮಗು ಟ್ರೈ ಮಾಡ್ತಾ ಇರುತ್ತೆ, ಅದನ್ನ ಇಮ್ಮೆಚೂರ್ ಪಿನ್ಸಾರ್ ಗ್ರಾಸ್ಪ್ ಅಂತ ಹೇಳ್ತೀವಿ. 15ನೇ ತಿಂಗಳಿಂದ 18 ತಿಂಗಳು ಬರೋವರೆಗೆ ಮಗು ನಾವು ಪೆನ್, ಈಗ ದೊಡ್ಡವರು ಹೇಗೆ ಪೆನ್ ಪೆನ್ಸಿಲ್ ಹಿಡಿತೀವಿ ಆ ತರ 3 ಬೆರಳ ಸಪೋರ್ಟ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಪ್ರಾಪರ್ ಪಿನ್ಸಾರ್ ಗ್ರಾಸ್ಪ್. ತದನಂತರ 2ನೇ ವರ್ಷದಲ್ಲಿ ಎಲ್ಲ ಬಂದಾಗ ಮಗು ಸ್ಕ್ರಿಬ್ಲಿಂಗ್ ಗೀಚೋದು ಶುರು ಆಗುತ್ತೆ. 2ರಿಂದ 3ನೇ ವರ್ಷದಲ್ಲಿ ಉದ್ದ ಲೈನ್ ಹಾಕೋದಾಗಿರ್ಲಿ ಅಥವಾ ಸುತ್ತು ಸುತ್ತೋದಾಗ್ಲಿ ಅಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ನಿಮಗೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತ
1: ಸೂಕ್ಷ್ಮ ಆಗ್ತಾ ಹೋಗುತ್ತೆ.
0: ಹೌದು, ಸೂಕ್ಷ್ಮ ಆಗ್ತಾ ಹೋಗುತ್ತೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಸೋಷಿಯಲ್ ಬಿಹೇವಿಯರ್ ಅಂತ, ಇದು ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡಬೇಕು ಅಂತಲ್ಲ.
0: ಹೌದು, ಇವಾಗ ಒಂದ್ ಮಗು ನೋಡಿದ ಕೂಡಲೇ ತಾಯಿನ ನೋಡಿ ಫಸ್ಟ್ ರೆಕಗ್ನೈಸೇಷನ್, ತಾಯಿನ ಫಸ್ಟ್ ಕಂಡುಹಿಡಿಬೇಕು. ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ತಾಯಿನ ನೋಡೋದು ಕಣ್ಣಲ್ಲಿ ಕಂಡಿಟ್ಟು ಮತ್ತೆ ನಗೋದು, ತಾಯಿಗೆ ಸ್ಮೈಲ್ ಮಾಡೋದು, ಸೋಷಿಯಲ್ ಸ್ಮೈಲ್ ಅಥವಾ ಅಟ್ ಲೀಸ್ಟ್ ತಾಯಿಗಾದ್ರೂ ಸ್ಮೈಲ್ ಮಾಡುವಂತದ್ದು. ಮೊದಲನೇ ಏನ್ ಡೆವಲಪ್ಮೆಂಟ್ ಅಲ್ಲಿ ಕಂಡುಹಿಡಿಯೋದು ಅಥವಾ ಕಂಡು ಬರೋದೇ ಇದು. 2ನೇ ತಿಂಗಳಿಗೆ ಮಗು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಿರ್ಲಿ ಸ್ಮೈಲ್ ಮಾಡೋದಾಗ್ಲಿ ಶುರು ಆಗಿರುತ್ತೆ, ಇದನ್ನ ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ. 3 ತಿಂಗಳಾಗೋದ್ರಲ್ಲಿ ಮಗುಗೆ ಗೊತ್ತಾಗುತ್ತೆ ತನ್ನ ತಾಯಿ ಯಾರು. 6ನೇ ತಿಂಗಳಿಗೆ ಬರುವಾಗ ಮಗುಗೆ ತನ್ನ ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅನ್ನೋದು ಗೊತ್ತಾಗುತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ನಾವು ಗಮನಿಸಿರ್ಬೋದು ಈಗ 6 ತಿಂಗಳು ಮೇಲಿನ ಮಕ್ಳಿಗೆ 6, 8, 9 ತಿಂಗಳು ನೀವು ಎತ್ಕೊಳಕ್ ಹೋಗಿ ಯಾವ್ದೇ ಫಂಕ್ಷನ್ ಅಲ್ಲಿ ಹೋಗಲ್ಲ, ಅಳಕ್ ಶುರು ಮಾಡುತ್ತೆ ಅಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅದು ಯಾರೋ ಬೇರೆಯವರು ನನ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ
1: ಮಕ್ಕಳಿಗೆ,
0: ಗೊತ್ತಾಗುತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ಅದು 6 ತಿಂಗಳು ಮೇಲ್ಪಟ್ಟು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 9ರಿಂದ 10ನೇ ತಿಂಗಳು ಬರುವಾಗ ಟಾಟಾ ಮಾಡೋದು, ಬಾಯ್ ಮಾಡೋದು, ಕೈ ಆಡಿಸೋದು, ಚಪ್ಪಾಳೆ ತಟ್ಟುವಂತದ್ದು ಇದೆಲ್ಲ ಶುರು ಆಗುತ್ತೆ 9ರಿಂದ 10 ತಿಂಗಳಲ್ಲಿ. 12ನೇ ತಿಂಗಳು ಅಥವಾ 1 ವರ್ಷ ಬರುವಾಗ ಸಣ್ಣ ಬಾಲ್ ಗೇಮ್, ಈಗ ಅದರದ್ದೇ ವಯಸ್ಸಿನ ಅಥವಾ ಅಣ್ಣ ಅಕ್ಕ ಮನೇಲಿ ಯಾರಾದ್ರೂ ಇದ್ರೆ ಬೇರೆ ಅಕ್ಕ ಪಕ್ಕದ ಮಕ್ಕಳ ಜೊತೆ ಹಿಂಗ್ ಬಾಲ್ ಹಾಕಿದ್ರೆ ಅದನ್ನ ವಾಪಸ್ ಹಾಕುವಂತದ್ದು, ಬಾಲ್ ಪ್ಲೇ ಸಿಂಪಲ್ ಆಟ ಏನಿರುತ್ತೆ ಆತರ ಆಡ್ಲಿಕ್ಕೆ ಶುರು ಆಗಿರುತ್ತೆ. ನೆಕ್ಸ್ಟ್ 2ನೇ ವರ್ಷಕ್ಕೆ ಬರುವಾಗ ಮಗುಗೆ ಈಗ ಹಸುವಾದ್ರೆ ತಿಳಿಸುವಂತದ್ದು, ನಂಗೆ ಮತ್ತೇನಾದ್ರು ಅವಶ್ಯಕತೆಗಳನ್ನ ತೋರಿಸುವಂತದ್ದು, ಈಗ ಯೂರಿನ್ ಮೋಷನ್ ಬರುವಾಗ ಇಂಡಿಕೇಟ್ ಹೇಳುವಂತದ್ದು ನಂಗೆ ಬರ್ತಾ ಇದೆ ಅಂತ ಯಾವ್ದಾದ್ರು ಮೂಲಕ, ಬಾಯ್ ಬಿಟ್ಟೆ ಹೇಳ್ಬೇಕು ಅಂತಲ್ಲ, ಸನ್ನೆ ಮಾಡಿ ಹೇಳುವಂತದ್ದು ಅಂದ್ರೆ ಗೊತ್ತಾಗುವಂತದ್ದು. ನೆಕ್ಸ್ಟ್ ಮನೆಯ ಕೆಲಸಗಳಲ್ಲಿ ಇಮಿಟೇಷನ್ ಮಾಡುವಂತದ್ದು ತಾಯಿಗೆ, ಅದು 1.5 ವರ್ಷಕ್ಕೆ ಬರುತ್ತೆ. ಈಗ ತಾಯಿ ಕಸ ಗುಡಿಸ್ತಾ ಇದ್ರ ತಾನು ಕಸ ಗುಡ್ಸಕ್ ಹೋಗೋದು, ಅಡಿಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಮಾಡೋದು, ಈಗ ತಂದೆ ಏನೋ ವಾಶ್ ಮಾಡ್ತಿದ್ರು, ಬೈಕ್ ತೊಳಿತಾ ಇದ್ರು ಅಥವಾ ಕಾರ್ ತೊಳಿತಾ ಇದ್ರು, ತಾನು ಹೋಗೋದು ಹೆಲ್ಪ್ ಮಾಡ್ಲಿಕ್ಕೆ, ಇಮಿಟೇಷನ್ ಮಾಡೋದು ಮತ್ತೆ ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಕ್ ಶುರು ಆಗೋದು, ಇದೆಲ್ಲ ನಿಮ್ಗೆ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಬರುತ್ತೆ.
1: ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಗೆ ಕಂಡಿಡ್ಕೋಬೇಕು ಡಾಕ್ಟರ್?
0: ಮೊದಲನೇ ಪಾಯಿಂಟ್ ಬರುತ್ತೆ ಮೇಡಮ್, ಐ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂತದ್ದು. ಮೊದಲು ಶುರು ಆಗೋದೇ ಅದು, ಗೊತ್ತಾಗೋದು ಅದು ಐ ಕಾಂಟ್ಯಾಕ್ಟ್, ಕರೆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂತದ್ದು, ಈಗ ತನ್ನವರು ಬೇರೆಯವರು ಗೊತ್ತಾಗದೆ ಇರುವಂತದ್ದು. ತಾಯಿ ಅಂದ್ರೆ ಒಂದು ವಿಶೇಷವಾದ ಅಕ್ಕರೆ ಇರುತ್ತೆ. ಈಗ ಅಳುವ ಮಗುಗೆ ಫಸ್ಟ್ ಹುಡ್ಕೋದೆ ತಾಯಿನ, ಆ ಮಗುಗೆ ತಾಯಿ ಯಾರು ಬೇರೆಯವ್ರು ಯಾರು ಅನ್ನೋದು ರೆಕಗ್ನೈಸೇಷನ್ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ಮಕ್ಕಳ ಜೊತೆ ಬೇರಿದೇ ಇರುವಂತದ್ದು, ಇದೆಲ್ಲದನ್ನು ನೋಡ್ಬೇಕಾಗತ್ತೆ. ಈಗ 2-3ನೇ ವರ್ಷಕ್ಕೆ ನಾವು ಗ್ರೂಪ್ ಪ್ಲೇ ಅಂತ ಹೇಳ್ತೀವಿ, ಈಗ 2-3 ಮಕ್ಕಳ ಜೊತೆ ಬಾಲ್ ಕ್ಯಾಚ್ ಆಡುವಂತದ್ದು. 3 ವರ್ಷದ ಮೇಲ್ಪಟ್ಟಿದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪ್ಲೇ ಅಂತ ಹೇಳ್ತೀವಿ, ಅಂದ್ರೆ ಈಗ ಮಕ್ಕಳು ಈಗ ಡಾಕ್ಟರ್ ಹತ್ರ ಬಂದ್ರೆ ಮನೆಗೆ ಹೋಗಿ ಅವ್ರ ತರಾನೇ ಬಿಹೇವ್ ಮಾಡ್ತಾರೆ, ನಾನೀಗ ಡಾಕ್ಟರ್ ಅಮ್ಮ ಕುತ್ಕೊ ನಾನು ಚೆಕ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಅಥವಾ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಟೀಚರ್ ಈಗ ನೀವೆಲ್ಲ ಕುತ್ಕೊಳ್ಳಿ, ಇದನ್ನ ಇಮ್ಯಾಜಿನೇಷನ್ ಪ್ಲೇ ಅಥವಾ ರೋಲ್ ಪ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಇಲ್ಲದೆ ಇರುವಂತದ್ದು ಈ ತರ ಇದೆ ಅಂತಂದ್ರೆ ನೀವು ತಕ್ಷಣ ಮಕ್ಕಳ ಡಾಕ್ಟರ್ಗೆ ತೋರಿಸಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್ ಇನ್ನೊಂದು ಹೇಳಿದ್ರಿ ನೀವು ಲ್ಯಾಂಗ್ವೇಜ್ ಸೆನ್ಸರಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಭಾಷೆ ಮಾತಾಡೋದು ಯಾವಾಗ ಬಂತು, ಇದು ಕೆಲವು ಮಕ್ಕಳಲ್ಲಿ ಹೇಳ್ತಾರೆ ನನ್ನ ಮಗು ಮಾತಾಡ್ಲಿಲ್ಲ ಅಂತ ಹೇಳಿ ಆತಂಕ ಪಡ್ತಾ ಇರ್ತಾರೆ ಅಲ್ವಾ, ಇದಕ್ಕೆ ಯಾವ ವಯಸ್ಸಿಗೆ ಆರಂಭ ಆಗ್ಬೇಕು, ಇದ್ರ ಬಗ್ಗೆ ಏನಿದೆ ವೈದ್ಯಕೀಯವಾಗಿ ಏನ್ ಹೇಳ್ತಾರೆ?
0: ಮೇಡಮ್, ಒಂದ್ ಮಗು ಹುಟ್ಟಿದಾಗಿಂದಾನೆ ಸೌಂಡಿಗೆ ಅಲರ್ಟ್ ಹಾಕಕ್ಕೆ ಶುರು ಆಗಿರುತ್ತೆ, ಶಬ್ದಗಳಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಇರುತ್ತೆ. 2 ಅಥವಾ 3, 2 ತುಂಬಿ 3ನೇ ತಿಂಗಳ ಅಥವಾ 3ನೇ ತಿಂಗಳ ನಂತರ ಶಬ್ದಗಳನ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಾವು ನೋಡ್ಬೋದು.

0: ಅಂತ ಎಲ್ಲ ಶಬ್ದಗಳು, ಅದನ್ನ ಕ್ವಿಂಗ್ ಅಂತ ಹೇಳ್ತೀವಿ. ಸುಮ್ನೆ ಶಬ್ದಗಳು, ಈಗ ನಾವು ಮಾತಾಡಿಸಿದ್ರೆ ಮಗುಗೆ ನಗಿಸ್ತಾ ಇದ್ರೆ ಅದು ಶಬ್ದ ಮಾಡ್ಲಿಕ್ಕೆ ಶುರು ಆಗತ್ತೆ, ನಮಗೆ ರೆಸ್ಪಾನ್ಸ್ ಕೊಡೋ ತರ. ಅದು ಮೂರನೇ ತಿಂಗಳಿಂದ ಶುರು ಆಗುವಂತದ್ದು. ನೆಕ್ಸ್ಟ್ ಮಾತಾಡಿಸ್ತಾ ಮಾತಾಡಿಸ್ತಾ ನಾವು ನಗಿಸ್ತಾ ಇದ್ರೆ ಜೋರಾಗಿ ನಗ್ಲಿಕ್ಕೆ ಶುರು ಆಗತ್ತೆ, ನಮಗೆ ರೆಸ್ಪಾನ್ಸ್ ಆಗಿ, ಅದು ನಾವು ಹೇಳೋ ಮಾತಿಗಾಗ್ಲಿ ಅಥವಾ ನಾವು ಮಾಡ್ತಿರುವಂತ ನಮ್ಮ ಮುಖದ ಭಾವನೆಗಾಗ್ಲಿ ರೆಸ್ಪಾನ್ಸ್ ಆಗಿ ನಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ನಾಲ್ಕನೇ ತಿಂಗಳಲ್ಲಿ ನಾವು ನೋಡುವಂತದ್ದು. ಆರನೇ ತಿಂಗಳು ಮೇಲ್ಪಟ್ಟು ಮಗು ಒಂದೊಂದೇ ಪದನ ರಿಪೀಟೆಡ್ ಆಗಿ ಹೇಳಲಿಕ್ಕೆ ಶುರು ಆಗತ್ತೆ, ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಾತ ತಾತ ತಾ ಹೇಳೋದು, ಪಾಪ ಪಾಪ ಹೇಳೋದು, ಮಾ ಮಾ ಮಾ ಹೇಳೋದು, ಒಂದೇ ಅಕ್ಷರನ ರಿಪೀಟೆಡ್ ಆಗಿ ಹೇಳೋದು, ಅದನ್ನ ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಆರು ತಿಂಗಳು ಮೇಲ್ಪಟ್ಟು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಂಟು ಒಂಬತ್ತು ತಿಂಗಳ ನಂತರ ಬೈಸಿಲೆಬಲ್, ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ ಎರಡೆರಡು ಅಕ್ಷರ. ಅದು ಎಂಟೊಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳ ತನಕ ನಮಗೆ ಟೈಮ್ ಇದೆ ಎರಡು ಅಕ್ಷರದ ಪದವನ್ನ ಹೇಳಲಿಕ್ಕೆ. ಆಯ್ತಾ? ನೆಕ್ಸ್ಟ್ ಹದಿನೆಂಟು ತಿಂಗಳ ತನಕ ಎರಡು ಅಕ್ಷರದ ಎಂಟರಿಂದ ಹತ್ತು ಪದಗಳು ಹೇಳಿದ್ರೆ ಸಾಕು ನಮ್ಗೆ. ಅಪ್ಪ ಅಮ್ಮ ಅಜ್ಜಿ ತಾತ ನೀರು ಊಟ ಹಣ್ಣು ಏನಾದ್ರು ಈ ತರ ಎಂಟರಿಂದ ಹತ್ತು ಪದ ಬರ್ತಿದ್ಯಾ ಒಂದೂವರೆ ವರ್ಷಕ್ಕೆ ಅಷ್ಟು ಸಾಕಾಗತ್ತೆ. ನೆಕ್ಸ್ಟ್ ಎರಡು ವರ್ಷಕ್ಕೆ ಬರುವವರೆಗೆ ಎರಡರಿಂದ ಮೂರು ಪದಗಳನ್ನ ಜೋಡಿಸಿ ಹೇಳುವಂತದ್ದು. ಅಮ್ಮ ಊಟ ಬೇಕು, ಅಪ್ಪ ನೀರು ಕೊಡಿ ಹೀಗೆ. ಮೂರನೇ ವರ್ಷ ತುಂಬೋ ತನಕ ರೈಮ್ಸ್ ಇರ್ಬೋದು ಅಥವಾ ಕತೆ ಹೇಳುವಂತದ್ದು ಇದೆಲ್ಲ ಕಂಪ್ಲೀಟ್ ಆಗಿ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರಲ್ಲಿ ಏನಾಗುತ್ತೆ, ತುಂಬಾ ಜನದ್ದು ಕಂಪ್ಯಾರಿಸನ್ ಆಗತ್ತೆ. ನಮ್ಮ ಮಗು ಎಂಟು ತಿಂಗಳಿಗೆ ಮಾತಾಡಿತ್ತು, ಇವ್ರ ಮಗು ಒಂದ್ ವರ್ಷ ಆದ್ರೂ ಮಾತಾಡ್ತಾ ಇಲ್ಲ. ಈ ಕನ್ಫ್ಯೂಷನ್ಸ್ ಬೇಡ, ಪ್ರತಿ ಮಗುಗೂ ಅದರದ್ದೇ ಆದಂತ ಟೈಮ್ ಪೀರಿಯಡ್ ಇದೆ. ಜೊತೆಗೆ ಇಲ್ಲಿ ಮಾತು ಅಂತ ಬಂದಾಗ ಅಥವಾ ನಡೆಯೋದು ಅಂತ ಬಂದಾಗ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಮಾತಲ್ಲಿ ತುಂಬಾ ನೋಡ್ತೀವಿ. ತಂದೆ ತಾಯಿ ಯಾವ ಏಜ್ ಅಲ್ಲಿ ಮಾತಾಡಿದ್ರು ಅದು ತುಂಬಾ ಇಂಪಾರ್ಟೆಂಟ್
1: ಆಗುತ್ತೆ.
0: ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅವರೇ ನಿಧಾನ ಮಾತಾಡಿದ್ರೆ ಈ ಮಗುನು ನಿಧಾನ ಮಾಡಬಹುದು, ಮಾತಾಡೋದು ನಾರ್ಮಲ್ ಇರುತ್ತೆ. ಹಂಗಂತ ನೀವು ವೇಟ್ ಮಾಡಿ ಕಾಯ್ತಾನೆ ಇರಿ, ಮೂರು ವರ್ಷ ಆದ್ರೂ ಒಂದು ಪದನು ಮಾತಾಡದೆ ಇದ್ರು ಮನೇಲಿ ಕಾಯ್ತಾ ಇರಿ ಅಂತ ಅಲ್ಲ. ಒಂದೂವರೆ ವರ್ಷದ ಮಗು ಅಪ್ಪ ಅಮ್ಮ ನೀರು ಹೀಗೆ ಒಂದ್ ಎಂಟರಿಂದ ಹತ್ತು ಪದ ಮಾತಾಡ್ತಿದ್ಯಾ, ನೀವು ಕಾಯಬಹುದು, ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮಗು ಮುಂದೆ ಮಾತು ಬರುತ್ತೆ. ಒಂದೂವರೆ ವರ್ಷ ಆದ್ರೂ ಒಂದು ಪದ ಹೇಳ್ತಾ ಇಲ್ಲ ಮಗು, ಬರೀ ಸನ್ನೆಯಲ್ಲೇ ನಿಮ್ಗೆಲ್ಲ ತೋರಿಸ್ತಾ ಇದೆ, ಬರೀ ಶಬ್ದದಲ್ಲಿ ಅಂದ್ರೆ ಬರೀ ಆ ಅಂತಾನೆ ಮಾಡ್ತಾ ಇದೆ. ಸೊ ಅದು ನಿಮ್ಗೆ ಒಂದು ಮೇನ್ ಇಂಡಿಕೇಶನ್ ಆಗತ್ತೆ ವೈದ್ಯರನ್ನ ಕಾಣ್ಬೇಕಂತ.
1: ಏನ್ ಸಮಸ್ಯೆ ಇರುತ್ತೆ ಡಾಕ್ಟರ್ ಈ ರೀತಿ ಮಕ್ಕಳು ಮಾತು ನಿಧಾನ ಬರೋದ್ರ?
0: ಮೊದಲನೇದಾಗಿ ಮೇಡಮ್, ಕಿವಿ ಕೇಳಿಸದೇ ಇರುವಂತದ್ದು, ಅದು ನಾವು ಹುಟ್ಟಿದಾಗ್ಲೇ ರೂಲ್ ಔಟ್ ಮಾಡಿರಲ್ಲ. ಮಗುಗೇನಾದ್ರೂ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ ಇದ್ರೆ ಮಾತು ಖಂಡಿತವಾಗ್ಲಿ ಬರ್ತಾ ಇರೋದಿಲ್ಲ, ಅದನ್ನ ನೋಡ್ಬೇಕಾಗತ್ತೆ. ಸೆಕೆಂಡ್ ಆಗಿ ಮಾತಾಡುವಾಗ ಈಗ ನಾಲ್ಗೆಲ್ಲಿರ್ಬೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ವಾಯ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ, ಅದ್ರ ನಂತರ ಆಗತ್ತೆ. ಇದನ್ನ ಬಿಟ್ಟು ತುಂಬಾ ಕಾಮನ್ ಆಗಿ ಈಗ ನಾವು ನೋಡ್ತಾ ಇರೋದು ಅಂದ್ರೆ ಫೋನಿನ ಬಳಕೆ.
1: ಈಗ ಫೋನ್ ಬಳಕೆ ಮಾಡೋದ್ರಿಂದ ಅವರು
0: ಡಿಲೇ ಆಗುತ್ತೆ, ಕಾಗ್ನಿಟಿವ್ ಡಿಲೇ ಆಗುತ್ತೆ. ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಿರುತ್ತೆ, ಹೌದು, ಮಾತಾಡ್ಸೋರ್ಬೇಕು ಮನೆಯಲ್ಲಾಗ್ಲಿ ಸುತ್ತಮುತ್ತ ಆಗ್ಲಿ. ಸೊ ಮಕ್ಕಳಿಗೆ ಪೂರಕವಾದ ಪ್ರಚೋದನೆ ಬೇಕಾಗಿರುತ್ತೆ. ಇಂಥ ಮಕ್ಕಳಲ್ಲಿ ನೀವು ಫೋನ್ ನ ಹಾಕಿ ಕೊಟ್ಟಾಗ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ತಾಸುಗಟ್ಟಲೆ ಫೋನ್ ನ ನೋಡೋ ಮಗು ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ನೀವು ಕರೆದ್ರು ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದಿಲ್ಲ ಅಂತ ಅಲ್ಲ, ಮಗು ಗಮನ ಕೊಡೋದಿಲ್ಲ, ಐ ಕಾಂಟ್ಯಾಕ್ಟ್ ಬರೋದಿಲ್ಲ, ನೋಡೋದಿಲ್ಲ, ನೀವು ಕರೆದ್ರು ತಿರುಗೋದಿಲ್ಲ, ನೋಡೋದಿಲ್ಲ, ನೀವೇನೇ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇರಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಕೇಳಲ್ಲ ಗಮನಿಸಲ್ಲ, ಸೊ ಮಾತಾಡೋದಕ್ ಬರೋದಿಲ್ಲ, ಜೊತೆಗೆ ಬೇರೆ ಮಕ್ಕಳ ಜೊತೆ ಸೇರಿ ಆಟ ಆಡ್ಬೇಕು ಅನ್ನೋದು ಬರೋದಿಲ್ಲ. ತಾನಾಯ್ತು ಅಳತ್ತೆ ಹಠ ಮಾಡತ್ತೆ, ಫೋನ್ ಕೊಡ್ತೀರಿ, ಏನೋ ನೋಡ್ತಾ ಕೂರತ್ತೆ, ಮುಗೀತು. ಅಲ್ಲಿ ತುಂಬಾ ತೊಂದರೆಗಳು ಆಗತ್ತೆ. ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಜೀರೋ ಸ್ಕ್ರೀನ್ ಟೈಮ್ ಅಂತ
1: ಹೇಳ್ತೀವಿ,
0: ಕೊಡ್ಲೇಬಾರ್ದು. ಯಾಕಂದ್ರೆ ಇದು ಮಕ್ಕಳ ಡೆವಲಪ್ಮೆಂಟ್ ಆಗುವಂತಹ ಪೀಕ್ ಸಮಯ ಅಂತಂದ್ರೆ ತುಂಗತದಲ್ಲ ಆಗತ್ತೆ. ನಾವು ಹೇಳ್ತೀವಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮೂರು ವರ್ಷ ತುಂಬೋದ್ರಲ್ಲಿ 90% ಆಗೋಗತ್ತೆ. ಸೊ ಇಷ್ಟರಲ್ಲಿ ಮಕ್ಳು ಎಲ್ಲಾದನ್ನು ನೋಡ್ಬೇಕು, ತಿಳ್ಕೊಬೇಕು, ಅದನ್ನ ಅವರು ಅಳವಡಿಸಿ ಮಾತಾಡೋದನ್ನ ಶುರು ಮಾಡ್ಬೇಕು, ಇದೆಲ್ಲದನ್ನು ಹ್ಯಾಂಪರ್ ಆಗ್ಬಿಡತ್ತೆ.
1: ಪೋಷಕರು ಏನ್ ಮಾಡ್ಬೋದು ಡಾಕ್ಟರ್? ಹಾಗಾದ್ರೆ ಈಗ ಮಕ್ಕಳು ಕಲಿಕೆ ಚೆನ್ನಾಗ್ ಆಗ್ಬೇಕು ಅಂತ ನೀವು ಹೇಳಿದ್ರಿ, ಯಾವ ಯಾವ ವಯಸ್ಸಲ್ಲಿ ಮಾತಿಗಾಗ್ಲಿ ಅಥವಾ ಕ್ರಿಯೆಗಾಗ್ಲಿ, ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ, ಪೋಷಕರ ಪಾತ್ರ ಏನು, ಮನೇಲಿ ಏನ್ ಮಾಡ್ಬೇಕು ಈ ಬೆಳವಣಿಗೆ ಚೆನ್ನಾಗ್ ಆಗೋ ನಿಟ್ಟಲ್ಲಿ ಅಂತ ಹೇಳ್ತೀರಿ ಡಾಕ್ಟರ್?
0: ಪೋಷಕರು ಏನ್ ಮಾಡ್ಬೋದು ಅಂದ್ರೆ, ಸಮಯಕ್ಕೆ ತಕ್ಕ ಹಾಗೆ ಗಮನಿಸ್ತಾ ಇರಿ, ನಿಮ್ಮ ಮಗುವಲ್ಲಿ ಆಗ್ತಿರುವಂತ ಬೆಳವಣಿಗೆಯನ್ನ ನೀವು ಗಮನಿಸ್ತಾ ಇರಿ. ಈಗ ಉದಾಹರಣೆಗೆ ಮೂರು ತಿಂಗಳಿಗೆ ಕತ್ ನಿಲ್ಬೇಕು, ಮೂರರಿಂದ ಐದು ತಿಂಗಳು ಅಂತ ಹೇಳಿರ್ತೀವಿ. ಅದರಲ್ಲಿ ನಮಗೆ ಸ್ವಲ್ಪ ಎಲ್ಲ ಬೇಗ ಬೇಗ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ನೋಡ್ತೀವಿ. ಮನೆಯಲ್ಲಿ ಏನ್ ಮಾಡ್ಬೋದು, ಅರ್ಲಿ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಪೂರಕವಾದ ಪ್ರಚೋದನೆಗಳನ್ನ. ಉದಾಹರಣೆಗೆ ಕತ್ ನಿಲ್ಲಿಸ್ಬೇಕು, ಟಮ್ಮಿ ಟೈಮ್ ಅಂತ ಹೇಳ್ತೀವಿ, ಅದು ಮಗುವಿನ ಬೇರೆ ಬೇರೆ ಜೀರ್ಣಕ್ರಿಯೆಗಾಗಿರ್ಲಿ, ಗ್ಯಾಸ್ ಪಾಸ್ ಆಗೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ. ಜೊತೆಗೆ ಇದಕ್ಕೂ ಒಂದು ಹೆಲ್ಪ್ ಆಗತ್ತೆ. ನೀವು ಮಗುವಿನ ಉಲ್ಟ ಅಥವಾ ಹೊಟ್ಟೆ ಮೇಲೆ ಮಗುಚಿ ಮಲಗಿಸಿದಾಗ ಮಗು ಕತ್ತಿ ಎತ್ತಿ ಎತ್ತಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಅಲ್ಲಿ ಸ್ವಲ್ಪ

0: ಮಟ್ಟಿಗೆ ಕತ್ತಿನ ಎಕ್ಸಸೈಸ್ ಆಗತ್ತೆ, ಕತ್ತಿ ನಿಲ್ಲೋದ್ರಲ್ಲಿ ಸ್ವಲ್ಪ ಪೂರಕ ಆಗತ್ತೆ. ಕೂರ್ಸೋದ್ರಲ್ಲಿ ಈಗ 6 ತಿಂಗಳು ತುಂಬಿತು, ಮಗು ಕೂರ್ತಾ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ, ಅದಾಗದೇ ಕೂರ್ಲಿ ಅಂತ ನೀವು ಕೂರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೊಂದು 2-3 ಸರ್ತಿ, 1-5 ನಿಮಿಷ ಇಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಡಿಬೇಕು, 10-12 ತಿಂಗಳ ನಂತರ ನಿಲ್ಲಬೇಕು, ನಡಿಬೇಕು, ತಾನಾಗ್ತಾನೆ ನಡಿಲಿ ಅಂತ ಕಾಯ್ಬಿಡಿ. ನಿಮಗೆ ಗೊತ್ತಾಗತ್ತೆ 10 ತಿಂಗಳು ತುಂಬಿದೆ, ಮಗು ಈಗಷ್ಟೇ ಅಂಬೆಗಾಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಈಗ ಮಗುನೇ ತೋರಿಸುತ್ತೆ, ಈಗ ಇಂಟ್ರೆಸ್ಟ್ ತೋರಿಸುತ್ತೆ, ಗೊತ್ತಾಗತ್ತೆ ನಿಮ್ಗೆ, ಹಿಡ್ಕೊಂಡಿಲ್ಲ, ಟ್ರೈ ಮಾಡ್ತಾ ಇದೆ. ನೀವು ಹಿಡಿದು ನಿಲ್ಲಿಸುವಂತದ್ದು, ನೀವು ನಡೆಸ್ತಾ ನಡೆಸ್ತಾ ಮಗು ಕೈ ಬಿಟ್ಟು ನಡೆಯೋದು ಶುರು ಆಗುತ್ತೆ. ಸೊ ಈ ತರದ ಸ್ಟಿಮ್ಯುಲೇಷನ್ ಗಳನ್ನ ನೀವು ಸಮಯಕ್ಕೆ ತಕ್ಕಾಗಿ ಮನೆಯಲ್ಲಿ ಪೋಷಕರೇ ಶುರು ಮಾಡ್ಕೋಬಹುದು. ಮಾತು ಆಗ್ಲಿ, ಈಗ 3-4 ತಿಂಗಳು ಮಗುಗೆ ನೀವು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರೆ ನಗುತ್ತೆ, ಎಕ್ಸ್ಪ್ರೆಷನ್ ಕೊಡತ್ತೆ. ಸೊ ಮಾತಾಡ್ತಾ ಆಡ್ತಾ ಮಗು ಹೇಳೋದಕ್ ಶುರು ಆಗತ್ತೆ. ಯಾವುದೇ ಕಾರಣಕ್ಕೂ ಮಗು ಈಗ ಶಬ್ದ ಮಾಡ್ತು, ಮಾತಾಡಬೇಕಾದ್ರೆ ಜೋರ್ ಮಾಡೋದು, ಗದರಿಸೋದು ಅಥವಾ ಅದನ್ನ ಸಪ್ರೆಸ್ ಮಾಡುವಂತದ್ದು ಆಗ್ಬಾರ್ದು. ಅಥವಾ ಈಗ ಮನೆಯಲ್ಲಿ ದೇವ್ರ ನಾಮ ಹಾಕೋದಾಗಿರ್ಲಿ ಅಥವಾ ಮ್ಯೂಸಿಕ್ ಹಾಕೋದಾಗಿರ್ಲಿ, ಬ್ಯಾಕ್ ಗ್ರೌಂಡ್ ಇರತ್ತೆ, ಅದರಿಂದನೂ ಮಕ್ಳು ಕೇಳುವಿಕೆ ಮತ್ತೆ ಮಾತಾಡುವಿಕೆ ಇಂಪ್ರೂವ್ ಆಗತ್ತೆ. ಅದನ್ನ ಮಾಡಬಹುದು. ಈಗ 1-1.5 ವರ್ಷದ ಮಗು, ನಾವ್ ಹೇಳಿದ್ವಿ ಇಮಿಟೇಷನ್ ಬರಬೇಕು, ಸೋಷಿಯಲ್ ಅಲ್ಲಿ ಗ್ರೂಪ್ ಪ್ಲೇ ಬರಬೇಕು ಅಂತ ಅನ್ಬಿಟ್ಟು, ಮಗು ಬೆರೀತಾ ಇಲ್ಲ, ಬೇರೆ ಮಕ್ಳ ಜೊತೆ ಆಟ ಆಡ್ತಿಲ್ಲ, ನೀವ್ ಸ್ಟಾರ್ಟ್ ಮಾಡಿ ಮಗುನ, ಸಣ್ಣ ಬಾಲ್ ತಗೊಂಡು ಬಾ ಆಟಾಡೋಣ ಅಂತ ಅನ್ಬಿಟ್ಟು, ಅಥವಾ ಮನೇಲಿ ಬೇರೆ ದೊಡ್ಡ ಮಕ್ಳಿದ್ರೆ ಅವ್ರ ಜೊತೆ ಬೆರೆಸಿ ಆಟ ಆಡಿಸುವಂತದ್ದು, ಇದನ್ನ ನೀವೇ ಶುರು ಮಾಡ್ಬೇಕಾಗತ್ತೆ. ನೀವೇ ಕರೆಯೋದು, ಬಾ ಸ್ವಲ್ಪ ಇದನ್ನ ಎತ್ತಿಕೊಡು, ಚಮಚ ಎತ್ಕೊಡು, ಅಥವಾ ಬಟ್ಟೆನ ಎತ್ಕೊಡು, ನೀರಿನ ಲೋಟ ತಂದ್ಕೊಡು, ಸಣ್ಣ ಪುಟ್ಟ ಕಮಾಂಡ್ಸ್. ಇದನ್ನ ಹೇಳ್ತಾ ಹೋದಾಗ ನೀವ್ ಹೇಳ್ದ ಹಾಗೆ ಮಗು ಮಾಡ್ಲಿಕ್ಕೆ ಶುರು ಆಗತ್ತೆ, ಅಲ್ಲಿಂದ ಅದರ ಒಂದು ಬೆಳವಣಿಗೆ ಶುರು ಆಗತ್ತೆ. ಸೊ ಇದನ್ನ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿ ಪೋಷಕರು ಆ ಸಮಯಕ್ಕೆ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲಿನೇ ಪೂರಕವಾದ ಪ್ರಚೋದನೆಗಳನ್ನ ಸ್ಟಾರ್ಟ್ ಮಾಡಬಹುದು.
1: ಒಳ್ಳೇದು ಡಾಕ್ಟರ್ ಕಾರುಣ್ಯ ಅವರೇ, ತಾವು ಇದುವರೆಗೂ ಮಗುವಿನ ಬೆಳವಣಿಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಇರಬೇಕು, ಹಾಗೇನೆ ಯಾವ ಹಂತದಲ್ಲಿ ಏನು ಸಮಸ್ಯೆಗಳು, ಅದು ಯಾವ ಹಂತಕ್ಕೆ ತನಕ ನಾವು ಕಾಯಬಹುದು, ಆ ನಂತರದಲ್ಲಿ ನಾವು ಖಂಡಿತ ವೈದ್ಯರನ್ನ ಕಂಡು ಅವರ ಸಲಹೆಯನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಹಾಗೆ ಪೋಷಕರು ಏನ್ ಮಾಡಬೇಕು ಪ್ರಚೋದಕವಾಗಿ, ಈ ಕುರಿತಂತನೂ ವಿಸ್ತೃತ ಮಾಹಿತಿ ತಿಳಿಸಿದ್ರ ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಯವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು.
2: ಇದುವರೆಗೂ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
4: ವನಿತಾ ಭಟ್ ಅವರೇ ನಮಸ್ಕಾರ.
5: ನಮಸ್ತೆ.
4: ಗೃಹಿಣಿಯಾಗಿದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
5: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
4: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
5: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದೆ ಅಪ್ಪೆ ಮಿಡಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
4: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು, ಇದರ ಒಂದು ಉಪ್ಪಿನಕಾಯಿ ಮಾಡುವುದರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
5: ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೀಗ. ಈ ಅಪ್ಪೆ ಮಿಡಿ ಅನ್ನುವಂಥದ್ದು ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ

0: ಫೇಮಸ್, ರುಚಿ ಪರಿಮಳ ಬೇರೆ ಕಡೆ ಇಲ್ಲಿ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಉಪ್ಪೆಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತ್ ಹೋಗುದು ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
1: ಈಗ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
0: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದರ ಸ್ಮೆಲ್, ಪರಿಮಳ ಮತ್ತು ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನೂ ಗುರುತಿಸಿಕೊಳ್ಬೇಕಾಗ್ತದೆ.
1: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
0: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದೀವಿ. ಉಪ್ಪಲ್ಲೇ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
1: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
0: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
1: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
0: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದು ಅಂಗಡಿಗಳಿಗೆ ಹೋದಾಗ ನಾವು ಅವ್ರೇನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದೆರಡು ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ? ಇದಿಲ್ಲ. ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು, ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
1: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
0: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಇದು ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ. ಅವಾಗ ಏನಾಗ್ತದೆ, ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವಾರ ನಾನು ಅದ್ ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನೆ ಏನ್ ಮಾಡಬಹುದು ಅನ್ನೋ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೆ ಇಲ್ಲ. ಅಲ್ಲಿ
1: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದ?
0: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರಬೇಕು ಅಂತ? ಮೊದ್ಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವ್ದು ಒಳ್ಳೇದು ಯಾವ್ದು ಸೂಕ್ತ?
0: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಬೇಕಾಗಿದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇ ಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
1: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನನ್ನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುರುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುರುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಳುವೆ ಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲ್ಲಾಪುರ ಸುತ್ತಮುತ್ತ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತ, ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳೀಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನೂ ಕೂಡ ಜೇನುಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ.

0: ಏನೋ ಗೊತ್ತಿಲ್ಲ ಅಂದ್ರೆ ಒಂದು 10% ಇಳಿದಿದೆ. ಈಗ
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತಹದ್ದು, ಒಂದು 1 kg 1/2 kg ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದ?
0: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು 2 kg ಅಥವಾ ದೇವಸ್ಥಾನಗಳಿಗೋ ಔಷಧಿಗಳಿಗೋ ತಗೊಂಡಂತವರು ಕೂಡ ಇದ್ದಾರೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಏನು ಅಂತ?
0: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಂಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದು ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ ಮೂಲ ಬೆಲೆಯಲ್ಲಿ ಕೂಡ. ಮುಂದೆ ಯಾವ ತರ ಇದು ಬರುತ್ತೆ ಅಂತ ಗೊತ್ತಿಲ್ಲ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸೋದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲಿ ಆದಷ್ಟು ಒಂದು ಇದನ್ನ ಮಾಡಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಸಮಯ 1:10, ಈಗ ಕನ್ನಡದಲ್ಲಿ ವಾರ್ತೆಗಳು.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ 2ನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ

0: ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನೆಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನೆಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷ್ಯಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ

0: ಮಟ್ಟದ ಅಭಿವೃದ್ದಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ದಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ದಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ದಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ದಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆ ಶ್ರೀನಿವಾಸ ಮೂರ್ತಿಯವರು ಹಾಡಿರುವ ಎಂಎನ್ ವ್ಯಾಸರಾವ್ ಅವರ ಕವಿತೆ ಶಿವಸುಂದರ ಭೂರಮೇಯ್ದು ವನವನಗಳ ಹಾಡು

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಎಂ ಎನ್ ವ್ಯಾಸರವರ ರಚನೆ, ಹಾಡಿದ್ದಾರೆ ಎಸ್ ಸೋಮಸುಂದರಾಮ್.

ಆಕಾಶವಾಣಿ ಹಾಸನ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸ್ವಸ್ತಿಕ್ ಚಿತ್ರದ ಗೀತೆ, ಉಪೇಂದ್ರ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ್.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ರಾಜೇಶ್ ಹಾಗೂ ಲತಾ ಹಂಸಲೇಖ ಅವರ ಯುಗಳ ಸ್ವರದಲ್ಲಿ ಕೇಳಿ ತಾಯಿ ಇಲ್ಲದ ತವರು ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಬರುತ್ತದೆ. ಮುಖದ ಮೇಲೆ ಹಣೆಯಲ್ಲಿ ಹಚ್ಚೆ ಗುರುತು ಇರುತ್ತದೆ. ಈಗ ಹೇಳಿದ 61 ವರ್ಷ ವಯಸ್ಸಿನ ಲಕ್ಷ್ಮಮ್ಮ ಎಂಬುವರ ಬಗ್ಗೆ ಮಾಹಿತಿ ದೊರೆತಲ್ಲಿ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆ ಕೋರಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಹೇಗಿದೆ? 9480804701. ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಇದೊಂದು ಪ್ರಕಟಣೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ವತಿಯಿಂದ ಚಿತ್ರಕಲೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಚಿತ್ರಕಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಕರ್ನಾಟಕದ ಅಂಗೀಕೃತಗೊಂಡ ಚಿತ್ರಕಲಾ ವಿದ್ಯಾಲಯಗಳಲ್ಲಿ ಚಿತ್ರಕಲಾ ಚಿತ್ರಣಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಿಎಫ್ಎ ಅಥವಾ ಎಂಎಫ್ಎ ವ್ಯಾಸಂಗ ಮಾಡುತ್ತಿರುವ ಚಿತ್ರಕಲಾ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿದಾರರು ಕರ್ನಾಟಕದವರಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ವಿವರಗಳೊಂದಿಗೆ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಎರಡು ಭಾವಚಿತ್ರ, ಈ ಹಿಂದೆ ವಿದ್ಯಾರ್ಥಿ ವೇತನ ಪಡೆದಿಲ್ಲವೆಂದು ಸಂಬಂಧಪಟ್ಟ ಕಲಾ ವಿದ್ಯಾಲಯದಿಂದ ಮುಖ್ಯಸ್ಥರು ಅಥವಾ ಪ್ರಾಚಾರ್ಯರ ದೃಢೀಕರಣದೊಂದಿಗೆ ದಿನಾಂಕ 30/6/2026 ಒಳಗಾಗಿ ಅಕಾಡೆಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ರಿಜಿಸ್ಟ್ರಾರ್ ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 560002 ಇವರಿಗೆ ತಲುಪಿಸಲು ಕೋರಿದೆ. ಹೆಚ್ಚಿನ ವಿವರಗಳಿಗಾಗಿ ಅಕಾಡೆಮಿಯ ವೆಬ್ಸೈಟ್ https://lalitakala.karnataka.gov.in, ಇಮೇಲ್ kla.karnataka@gmail.com ಹಾಗೂ ದೂರವಾಣಿ ಸಂಖ್ಯೆ 0802248027 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ

0: ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 211,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಅಫೆಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ದಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ದಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ

0: ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಹಾಸನ ಕೇಳುಗರೀಗ ಸಮಯ 2:40. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಸೋನು ನಿಗಮ್ ಅವರು ಹಾಡಿರುವ ಆಕ್ಸಿಡೆಂಟ್ ಚಿತ್ರದ ಗೀತೆ. ಗೀತೆಯ ರಚನೆ ಬಿ.ಆರ್. ಲಕ್ಷ್ಮಣರಾವ್ ಅವರಿಂದ. ಸಂಗೀತ ನೀಡಿದ್ದಾರೆ ರಿಕಿ ಕೆ.ಎಚ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಇವುಗಳ ಸ್ವರದಲ್ಲಿ ಕೇಳಿ ಅಂಚದ ಗಂಡು ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ರವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿ ಕಂಕಣ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದ ಅಭಯ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸುನೀತಾ ಗೋಪರಾಜು.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ವೇಳೆ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುವುದು.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 5:10. ಆತ್ಮೀಯ ಕೇಳುಗರಿಗೆಲ್ಲ ಅಶ್ವಿನಿ ಕಲ್ಲೂರು ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

ನಿಮ್ಮ ಸಂದೇಶ ಮೇಘ ಸಂಗೀತ. ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ಸಂದೇಶಗಳನ್ನಾಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಸಂದೇಶ ಕಳುಹಿಸಲು ಸಂಖ್ಯೆ 9141686837ಕ್ಕೆ ಸಂದೇಶವನ್ನು ಕಳಿಸಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲನ್ನು ತಗೊಳ್ಳಿ, ನಿಮ್ಮ ಊರು, ನಿಮ್ಮ ಹೆಸರು, ನೀವು ಮೆಚ್ಚಿರುವಂಥ ಗೀತೆ, ಅದು ಯಾವ ಚಿತ್ರದು, ಇಷ್ಟನ್ನು ಟೈಪ್ ಮಾಡಿ ಈಗ ಹೇಳಿದ್ದ ಮೊಬೈಲ್ ಸಂಖ್ಯೆ 9141686837ಕ್ಕೆ ಸಂದೇಶವನ್ನು ಕಳಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ. ಮೊದಲನೆಯ ಸಂದೇಶ ಬಂದಿದೆ, ನೋಡೋಣ. ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಒಲವೇ ಜೀವನ ಲೇಖಾಚಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಸನದ ಉತ್ತರ ಬಡಾವಣೆಯಿಂದ ಮಂಗಳಾ ಕಿಟ್ಟಿ ಹಾಗೂ ಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅವರು. ಕೇಳಿ ಇವರ ಮೆಚ್ಚಿನ ಗೀತೆಯನ್ನು ಒಲವೇ ಜೀವನ ಲೇಖಾಚಾರ ಚಿತ್ರದಿಂದ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನಾಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಸಂದೇಶವನ್ನು ನೋಡುವಂತಹ ಸಮಯ, ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ, ನಮಗಾಗಿ ಅಣ್ಣಾ ಬಾಂಡ್ ಚಿತ್ರದಿಂದ ಏನೆಂದು ಹೆಸರಿಡಲಿ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ನಿಮಗೂ ಕೂಡ ನಮಸ್ತೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಈ ಸಂಜೆ 6:20 ಕಿಸಾನ್ ವಾಣಿಯಲ್ಲಿ ಕೃಷಿ ಕಂಕಣ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಹಾಸನ ಆಕಾಶವಾಣಿಯಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನು ಆಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೌನ ಕೇಳ್ತಾ ಇದ್ದೀರಾ? ಮುಂದಿನ ಸಂದೇಶವನ್ನ ನೋಡೋಣ. ನಮಸ್ತೆ ಮೇಡಮ್, ಶುಭ ಸಂಜೆ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಶ್ರುತಿ ಚಿತ್ರದಿಂದ ಜನುಮ ಜನುಮದಲ್ಲೂ ನಿನ್ನೊಲುವ ಬಿಡುವೆ ಈ ಗೀತೆಯನ್ನ ಪ್ರಸಾರ ಮಾಡುವಿರಾ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಹಾಸನದಿಂದ ಮಮತಾ ಮಂಜುನಾಥ್, ಖುಷಿ ಹಾಗೂ ಕುಶ್ಮಿತಾ. ನಿಮಗೂ ಕೂಡ ನಮಸ್ತೆ, ಶುಭ ಸಂಜೆ. ನಿಮ್ಮ ಮೆಚ್ಚಿನ ಗೀತೆ ಎಲ್ಲ ಆಕಾಶವಾಣಿಯ ಕೇಳುಗರಿಗಾಗಿ ಶ್ರುತಿ ಚಿತ್ರದ್ದು ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಎಲ್ಲ ಕೇಳುಗರಿಗಾಗಿ ನಿಮ್ಮ ಮೆಚ್ಚಿನ ಈ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಕೆಜೆ ಯೇಸುದಾಸ್ ಮತ್ತು ಮಂಜುಳಾ ಗುರುರಾಜ್. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ನಮ್ಮ ಹಾಸನ ಜನತೆ ಕೇಳುಗರಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರ ನಮಸ್ಕಾರಗಳು. ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದು ಯಾವಾಗ ಅಂದರೆ ದಿನಾಂಕ 28 June ಇದೇ ವರ್ಷ. ಈಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗುತ್ತೆ. ತಪ್ಪದೆ ತಾವು ಬೂತ್ಗೆ 28 ಭೇಟಿ ಕೊಡಬೇಕು, ತಮ್ಮ ಮಗುವಿಗೆ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು. ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 29, 30 ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ. ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಅನ್ನ ಕಡ್ಡಾಯವಾಗಿ ಹಾಕಿಸ್ಬೇಕು. ಇನ್ನು ನಗರ ಪ್ರದೇಶಗಳಲ್ಲಿ 3 ದಿನ ನಾವು ಮಾಡ್ತವೆ. 29, 30, 1 ಸಹ ಅವರು ಮನೆ ಮನೆಗೆ ಭೇಟಿಯನ್ನ ನೀಡಿ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನ ಹಾಕಲಾಗುತ್ತದೆ. 2 ಹನಿ ಪಲ್ಸ್ ಪೋಲಿಯೋದಿಂದ ಮಕ್ಕಳ ಜೀವನ ಆರೋಗ್ಯಕರವಾಗಿ ಆಗುತ್ತೆ. ನಮ್ಮ ದೇಶವನ್ನ, ನಮ್ಮ ಸಮಾಜವನ್ನ ಪೋಲಿಯೋ ಮುಕ್ತವನ್ನಾಗಿ ಮಾಡಬೇಕು ಅಂದ್ರೆ ಕೇವಲ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಮಕ್ಕಳಿಗೆ ನೀಡಿ. ಧನ್ಯವಾದಗಳು.

ಮುಂದಿನ ಕೋರಿಕೆ. ಅಪರಂಜಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ಪ್ರಸಾರ ಮಾಡಿ ಇಂತ ಕೋರಿಕೆಯನ್ನು ಕಳಿಸಿದ್ದಾರೆ ಹಿರಿಯೂರು ತಾಲೂಕು ಮಾರಿಕಣಿವೆಯಿಂದ ಗಗನ್ ರಾಜ್ಕುಮಾರ್ ಅವರು. ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಗೀತೆಯನ್ನು ಬರೆದಿದ್ದಾರೆ ವಿಜಯ ನರಸಿಂಹ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಕೇಳುಗರೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೃಷಿ ಕಂಕಣ ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:00 ಯುವವಾಣಿಯಲ್ಲಿ ಇನ್ಫೋಟೆಕ್ ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ನಿಖಿತಾ ಎಂಪಿ. 8:30 ಗಜಲ್ಸ್ ಕೇಳಬಹುದು. 9:30 ಕಾವ್ಯವಾಚನದಲ್ಲಿ ರತ್ನಾಕರ ವರ್ಣೀಯ ಭರತೇಶ ವೈಭವದಿಂದ ಆಯ್ದ ಭಾಗ ಕಿರುಬೆರಳ ಸಟ್ಟೆ. ನಂತರ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಭಾಗ ರಾಜ್ಯ ಸಮರ್ಪಣೆ ಪ್ರಸಾರವಾಗಲಿದೆ. ವಾಚಿಸುತ್ತಾರೆ ಇಂದಿರಾ ಶಾಸ್ತ್ರಿ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಗಲಿದೆ. ನೀವು ಕೇಳ್ತಾ ಇದ್ದೀರಾ ಹಾಸನ ಆಕಾಶವಾಣಿಯಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನಾಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದಿನ ಸಂದೇಶವನ್ನು ನೋಡೋಣ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ರು, ಗಂಗಪ್ಪ ಬಡಿಗೇರ್, ಶಂಸುದ್ದೀನ್ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಗಾಗಿ ಶ್ರಾವಣ ಬಂತು ಚಿತ್ರದ ಗೀತೆಯಿಂದ ಒಂದು ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ ಕೇಳಿ. ನಿಮ್ಮ ಮೆಚ್ಚಿನ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಎಂ ರಂಗರಾವ್ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ ಕೇಳಿ. ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಬೀಡು.
1: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
2: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
3: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
1: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

ನೀವು ಟ್ಯೂನ್ ಮಾಡಿದ್ದೀರಾ ಹಾಸನ ಆಕಾಶವಾಣಿ ಕೇಂದ್ರದಿಂದ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ ಪ್ರಸಾರ ಆಗ್ತಾ ಇದೆ. ಮುಂದಿನ ಸಂದೇಶ, ಶುಭ ಸಂಜೆ ಮೇಡಮ್. ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ನಮಗಾಗಿ ಈ ಸೊಗಸಾದ ಗೀತೆಯನ್ನ ದಯವಿಟ್ಟು ಪ್ರಸಾರ ಮಾಡುವಿರಾ? ನಮಗಾಗಿ ಆನಂದ ಭೈರವಿ ಚಿತ್ರದಿಂದ ಮಲಗಿರುವೆಯ ರಂಗನಾಥ ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಸನದಿಂದ ದೇವರಾಜ್, ಶೋಭಾ, ಶ್ರದ್ಧಾ ಹಾಗೂ ಸಮರ್ಥ ಅವರು, ನಿಮಗೂ ಕೂಡ ಶುಭ ಸಂಜೆ. ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗುತ್ತೆ. ಸೊಗಸಾದ ಗೀತೆಯನ್ನ ಕೇಳಿದ್ದೀರಾ, ಈಗ ಕೇಳಿ ನಿಮ್ಮ ಮೆಚ್ಚಿನ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಸಂಗೀತ ನೀಡಿದ್ದಾರೆ ಎನ್ ರಮೇಶ್.

ಟಕಾಜಿ ಕುದ್ದ ಧಿಂಗಿಣ ತಂತ ಜಂತ ತರಗಡ ತಗತಿ ಟಕಾಜಿ ಕುದ್ದ ಧಿಂಗಿಣ ತಂತ ಜಂತ ತರಗಡ ತಗತಿ ಟಕಾಜಿ ಕುದ್ದ ಧಿಂಗಿಣ ತಂತ ಜಂತ ತರಗಡ ತಗತಿ ಟಕಾಜಿ ಕುದ್ದ ಧಿಂಗಿಣ ತಂತ ಜಂತ ತರಗಡ ತಗತಿ ಟಕಾಜಿ ಕುದ್ದ ಧಿಂಗಿಣ ತಂತ ಜಂತ ತರಗಡ ತಗತಿ ಟಕಾಜಿ ಕುದ್ದ ಧಿಂಗಿಣ ತಂತ ಜಂತ ತರ

ಶ್ರೀ ಉದಯಶಂಕರವರ ಸಾಹಿತ್ಯ ರಾಜ ನಾಗೇಂದ್ರ ಅವರ ಸಂಗೀತವಿರುವ ಜೀವಕ್ಕೆ ಜೀವ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ಪಿ ಶೈಲಜಾ. ಈ ಗೀತೆಯ ಅಭಿಲಾಷಿಗಳು ಚಿತ್ರದುರ್ಗದ ಅಮೃತ ರಮೇಶ್ ಅವರು.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕೇಳುಗರೆ, 5:45 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಸಂದೇಶ: ಹಾಯ್ ಮೇಡಮ್, ನಮಸ್ಕಾರ. ನಾನು ಅನ್ನಪೂರ್ಣ, ಹಾಸನದಿಂದ ಮೆಸೇಜ್ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮನಿಗೋಸ್ಕರ ದತ್ತ ಮೂವಿಯಿಂದ ಸಾಂಗನ್ನು ಹಾಕಿ ಪ್ಲೀಸ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗುತ್ತೆ. ಇದು ನಿಮ್ಮದೇ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ನಿಮ್ಮ ಅಮ್ಮನಿಗೋಸ್ಕರ. ದತ್ತ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಮಧು ಬಾಲಕೃಷ್ಣ. ಕೆ ಕಲ್ಯಾಣ್ ಅವರ ಈ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಪಿ ಪಟ್ನಾಯಕ್. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಾಗಚಂದ್ರಿಕಾ. ಈ ಗೀತೆಯನ್ನ ಕೇಳಬೇಕೆಂದು ಸಂದೇಶವನ್ನ ಕಳಿಸಿದ್ದಾರೆ ಚಿಕ್ಕಮಗಳೂರಿನಿಂದ ಚಿದಾನಂದ ಹಾಗೂ ನಿಶ್ಚಲ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯ ಕೋರಿಕೆ, ಬಿಕೆ ಸುಮಿತ್ರಾ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ ನಮ್ಮ ಊರು ಚಿತ್ರದ ಗೀತೆಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಚಿಕ್ಕಮಗಳೂರಿನ ಕಣದಾಳು ಹೊಸ ಬಡಾವಣೆಯಿಂದ ಹೆಚ್ ಆರ್ ರುದ್ರಸ್ವಾಮಿ, ಹೆಚ್ ಹೇಮಲತಾ ಹಾಗೂ ಹೆಚ್ ಆರ್ ವಿದ್ಯಾಶ್ರೀ ಅವರು. ಕೇಳಿ ನಿಮ್ಮ ಮೆಚ್ಚಿನ ಗೀತೆ ನಮ್ಮ ಊರು ಚಿತ್ರದ್ದು.

0: ಇದುವರೆಗೂ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇತದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ

0: ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8 ಯುವವಾಣಿಯಲ್ಲಿ ಇನ್ಫೋಟೆಕ್, ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳ್ವಾರ್. 8:30 ಗಜಲ್ಸ್, 9:15 ಸ್ಪಾಟ್ಲೈಟ್, 9:30 ನಮ್ಮ ನಿಲಯದಿಂದ ಕಾವ್ಯವಾಚನ, ರತ್ನಾಕರ ವರ್ಣೀಯ ಭರತೇಶ ವೈಭವದಿಂದ ಆಯ್ದ ಭಾಗ ಕಿರುವೆರಳ ಸಟೆ, ನಂತರ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಭಾಗ ರಾಜ್ಯ ಸಮರ್ಪಣೆ. ವಾಚಿಸುತ್ತಾರೆ ಇಂದಿರಾ ಶಾಸ್ತ್ರಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾಥಾ ಚಲ್ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಶಹಸೀನಾ ಬೇಗಂ ಅವರಿಂದ, 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ, 7:15 ಹಾಸನ ಜಿಲ್ಲೆಯಲ್ಲಿ 2026 ವರ್ಷದ ಪಲ್ಸ್ ಪೋಲಿಯೋ ಅಭಿಯಾನ ಕುರಿತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಚ್ ಅನಿಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:45 ಸಹಜ ಹೆರಿಗೆ, ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನಿಲ್ ವೈಆರ್. ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ ಪ್ರಸಾರವಾಗಲಿದೆ. 8:30 ಗಾಂಧಿ ಸ್ಮೃತಿ, 8:45 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ, 9:00 ಯೋಗಾಮೃತ ವಿಷಯ ಷಟ್ಕರ್ಮ ಭಾಗ ಒಂದು. ಭಾಗವಹಿಸುತ್ತಾರೆ ಡಾ ತ್ರಿಶೂಲ್ ದೇವ್ ಟಿಎ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಚಿತ್ರಚೈತ್ರ. 10:00 ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಜ್ಞಾನದೀವಿಗೆ. 10:30 ವಾಟ್ಸ್ಆಪ್ ಗೀತೆಗಳು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಗೋಟು ವಾದ್ಯವಾದನ. 12:05 ವನಿತಾ ವಿಹಾರ. ಡಾ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾ ಕೆಜಿ ಕವಿತಾ. ನಿರ್ವಹಣೆ ಸುಜಾತ ಎಫ್ ತಳ್ವಾರ್. 12:35 ಆರೋಗ್ಯ ಸಂಚಿಕೆಯಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿಪಥ, 1:20 ಭಾವಗೀತೆಗಳು, 1:30 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಬಹುದು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, 4:00 ಗೀತ್ ಭರೋ ಕಹಾನಿ ಪ್ರಸಾರವಾಗಲಿದೆ. ನಾಳೆ ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಜಿ ಯೋಧನ ಸಾವಯವ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕುರುಬರಹಳ್ಳಿ ತಾಂಡಾದ ಪ್ರಗತಿಪರ ಕೃಷಿಕ ಕೃಷ್ಣಾನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು. 8:00 ಯುವವಾಣಿಯಲ್ಲಿ ಪ್ರಬುದ್ಧ ಭೀಮ ಯುವಕರ ಸಂಘದ ಸದಸ್ಯರಿಂದ ಜನಪದ ವೈವಿಧ್ಯ. 8:30 ಗಜಲ್ಸ್, 9:15 ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್, 10:00 ನಮ್ಮ ನಿಲಯದಿಂದ ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾಥಾ ಚಲ್ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Commerce and Industry Minister Piyush Goyal has said the Free Trade Agreement FTA with the United Kingdom is the most comprehensive agreement that India has entered into so far. Addressing the India Global Forum IGF

0: ಅನೇಕ ಕೊಡುಗೆಗಳು, ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಕೇಳುಗರ ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ ಹಾಸನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಜಿಲ್ಲೆ ಇವರ ಸಹಯೋಗದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನ ಇದೇ ತಿಂಗಳ 27ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದಿರಿ.
1: ನಮ್ಮ ಹಾಸನ ಜನತೆ, ಕೇಳುಗರಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರ ನಮಸ್ಕಾರಗಳು. ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದು ಯಾವಾಗ ಅಂದರೆ ದಿನಾಂಕ 28ನೇ ತಾರೀಕು ಜೂನ್ ಇದೇ ವರ್ಷ. ಈಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗುತ್ತೆ. ತಪ್ಪದೆ ತಾವು ಬೂತ್ಗೆ 28ನೇ ತಾರೀಕು ಭೇಟಿ ಕೊಡಬೇಕು, ತಮ್ಮ ಮಗುವಿಗೆ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು. ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 29ನೇ ತಾರೀಕು 30ನೇ ತಾರೀಕು ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ. ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಅನ್ನ ಕಡ್ಡಾಯವಾಗಿ ಹಾಕಿಸ್ಬೇಕು. ಇನ್ನು ನಗರ ಪ್ರದೇಶಗಳಲ್ಲಿ 3 ದಿನ ನಾವು ಮಾಡ್ತವೆ. 29, 30, 1ನೇ ತಾರೀಕು ಸಹ ಅವರು ಮನೆ ಮನೆಗೆ ಭೇಟಿಯನ್ನ ನೀಡಿ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕಲಾಗುತ್ತದೆ. 2 ಹನಿ ಪಲ್ಸ್ ಪೋಲಿಯೋದಿಂದ ಮಕ್ಕಳ ಜೀವನ ಆರೋಗ್ಯಕರವಾಗಿ ಆಗುತ್ತೆ. ನಮ್ಮ ದೇಶವನ್ನ, ನಮ್ಮ ಸಮಾಜವನ್ನ ಪೋಲಿಯೋ ಮುಕ್ತವನ್ನಾಗಿ ಮಾಡಬೇಕು ಅಂದ್ರೆ ಕೇವಲ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಮಕ್ಕಳಿಗೆ ನೀಡಿ. ಧನ್ಯವಾದಗಳು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಕೇಳುಗರೆ, ಸಂಜಾರೋ ಇವತ್ತರ ಕೃಷಿ ಕಂಕಣ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

ಅಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಶಂಕರ್ ಶಾನುಭಾಗ್ ಅವರ ಧ್ವನಿಯಲ್ಲಿ ದ ರಾ ಬೇಂದ್ರೆ ಅವರ ರಚನೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹಾಸನ ಆಕಾಶವಾಣಿಯಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ಆಕಾಶವಾಣಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ. ಬರೆದವರು ಡಿ ಶ್ರೀಕಾಂತ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ

0: ಲಾಗುತ್ತಿದೆ. 2026 ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಜೂನ್ 20ರಿಂದ 29ರವರೆಗೆ ಸಿದ್ದತೆ, ತರಬೇತಿ, ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 7ರಂದು ಅಂತಿಮ ಪಟ್ಟಿ ಪ್ರಕಟ, ಮತಗಟ್ಟೆಗಳ ಪುನರ್ ವಿಂಗಡಣೆ ಪ್ರಕ್ರಿಯೆ ಜುಲೈ 29ರೊಳಗೆ ಪೂರ್ಣಗೊಳ್ಳಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ. ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್, ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು, ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27ಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ.

0: ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕೇಳುಗರೆ, ಈ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ವೃತ್ತಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:00 ಯುವವಾಣಿಯಲ್ಲಿ ಇನ್ಫೋಟೆಕ್, ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. 8:45 ಗಜಲ್ಸ್, 10:00 ಕಾವ್ಯವಾಚನ ಪ್ರಸಾರವಾಗಲಿದೆ. 9:30 ಕಾವ್ಯವಾಚನ, 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಮೂಡಿಬರಲಿದೆ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ. 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು

0: ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು, ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ದಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು, ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ದ ವಿಮಾನವು ಎಲ್ಲ ಅಭಿವೃದ್ದಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ದಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
3: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ. ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
5: ಆಕಾಶವಾಣಿ ಹಾಸನ.

0: ಕಂಕಣ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: ಕೃಷಿ ಕಂಕಣ.
1: ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
1: ಆಲಿಸಿ ಕೃಷಿ ಕಂಕಣ.

0: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಭೂಮಿಯನ್ನು ಹದ ಮಾಡುವುದರಿಂದ ಹಿಡಿದು ನಮ್ಮ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ದು ಮಾರಾಟ ಮಾಡುವವರೆಗೆ ಏನೆಲ್ಲ ವಿವಿಧ ಚಟುವಟಿಕೆಗಳು ನಡೆಯುತ್ತೋ ಆ ಎಲ್ಲ ಚಟುವಟಿಕೆಗಳನ್ನು ಕೂಡ ಉತ್ತೇಜಿಸುವ ಸಲುವಾಗಿ ಹಾಗೂ ನಮ್ಮ ಕೃಷಿಕರಿಗೆ ನೆರವಾಗುವ ಸಲುವಾಗಿ ಕೃಷಿ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಿಕೊಂಡು ಅದನ್ನು ಅನುಷ್ಠಾನವನ್ನು ಮಾಡಿಕೊಂಡು ಬರ್ತಾ ಇದೆ. ಹೀಗೆ ಇರುವಂತಹ ಕಾರ್ಯಕ್ರಮಗಳ ಪೈಕಿ ಕೆಲವನ್ನು ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನು ನೀಡುತ್ತೆ, ಇನ್ನು ಕೆಲವು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಪ್ರೋತ್ಸಾಹವನ್ನು ಮಾಡುತ್ತೆ. ಈ ನಿಟ್ಟಿನಲ್ಲಿ ಈ ಕೇಂದ್ರ ಪುರಸ್ಕೃತ ಯೋಜನೆಗಳು ಯಾವ್ಯಾವು ಇದ್ದಾವೆ, ಅವುಗಳಿಂದ ನಮ್ಮ ಕೃಷಿಕರು ಹೇಗೆ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರು. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ ಮಸೂದ್ ಅವರು, ನಮಸ್ಕಾರ.
0: ಈ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ಸಾಮಾನ್ಯವಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕರೀತಾ ಇರ್ತವೆ ವಿವಿಧ ಇಲಾಖೆಗಳಲ್ಲಿ. ಕೇಂದ್ರ ಪುರಸ್ಕೃತ ಯೋಜನೆ ಅಂದರೆ ಏನು ಸರ್?
1: ಈಗ ಕೇಂದ್ರದಲ್ಲಿ ಅಂದರೆ ನಮ್ಮದೇನು ಈ ಕೇಂದ್ರ ಸರ್ಕಾರ ಇದೆಯಾ, ಅಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂತ ಒಂದು ವಿಭಾಗನೇ ಇದೆ,
0: ಸಚಿವಾಲಯ
1: ಇದೆ. ಆ ಸಚಿವಾಲಯದಿಂದ ಈ ಕೃಷಿಕರಿಗೋಸ್ಕರ ಮಾಡಿರತಕ್ಕಂಥ ಯೋಜನೆಗಳಿರುತ್ತೆ. ಈ ಒಂದು ಯೋಜನೆ ಮುಖಾಂತರ ರೈತರಿಗೆ ಅವರಿಗೆ ಏನೆಲ್ಲ ಆ ಒಂದು ಲಭ್ಯತೆಗಳು ಬೇಕು, ಸಹಾಯಧನದ ಬೇಕು, ಅವೆಲ್ಲವನ್ನೂ ಕೂಡ ಈ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ಅನುದಾನ ಆಯಾ

0: ರಾಜ್ಯಗಳಿಗೆ ಬಿಡುಗಡೆ ಆಗ್ತಕ್ಕಂಥದ್ದಾಗತ್ತೆ. ಆಯಾ ರಾಜ್ಯದಲ್ಲಿ ಕೆಲವೊಂದು ಬಾರಿ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಅನುಷ್ಠಾನ ಮಾಡ್ತಕ್ಕಂಥದ್ದಾಗುತ್ತೆ. ಕೆಲವು ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನದ ಸಮನ್ವಯ ಸಾಧಿಸಿ ಇನ್ನೂ ಹೆಚ್ಚುವರಿ ಸಹಾಯಧನ ಬೇಕಾದಲ್ಲಿ ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ. ಆ ಸಮನ್ವಯಗೊಳಿಸಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಬಹುತೇಕ ಹೆಚ್ಚಿನ ಅನುದಾನ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ಬರ್ತಕ್ಕಂಥದ್ದಾಗುತ್ತೆ. ಉಳಿದಂಥದ್ದು ರಾಜ್ಯದಿಂದಲೂ ಕೂಡ ಬರ್ತಕ್ಕಂಥದ್ದಾಗುತ್ತೆ.
1: ಸಾಮಾನ್ಯವಾಗಿ ನಮ್ಮ ಕೃಷಿ ಚಟುವಟಿಕೆ ಆರಂಭವಾಗ್ತಕ್ಕಂಥದ್ದು ಬಿತ್ತನೆಯ ಮೂಲಕ. ಅದಕ್ಕೂ ಮೊದಲು ನಾವು ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಬಿತ್ತನೆ ಒಂದು ಪ್ರಧಾನವಾದಂತಹ ಒಂದು ಕೃಷಿ ಚಟುವಟಿಕೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಈ ಬೀಜಗಳನ್ನು ಪೂರೈಕೆ ಮಾಡುವಂತಹ ಒಂದು ಯೋಜನೆ ಇದೆ. ಏನು ಈ ಯೋಜನೆ, ಇಲ್ಲಿ ಯಾವ ತರಹದ ಬೀಜಗಳ ಪೂರೈಕೆ ಆಗುತ್ತೆ, ಮತ್ತು ಇದಕ್ಕೆ ಕೇಂದ್ರ ಎಷ್ಟೆಲ್ಲ ಸಹಕಾರವನ್ನು ನೀಡುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ.
0: ಓಕೆ, ಈಗ ಆಲ್ರೆಡಿ ತಾವುಗಳೇ ತಿಳಿಸಿದಂತೆ ಕೃಷಿಯಲ್ಲಿ ಬೀಜಗಳಿಂದ ಹಿಡಿದು ಉಳುಮೆ ಮಾಡೋದ್ರಿಂದ ಹಿಡಿದು ವಿವಿಧ ಹಂತಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಹಾಯಧನವನ್ನು ರೈತರಿಗೆ ಒದಿಸ್ತಕ್ಕಂಥದ್ದು ಮತ್ತು ಸಾಕಷ್ಟು ಉಪಕರಣಗಳು ಪರಿಕರಗಳನ್ನು ಒದಿಸ್ತಕ್ಕಂಥದ್ದು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಬೀಜ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಇಂಪಾರ್ಟೆಂಟ್ ಇನ್ಪುಟ್ ಆಗ್ತಕ್ಕಂಥದ್ದಾಗುತ್ತೆ. ಈ ಬಿತ್ತನೆ ಬೀಜ ನಾವು ಸರಿಯಾದ ಸಮಯದಲ್ಲಿ ಸಕಾಲದಲ್ಲಿ ರೈತರಿಗೆ ಗುಣಮಟ್ಟದ ಬೀಜಗಳನ್ನು ಒರೆಸ್ತಕ್ಕಂಥದ್ದು ಅತ್ಯಂತ ಒಂದು ಪ್ರಮುಖವಾದ ಧ್ಯೇಯ ನಮ್ಮ ಕೃಷಿ ಇಲಾಖೆಯದು. ಅದರಲ್ಲೂ ಕೇಂದ್ರ ಪ್ರಸ್ತುತ ಯೋಜನೆಗಳ ಮುಖಾಂತರ ಬೀಜಗಳ ಪೂರೈಕೆ ಯೋಜನೆ ಅಂತೇಳಿ ಇದರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಅನುದಾನದಲ್ಲಿ ಏನು ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ, ಕೇಂದ್ರ ಸಾಮಾನ್ಯವಾಗಿ ಹಳೆ ತಳಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡೋದಿಲ್ಲ, ಹೊಸ ತಳಿಗಳಿಗೆ 8 ವರ್ಷದ ಒಳಗಡೆ ಇರತಕ್ಕಂಥ ತಳಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅಧಿಕ ಇಳುವರಿ ಹೈಬ್ರಿಡ್ಸು ಮತ್ತು ಪ್ರಾಮಾಣಿತ ಮತ್ತು ನಿಜ ಚೀಟಿ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ರೈತರಿಗೆ ಒದಗಿಸ್ಬಿಟ್ಟು ಒಳ್ಳೆಯ ಉತ್ತಮವಾದ ಇಳುವರಿ ಬರಬೇಕು ಮತ್ತು ರೋಗ ಕೀಟಗಳ ಬಾಧೆ ಇಲ್ಲದೇ ಇರತಕ್ಕಂಥ ಇಳುವರಿನ ಪಡೀಲಿಕ್ಕೆ ಏನು ಸಹಕಾರ ಬೇಕೋ ಅದಕ್ಕೆ ಬೇಕಾದಂಥ ಅನುದಾನವನ್ನು ಈ ಬೀಜಗಳ ಪೂರೈಕೆ ಯೋಜನೆಯಡಿಯಲ್ಲಿ ನಮ್ಮ ಕೃಷಿ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ.
1: ಬಿತ್ತನೆ ಬೀಜಗಳನ್ನು ಬಿತ್ತನೆಗೆ ಪೂರಕವಾಗಿ ಮತ್ತು ಬಿತ್ತನೆಯ ಕಾಲಕ್ಕೆ ಪೂರಕವಾಗಿ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಈ ಯೋಜನೆ. ನಮ್ಮ ಕೃಷಿ ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು. ನಮ್ಮ ಮಣ್ಣು ಫಲವತ್ತತೆ ಎಷ್ಟಿದೆ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಸಾವಯವ ಇಂಗಾಲ ಏನಿರುತ್ತೋ ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಬಹುತೇಕ ನಮ್ಮ ಮಣ್ಣಿನಲ್ಲಿ ಅಷ್ಟು ಫಲವತ್ತತೆ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಸಂಶೋಧನೆಗಳಿಂದ ಅದು ಗೊತ್ತಾಗಿರ್ತಕ್ಕಂಥದ್ದು. ಅದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿಯೂ ಕೂಡ ಒಂದು ಅಭಿಯಾನವನ್ನೇ ಕೇಂದ್ರ ಸರ್ಕಾರ ಪ್ರಾರಂಭವನ್ನು ಮಾಡಿದೆ, ಸಾವಯವ ಇಂಗಾಲ ಅಭಿಯಾನ ಅಂತ ಹೇಳಿ. ಏನು ಸರ್ ಇದು
0: ಸಾವಯವ ಇಂಗಾಲ? ಅತ್ಯಂತ ಭೂಮಿಯಲ್ಲಿ ಮಣ್ಣಿನಲ್ಲಿ ಪ್ರಮುಖವಾದಂಥ ಅಂಶ ಸಾವಯವ ಇಂಗಾಲ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ. ಇದು ಹೆಚ್ಚೆಚ್ಚು ಅಂಶ ಇದ್ದಷ್ಟು ಭೂಮಿ ಹೆಚ್ಚು ಫಲವತ್ತಾಗಿರುತ್ತೆ ಮತ್ತು ಹಾಕಿರ್ತಕ್ಕಂಥ ರಸಗೊಬ್ಬರಗಳನ್ನು ಚೆನ್ನಾಗಿ ಇರ್ಕೊಳ್ತಕ್ಕಂಥದ್ದಾಗುತ್ತೆ, ಬೆಳೆಯಲ್ಲಿ ಇಳುವರಿ ಹೆಚ್ಚು ಬರ್ತಕ್ಕಂಥದ್ದಾಗುತ್ತೆ. ಯೂಶ್ವಲಿ ಭೂಮಿಯಲ್ಲಿ 0.5% ಆ್ಯಂಡ್ ಅಬೋವ್ ಇದ್ದರೆ ಸಾವಯವ ಇಂಗಾಲ ಭೂಮಿ ಉತ್ತಮ ಗುಣಮಟ್ಟದ ಭೂಮಿಯಾಗಿದೆ ಅಂತಕ್ಕಂಥದ್ದಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ರೈತರು ರಸಗೊಬ್ಬರಗಳನ್ನೇ ಬಳಕೆ ಮಾಡ್ತಾ ಇರೋದ್ರಿಂದ ಮತ್ತು ಈ ಸಾವಯವ ಪದಾರ್ಥಗಳನ್ನು ಸಾವಯವ ಗೊಬ್ಬರಗಳನ್ನು ಕಡಿಮೆ ಮಾಡಿರೋದ್ರಿಂದ ಈ ಸಾವಯವ ಇಂಗಾಲದ ಅಂಶ ಕಡಿಮೆ ಆಗ್ತಾ ಇದೆ. ಇದು ನಮಗೆ ಅಡ್ಡ ಪರಿಣಾಮ ಬೀರೋದ್ರ ಜೊತೆಗೆ ಇಳುವರಿ ಮೇಲೂ ಕೂಡ ಸಾಕಷ್ಟು ತೊಂದರೆ ಮಾಡ್ತಕ್ಕಂಥದ್ದಾಗುತ್ತೆ ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಸಾವಯವ ಇಂಗಾಲವನ್ನು ಭೂಮಿಯಲ್ಲಿ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಹಸಿರೆಲೆ ಗೊಬ್ಬರಗಳ ಬೀಜಗಳ ವಿತರಣೆಯನ್ನು ಸಾವಯವ ಇಂಗಾಲ ಅಭಿಯಾನ ಅಂತಕ್ಕಂಥದ್ದು ಯೋಜನೆ ಮುಖಾಂತರ 75% ರಿಯಾಯಿತಿ ದರದಲ್ಲಿ ಎಲ್ಲ ರೈತರಿಗೂ ಕೂಡ ಈ ಬೀಜಗಳನ್ನು ಒದಗಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ರೈತರು ಈ ಒಂದು ಏನು ಹಸಿರೆಲೆ ಬೀಜ ಗೊಬ್ಬರ ಆದಂತಹ ದಯಂಚ ಸೆಣಬು ಇವುಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಅವನ್ನು ದಾಸ್ತಾನು ಮಾಡಿರ್ತೀವಿ. ಅವುಗಳನ್ನು ಪಡೆದುಬಿಟ್ಟು ತಾವುಗಳು ಈ ಒಂದು ಸಾವಯವ ಇಂಗಾಲ ಅಂಶವನ್ನು ಭೂಮಿಯಲ್ಲಿ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದಾಗಿದೆ.
1: ಇದು ಒಂದು ಬಹಳ ಪ್ರಮುಖವಾದಂತಹ ಒಂದು ಅಭಿಯಾನ ಆಗಿರುತ್ತೆ. ಇದನ್ನು ಪ್ರೋತ್ಸಾಹವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ಇವತ್ತು ಯಾವ ಬೆಳೆ ಬೆಳೆದರೂ ಕೂಡ ಅಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗಿ ಇರತಕ್ಕಂಥದ್ದು, ಪ್ರತಿಯೊಂದು ಬೆಳೆಗೂ ಕೂಡ ನಾವು ಇವತ್ತು ಸಿಂಪಡಣೆ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಕೃಷಿಕರಿಗೆ ಸಹಾಯವಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಸಸ್ಯ ಸಂರಕ್ಷಕಗಳು ಏನಿದ್ದಾವೋ ಅದು ರೋಗನಾಶಕ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಅದನ್ನು ಪೂರೈಕೆ ಮಾಡ್ತಕ್ಕಂಥ ಒಂದು ಯೋಜನೆಯು ಕೂಡ ಇದೆ. ಈ ಯೋಜನೆ ಏನು ಮತ್ತು ಹೇಗೆ ಇದು ಕೆಲಸವನ್ನು ಮಾಡುತ್ತೆ?
0: ಈಗ ಇತ್ತೀಚಿನ ದಿನಗಳಲ್ಲಿ ಏನು ಈಗ ಆಲ್ರೆಡಿ ಹೇಳಿದ್ವಿ, ಸಾವಯವ ಇಂಗಾಲ ಕಡಿಮೆ ಆಗಿದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಬೆಳೆಗಳಲ್ಲಿ ಏನಾಗ್ತಾ ಇದೆ, ಈ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚು ಕಾಣ್ತಾ ಇದೆ. ಈ ಸಕಾಲದಲ್ಲಿ ನಾವು ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡ್ದಾ ಹೋದರೆ ಅವು ನಮಗೆ ಕನ್ಸಿಡರಬಲ್ ಅಂದರೆ ಒಂದು ಅತ್ಯಂತ ಹೆಚ್ಚು ಹಾನಿ ಮಾಡ್ತಕ್ಕಂಥದ್ದು ಮತ್ತು ನಮಗೆ ಲಾಭವನ್ನು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವುಗಳನ್ನು ನಾವು ಸಕಾಲದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ

0: ಮುಖಾಂತರ ಈಗೇನು ಸಸ್ಯ ಸಂರಕ್ಷಣೆ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತೋ ಇಲ್ಲಿ ಅವಶ್ಯಕತೆ ಏನಿರುತ್ತೋ ಆ ಅವಶ್ಯಕ ಇರತಕ್ಕಂತಹ ಕೀಟನಾಶಕಗಳು ಮತ್ತೆ ರೋಗನಾಶಕಗಳನ್ನ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಈ ಸಹಾಯಧನದಲ್ಲಿ ನಿರಂತರವಾಗಿ ಕೊಡ್ತಕ್ಕಂಥದ್ದು ಯೋಜನೆ ಮೊದಲಿಂದನೂ ಆಗಿದೆ. ಈ ವರ್ಷನೂ ಕೂಡ ಈ ಯೋಜನೆ ಒಂದು ಮುಂದುವರಿತಕ್ಕಂಥದ್ದು. ಅದೇ ರೀತಿ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬಿಳಿ ಸುಳಿ ರೋಗ ಇಲ್ಲಿ ಮುಸುಕಿನ ಜೋಳದಲ್ಲಿ ಅತ್ಯಂತ ಹೆಚ್ಚು ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಮೆಟಲಾಕ್ಜಿಲ್ ಮತ್ತು ಮ್ಯಾಂಕೋಜಬ್ ಅದನ್ನು ಕಾಂಬಿನೇಷನ್ ಇರತಕ್ಕಂಥ ರಾಸಾಯನಿಕಗಳನ್ನು ನಾವು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಸಬ್ಸಿಡಿ ದರದಲ್ಲಿ ಈಗ ಆಲ್ರೆಡಿ ನಾವು ದಾಸ್ತಾನು ಮಾಡಿದ್ದೀವಿ. ರೈತರು ಇವನ್ನ ಸಕಾಲದಲ್ಲಿ ಪಡೆದುಬಿಟ್ಟು ಆ ರೋಗ ಬರೋಕಿನ ಪೂರ್ವದಲ್ಲೇ, ಯಾಕಂದ್ರೆ ಈಗ ಆಲ್ರೆಡಿ ಇದು ಕಂಟಿನ್ಯೂಡ್ ಇಲ್ಲಿ ಆಲ್ರೆಡಿ ಎಂಡಮಿಕ್ ಆಗಿರೋದ್ರಿಂದ ಸತತವಾಗಿ ರೋಗ ಬರ್ತಾ ಇರೋದ್ರಿಂದ ಈ ಒಂದು ಕೀಟನಾಶಕಗಳನ್ನು ರೋಗನಾಶಕಗಳನ್ನು ಬಳಕೆ ಮಾಡಿಕೊಂಡು ರೈತರು ಹತೋಟಿ ಮಾಡಿದ್ದೆ ಅದರಲ್ಲಿ ಒಳ್ಳೆಯ ಇಳುವರಿಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯತೆ ಇದೆ.
1: ಈ ರೋಗ ಮತ್ತು ಕೀಟಗಳನ್ನು ಬೀಜೋಪಚಾರ ಮಾಡುವ ಮೂಲಕವೂ ಕೂಡ ನಾವು ತಡಿಬಹುದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಬೀಜೋಪಚಾರಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ.
0: ಎಸ್, ಇದೆ. ಈಗೇನು ಸಸ್ಯ ಸಂರಕ್ಷಣೆ ಯೋಜನೆ ಕೇಂದ್ರ ಪ್ರಸ್ತುತ ಯೋಜನೆಯಲ್ಲಿ ಕೀಟನಾಶಕಗಳನ್ನು ಮೊದಲ ಆದ್ಯತೆಯಲ್ಲಿ ಕೊಡೋದಿಲ್ಲ. ಜೈವಿಕ ಪೀಡನಾಶಕಗಳು ಮತ್ತು ಜೈವಿಕ ನಿಯಂತ್ರಣ ಕಾರಕಗಳನ್ನು ಹೆಚ್ಚು ಆದ್ಯತೆ ಕೊಡತಕ್ಕಂಥದ್ದು ಮಾಡ್ತಾರೆ. ಯಾಕಂದರೆ ಈ ರಾಸಾಯನಿಕಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿದ್ರೆ ಮನುಷ್ಯನ ಆಹಾರದಲ್ಲಿ ಈ ರಾಸಾಯನಿಕಗಳು ಬಂದುಬಿಟ್ಟು ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ನೈಸರ್ಗಿಕವಾಗಿ ಕೂಡ ಅದು ಉತ್ತಮವಾಗಿ ಇಲ್ಲದೇ ಇರೋದ್ರಿಂದ ಮೊದಲನೇದಾಗಿ ಜೈವಿಕ ಪೀಡನಾಶಕಗಳು ಮತ್ತು ಜೈವಿಕ ನಿಯಂತ್ರಣ ಕಾರಕಗಳಾದಂಥ ಟ್ರೈಕೋಡರ್ಮಾ, ಸೂಡೋಮನಸ್ಸು ಇಂಥವನ್ನ ಮೊದಲ ಆದ್ಯತೆಯಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಇವನ್ನು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ದಾಸ್ತಾನು ಕರೆಸಿರ್ತೀವಿ. ಇವುಗಳನ್ನು ಕೂಡ ರೈತರು ಪಡೆದುಬಿಟ್ಟು ಅದನ್ನು ಸರಿಯಾದ ವಿಧಾನದಲ್ಲಿ ಬಳಸ್ತಕ್ಕಂಥದ್ದು ಮಾಡಿದರೆ ಡೆಫಿನೆಟ್ಲಿ ಈ ಕೀಟ ಮತ್ತು ರೋಗಗಳ ಬಾಧೆಯನ್ನು ಮೊದಲ ಹಂತದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ತಾವು ಈಗ ಹೇಳಿದಂತೆ ಬೀಜೋಪಚಾರ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತು ಕೇಳಿದ್ರಿ. ಕಂಟಿನ್ಯೂಡ್ ಒಂದೇ ತರಹದಂತ ಬೆಳೆ ಬೆಳೀತಾ ಇದ್ದಾಗ ನಮಗೆ ಗೊತ್ತಿರುತ್ತೆ ಈ ಇಂಥ ರೋಗಗಳು ಇಂಥ ಕೀಟಗಳು ಬಾಧೆ ಒಂದೇ ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಬೀಜಗಳನ್ನು ಬಿತ್ತುವ ಪೂರ್ವದಲ್ಲಿ ಬೀಜಗಳಿಗೆ ಈ ಒಂದು ಕೀಟನಾಶಕಗಳು ಮತ್ತು ರೋಗಗಳನ್ನು ಯಾವುದು ಬರುತ್ತೋ ಅದಕ್ಕೆ ಪೂರಕವಾದಂತಹ ರೋಗನಾಶಕಗಳು ಮತ್ತು ಕೀಟನಾಶಕಗಳನ್ನು ನಾವು ಬೀಜೋಪಚಾರ ಮಾಡೋದ್ರ ಮುಖಾಂತರ ಬಿತ್ತನೆ ಮಾಡಿದರೆ ಡೆಫಿನೆಟ್ಲಿ ಒಂದು ತಿಂಗಳವರೆಗೂ ಕೂಡ ನಾವು ಈ ರೋಗ ಮತ್ತು ಕೀಟಗಳ ಬಾಧೆಯಿಂದ ನಾವು ಹತೋಟಿ ಮಾಡಬಹುದು. ಜೊತೆಗೆ ಈಗ ಅದನ್ನೇ ನಾವು ಫೀಲ್ಡಲ್ಲಿ ಮಾಡುವಾಗ ಆ ಒಂದು ಪ್ರಮಾಣ ಕೀಟನಾಶಕ ಆಗಲಿ ರೋಗನಾಶಕಗಳ ಪೀಡನಾಶಕಗಳ ಬಳಕೆ ಹೆಚ್ಚಾಗುತ್ತೆ. ಆದರೆ ಈ ಬೀಜೋಪಚಾರ ಮಾಡೋದ್ರಲ್ಲಿ ಏನಾಗುತ್ತೆ, ಕಡಿಮೆ ಪ್ರಮಾಣದ ಆ ಒಂದು ಪೀಡನಾಶಕವನ್ನು ಬಳಸಿ ಭಾಳ ಎಫೆಕ್ಟಿವ್ ಆಗಿ ಯಾವುದೇ ರೀತಿಯ ನೈಸರ್ಗಿಕವಾಗಿ ನಮಗೆ ಅನಾನುಕೂಲ ಆಗದ ರೀತಿಯಲ್ಲಿ ಹತೋಟಿ ಮಾಡಲಿಕ್ಕೂ ಕೂಡ ಸಹಾಯಕವಾಗುತ್ತೆ.
1: ಹೀಗೆ ಇದು ಸಸ್ಯ ಸಂರಕ್ಷಣೆಗೆ ಇರತಕ್ಕಂಥ ಒಂದು ಯೋಜನೆ, ಇದರ ಸದ್ಬಳಕೆಯನ್ನು ನಮ್ಮ ಕೃಷಿಕರು
0: ಮಾಡಿಕೊಳ್ಬಹುದು.
1: ಇನ್ನು ಬಹಳ ಮುಖ್ಯವಾದಂಥ ಒಂದು ಯೋಜನೆ ಏನಪ್ಪ ಅಂತ ಹೇಳಿದ್ರೆ ಕೃಷಿ ಯಾಂತ್ರೀಕರಣ ಯೋಜನೆ. ಇವತ್ತು ಕೃಷಿ ಕಾರ್ಮಿಕರ ಸಂಖ್ಯೆ ಮತ್ತು ಲಭ್ಯತೆ ಕಡಿಮೆ ಆಗಿರುವ ನಿಟ್ಟಿನಲ್ಲಿ ಇದು ಬಹಳ ಪ್ರಮುಖವಾದಂತಹ ಒಂದು ಯೋಜನೆ. ಈ ಕೃಷಿ ಯಾಂತ್ರೀಕರಣ ಯೋಜನೆ ಹೇಗೆ ಕೆಲಸವನ್ನು ಮಾಡುತ್ತೆ?
0: ಈಗಾಗಲೇ ಕೃಷಿಯಿಂದ ಬಹಳಷ್ಟು ಜನ ವಿಮುಖರಾಗ್ತಾ ಇದ್ದಾರೆ.
1: ಹೌದು,
0: ಅದರಲ್ಲೂ ಪರ್ಟಿಕ್ಯುಲರ್ ಯುವಕರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಒಂದು ಕೃಷಿನ ಲಾಭದಾಯಕ ಮಾಡಬೇಕು ಮತ್ತು ಕೃಷಿಯಲ್ಲಿ ಕೃಷಿಕರು ತೊಡಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕೂಲಿ ಆಳುಗಳನ್ನು ನಂಬಿಕೊಂಡು ಕೂಲಿ ಆಳುಗಳನ್ನ ಮೇಲೆ ಅವಲಂಬಿಸಿ ಕೃಷಿ ಮಾಡಬಾರ್ದು. ಅದರಿಂದ ಏನಾಗುತ್ತೆ, ಹೆಚ್ಚು ವೆಚ್ಚ ಬರ್ತಕ್ಕಂಥದ್ದಾಗತ್ತೆ, ಕೃಷಿ ಲಾಭದಾಯಕ ಆಗೋದಿಲ್ಲ. ಈ ಕಾರಣದಿಂದ ಕೃಷಿ ಯಾಂತ್ರೀಕರಣ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆ ಒಂದು ಯೋಜನೆಯಲ್ಲಿ ನಮಗೆ ಕೃಷಿಕರಿಗೆ ಬೇಕಾದಂಥ ಅಂದರೆ ಉಳುಮೆ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮಾಡ್ತಕ್ಕಂಥ ಉಪಕರಣಗಳು ಮತ್ತು ಈ ಅಂತರ್ಬೇಸಾಯ ಮಾಡ್ತಕ್ಕಂಥ ಉಪಕರಣಗಳು, ಇದಲ್ಲದೆ ಮತ್ತು ಈ ಕಳೆ ಹೊಡಿತಕ್ಕಂಥ ಉಪಕರಣಗಳು, ಅದಲ್ಲದೆ ಮತ್ತು ಈ ಕೀಟ ಮತ್ತು ರೋಗಗಳು ಬಾಧೆ ಬಂದಾಗ ಅವುಗಳನ್ನ ಹತೋಟಿ ಮಾಡಲಿಕ್ಕೆ ಬಳಸ್ತಕ್ಕಂತಹ ಸ್ಪ್ರೇಯರ್ಸ್ಗಳಿಂದ ಹಿಡಿದು ತದನಂತರ ಕಟಾವಿಗೆ ಬೇಕಾದಂತಹ ಮೆಷಿನರೀಸ್ನು ಮತ್ತು ಕಟಾವಾದ ನಂತರ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಗ್ರೇಡಿಂಗು, ಇವೆಲ್ಲವಕ್ಕೂ ಕೂಡ ಈ ಕೃಷಿ ಯಾಂತ್ರೀಕರಣ ಮುಖಾಂತರ ನಾವು ಈ ಬೇರೆ ಬೇರೆ ಮೆಷಿನರೀಸ್ನ ಸಹಾಯದಲ್ಲಿ ಕೊಡ್ತಕ್ಕಂಥದ್ದು ಅವಕಾಶ ಇದೆ. ಇದರಲ್ಲಿ ನೋಡಿ ಟ್ರ್ಯಾಕ್ಟರ್ಗೂ ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಏನು ಭೂಮಿ ಸಿದ್ಧತೆ ಉಪಕರಣದ ಜೊತೆಗೆ ಈ ಟ್ರ್ಯಾಕ್ಟರ್ಗೂ ಕೂಡ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. 25 HP ಇಂದ 45 HP ವರೆಗೂ ಕೂಡ ಟ್ರ್ಯಾಕ್ಟರ್ಗೂ ಕೂಡ ಅವಕಾಶ ಈ ಒಂದು ಯೋಜನೆಯಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿದೆ. ಇದರಲ್ಲಿ ಏನಾಗಿದೆ, ಕೇಂದ್ರ ಪ್ರಸ್ತುತ ಯೋಜನೆಯಲ್ಲಿ 40% ಸಾಮಾನ್ಯ ರೈತರಿಗೆ ಅಂದರೆ ಈ ಜನರಲ್ ಕ್ಯಾಟಗರಿ ರೈತರಿಗೆ ಮತ್ತು 50% ಈ SC ST ರೈತರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಉಳಿದಂತೆ ಪೂರಕವಾಗಿ ರಾಜ್ಯ ಸರ್ಕಾರನ ಕೂಡ ಸಮನ್ವಯ ಸಾಧಿಸಿ SC ST ರೈತರಿಗೆ 90%, ಈಗೇನು 40% ಕೇಂದ್ರ ಸರ್ಕಾರ ಜನರಲ್ ರೈತರಿಗೆ ಕೊಡುತ್ತೆ, 20% ಆಗಿ 50% ಸಾಮಾನ್ಯ ವರ್ಗದ ರೈತರಿಗೂ ಕೂಡ ಈ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಸಕಾಲದಲ್ಲಿ ಒದಗಿಸ್ತಕ್ಕಂಥದ್ದು ಒದಗಿಸಿಬಿಟ್ಟು ಅವರು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಮತ್ತು ಹೆಚ್ಚಿನಂತ ಹೆಚ್ಚು ಯಶಸ್ವಿ ಇಳುವರಿನ ಪಡೀಬೇಕು ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮ ಸುಮಾರು ಒಂದು 16 ವರ್ಷದಿಂದನೂ ಕೂಡ ನಮ್ಮ

0: ಕೃಷಿ ಇಲಾಖೆಯಲ್ಲಿದೆ. ಈಗಲೂ ಕೂಡ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಎಷ್ಟು ಬೇಕಾದರೂ ಕೂಡ ಹಣವನ್ನು ಕೇಂದ್ರ ಸರ್ಕಾರ ಕೊಡಲಿಕ್ಕೆ ಇದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾ ಇದೆ.
1: ಹಾಂ ಹಾಂ, ಈಗ ಕೃಷಿ ಕಾರ್ಮಿಕರು ಕಡಿಮೆ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ಇಂತಹ ಯೋಜನೆಗಳ ಫಲಾನುಭವಿಗಳಾಗಿ ಅವರಿಗೆ ಅಗತ್ಯ ಇರತಕ್ಕಂತಹ ಯಂತ್ರಗಳನ್ನು ಖರೀದಿಯನ್ನು ಮಾಡಿಕೊಂಡು ಅವರು ಸಕಾಲದಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಬಹುದು. ಇನ್ನು ನೀರಾವರಿಗೂ ಕೂಡ ಆದ್ಯತೆಯನ್ನು ನೀಡಿ ಈ ಸೂಕ್ಷ್ಮ ನೀರಾವರಿ ಯೋಜನೆ ಅನ್ನುವಂಥದ್ದನ್ನು ಜಾರಿಗೆ ತಂದಿರತಕ್ಕಂಥದ್ದು ಏನು ಸರ್ ಇದು?
0: ಸೂಕ್ಷ್ಮ ನೀರಾವರಿ ನಮಗೆ ಗೊತ್ತಿದೆ, ಈಗ ಲಭ್ಯ ಇರುವ ಕಡಿಮೆ ನೀರನ್ನು ಭಾಳ ಪರಿಣಾಮಕಾರಿಯಾಗಿ ಉಪಯುಕ್ತ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಅದು ವಾಟರ್ ಯೂಸ್ ಎಫಿಷಿಯನ್ಸಿನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ. ಆಮೇಲೆ ನಮ್ಮ ಕರ್ನಾಟಕ ಮೇಜರಾಗಿ ಮಳೆ ಆಶ್ರಿತ ಪ್ರದೇಶ ಆಗಿದೆ. ಈಗೇನು ಈ ಕೃಷಿ ಹೊಂಡದಲ್ಲಿ ಆಗಲಿ ಅಥವಾ ಕೆರೆಗಳಲ್ಲಿ ಆಗಲಿ ಅಥವಾ ಆ ಬೋರ್ವೆಲ್ಗಳಲ್ಲಿ ಲಭ್ಯವಿರತಕ್ಕಂಥ ನೀರನ್ನ ಭಾಳ ಪರಿಣಾಮಕಾರಿಯಾಗಿ ಮತ್ತು ಅತ್ಯಂತ ಉಪಯುಕ್ತತೆಯಿಂದ ನಾವು ಬಳಸ್ಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ನೀರನ್ನು ಆ ನೀರಿನ ಮುಖಾಂತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀರಿನ ಸದ್ಬಳಕೆ ಆಗೋದಿಲ್ಲ, ಹೆಚ್ಚು ನೀರು ಪೋಲಾಗ್ತಕ್ಕಂಥದ್ದಾಗತ್ತೆ. ಈ ನೀರಿನ ಸದ್ಬಳಕೆ ಹೆಚ್ಚು ಮಾಡಬೇಕು ಮತ್ತು ನೀರಾವರಿ ಏರಿಯಾನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸೂಕ್ಷ್ಮ ನೀರಾವರಿ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದೆ. ಆ ಯೋಜನೆ ಮುಖಾಂತರ ಈ ಸ್ಪ್ರಿಂಕ್ಲರ್ಸು ಮತ್ತು ಜೆಟ್ಟು ಇವುಗಳನ್ನು ಕೃಷಿ ಇಲಾಖೆ ಮುಖಾಂತರ ಕೊಡ್ತಕ್ಕಂಥದ್ದು ಮಾಡುತ್ತೆ. ಬಹುತೇಕ ಎಲ್ಲ ಬೆಳೆಗಳಿಗೂ, ಕೃಷಿ ಬೆಳೆಗಳು ಮತ್ತು ಇವನ್ನು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಈ ಯೋಜನೆ ಇದೆ. ಕೃಷಿ ಇಲಾಖೆಯಲ್ಲಿ ನಾವು ಸ್ಪ್ರಿಂಕ್ಲರ್ ಸೆಟ್ಸ್ನ ಕೊಡ್ತಕ್ಕಂಥದ್ದು ಮಾಡ್ತೀವಿ. ನಮ್ಮ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಬೆಳೆಗಳಿಗೆ ಸ್ಪ್ರಿಂಕ್ಲರ್ ಸೆಟ್ ಕೊಡ್ತೀವಿ. ಅದೇ ಕಬ್ಬು ಮತ್ತು ಹತ್ತಿ ಅಂಥವಕ್ಕೆ ಡ್ರಿಪ್ ಇರಿಗೇಷನ್ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಇದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ, ನಾವು ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಅಳವಡಿಸ್ಕೊಂಡಿದ್ದೇ ಆಗಲಿ, 1 ಎಕರೆ ನೀರನ್ನ ಹಾಯ್ ನೀರಿನಲ್ಲಿ ಮಾಡ್ತಕ್ಕಂಥದ್ದು ಮಾಡೋ ಪದ್ಧತಿಯಲ್ಲಿ 5 ಎಕರೆಯಷ್ಟು ನಾವು ಏರಿಯಾನ ನೀರಾವರಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಒಂದು ನೀರಿನ ಉಪಯುಕ್ತತೆ ಜಾಸ್ತಿ ಮಾಡೋದ್ರ ಜೊತೆಗೆ ನಾವು ಕೊಟ್ಟಿರತಕ್ಕಂತಹ ಪರಿಕರಗಳು, ಅದರಲ್ಲೂ ಕೂಡ ರಸಗೊಬ್ಬರ ಅಂಥವನ್ನು ಭಾಳ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಆ ನೀರಿನಲ್ಲಿ ಕೊಟ್ಟಾಗ ಒಂದು ಪರಿಕರಗಳು ಪೋಲಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಅದವಾಗಿ ನೀರನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಏನಾಗುತ್ತೆ, ಬೆಳೆಗಳು ಕೂಡ ಒಳ್ಳೆಯ ಸಮೃದ್ಧಿಯಾಗಿ ಬರುತ್ತೆ ಮತ್ತು ಆಗಿರ್ತಕ್ಕಂಥ ಪೋಷಕಾಂಶಗಳು ಪೋಲಾಗಲ್ಲ. ಪೋಲಾಗೋರ ಜೊತೆಗೆ ನಮಗೆ ಈ ನೀರು ಮಾಲಿನ್ಯ ಮಾಡ್ತಕ್ಕಂಥದ್ದು ಮತ್ತು ಭೂಮಿ ಮಾಲಿನ್ಯ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ತಡೆಗಟ್ಟಬಹುದು. ಈ ಸೂಕ್ಷ್ಮ ನೀರಾವರಿ ಯೋಜನೆ ಅತ್ಯಂತ ಪ್ರಮುಖವಾದ ಯೋಜನೆ. ಇದರಲ್ಲಿ ಕೇಂದ್ರ ಸರ್ಕಾರ ಇತರ ರೈತರಿಗೆ 27% ಮತ್ತು ಈ SC/ST %33 ಕೊಡ್ತಕ್ಕಂಥದ್ದು ಮಾಡುತ್ತೆ. ಇದಕ್ಕೆ ಬೇಕಾದಂಥ ಪೂರಕ ಒಂದು ಅನುದಾನವನ್ನು ರಾಜ್ಯ ಸರ್ಕಾರನೂ ಕೂಡ ಕೊಟ್ಬಿಟ್ಟು ಎಲ್ಲ ವರ್ಗದ ರೈತರಿಗೂ ಕೂಡ 90% ರಿಯಾಯಿತಿ ದರದಲ್ಲಿ ಈ ಒಂದು ಸ್ಪ್ರಿಂಕ್ಲರ್ಸ್ ಉಪಕರಣಗಳನ್ನು ರೈತರಿಗೆ ಒದಗಿಸ್ತಕ್ಕಂಥದ್ದು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇರೋದ್ರಿಂದ ಡೆಫಿನೆಟ್ಲಿ ನಮ್ಮ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡ್ಬೋದು, ಜೊತೆಗೆ ಗುಣಮಟ್ಟದ ಉತ್ಪಾದನೆಯನ್ನು ಕೂಡ ಪಡೀಲಿಕ್ಕೆ ಅತ್ಯಂತ ಉಪಯೋಗ ಆಗಿರ್ತಕ್ಕಂಥದ್ದಾಗಿದೆ.
1: ಹೀಗೆ ಈ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಆಗಿರುತ್ತೆ. ನಮ್ಮ ಬೆಳೆಗಳಿಗೆ ಅನುಗುಣವಾಗಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಅಳವಡಿಕೆಯನ್ನು ಮಾಡಿಕೊಂಡು ಅವರು ಅದರಿಂದ ಅನುಕೂಲ.
0: ಇದರಲ್ಲಿ ಏನು ಅಂದರೆ, ನಾವು ಒಟ್ಟು ಮ್ಯಾಕ್ಸಿಮಮ್ 2 ಎಕ್ಟರ್ ವರೆಗೂ ಕೂಡ 90% ಸಬ್ಸಿಡಿ ಕೊಡ್ತಕ್ಕಂಥದ್ದು ಇದೆ. 2 ಎಕ್ಟರ್ ಮೇಲೆ ಹೋದಂಥ ನನ್ನ ಸಂದರ್ಭದಲ್ಲಿ 45% ಮಾತ್ರ ಸಬ್ಸಿಡಿ ಕೊಡ್ತಕ್ಕಂಥದ್ದಾಗಿದೆ. ರೈತರು ಅಪ್ ಟು 2 ಎಕ್ಟರ್ ಅಂದರೆ 5 ಎಕರೆ ವರೆಗೂ ಕೂಡ ಒಂದು 90% ಸಬ್ಸಿಡಿಯಲ್ಲಿ ಈ ಸ್ಪ್ರಿಂಕ್ಲರ್ ಸೆಟ್ನ ತಗೊಳ್ಳಿಕ್ಕೆ ಅವಕಾಶ ರೈತರಿಗಿದೆ. ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿಬಿಟ್ಟು ಅರ್ಜಿ ಹಾಕಿದಲ್ಲಿ ಅರ್ಜಿ ಮತ್ತು ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಈ ನೀರಿನ ಸೌಲಭ್ಯ ಇರತಕ್ಕಂಥದ್ದು, ಕೊಳವೆ ಬಾವಿ ಇರತಕ್ಕಂಥದ್ದು ಅಥವಾ ಕೃಷಿ ಹೊಂಡ ಇರತಕ್ಕಂಥದ್ರ ಬಂದು ಒಂದು ದೃಢೀಕರಣ ಕೊಟ್ಟಿದ್ದೆ, ಅದರಲ್ಲಿ ಕೂಡಲೇ 90% ಸಬ್ಸಿಡಿಯಲ್ಲಿ ಈ ಒಂದು ಉಪಕರಣವನ್ನು ರೈತರು ಪಡೆಯತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ.
1: ಕೇಂದ್ರ ಪುರಸ್ಕೃತ ಯೋಜನೆಗಳ ಪೈಕಿ ಮತ್ತೊಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಮತ್ತು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನುವಂಥದ್ದು ಏನು ಸರ್ ಈ ಕಾರ್ಯಕ್ರಮ ಮತ್ತು ಇದರಿಂದ ಹೇಗೆ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು?
0: ಇದು 2019 ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ, ಈಗ ನಮ್ಮಲ್ಲಿ ಬಹುತೇಕ ಸಣ್ಣ ಮತ್ತು ಅತಿಸಣ್ಣ ರೈತರಿದ್ದಾರೆ. ಆ ಸಣ್ಣ ಸಣ್ಣ ರೈತರುಗಳು ಏನಾಗುತ್ತೆ, ಈಗ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಸಕಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಅಥವಾ ಸಕಾಲದಲ್ಲಿ ಕೃಷಿ ಪರಿಕರಗಳನ್ನು ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಹಣಕಾಸಿನ ತೊಂದರೆ ಆಗ್ತಕ್ಕಂಥದ್ದಿತ್ತು. ಈ ಸಂದರ್ಭದಲ್ಲಿ ಬರೀ ಒಂದು ಕೃಷಿ ಪರಿಕರಗಳು ಕೊಡೋದ್ರ ಜೊತೆಗೆ ಅವ್ರಿಗೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಕೂಡ ಕೊಡಲಿಕ್ಕೆ ನಾವು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಕ್ಕಂಥದ್ದು ಬಂತು. ಈ ಯೋಜನೆ ಮುಖಾಂತರ ವರ್ಷಕ್ಕೆ ಒಟ್ಟು 6,000 ರೈತರಿಗೆ ಒದಗಿಸಿಕೊಡ್ತಕ್ಕಂಥದ್ದಾಗತ್ತೆ. 4 ತಿಂಗಳಿಗೊಮ್ಮೆ 2,000 ಅಂತೆ ರೈತರಿಗೆ ನೇರವಾಗಿ DBT ಮುಖಾಂತರ ನೇರ ನಗದು ವರ್ಗಾವಣೆ ಮಾಡೋದ್ರ ಮುಖಾಂತರ ರೈತರಿಗೆ ಈ ಅಕೌಂಟಿಗೆ ನಾವು ಕಳಿಸ್ತಕ್ಕಂಥದ್ದು ಮಾಡ್ತೀವಿ. ಅವರ ಹಣವನ್ನು

0: ಈ ಕೃಷಿ ಪರಿಕರಗಳನ್ನು ಸಕಾಲದಲ್ಲಿ ಖರೀದಿ ಮಾಡಲಿಕ್ಕೆ ಮತ್ತು ಸಕಾಲದ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಈ ಹಣವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮಾಡುವುದೇ. ಇದರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಸುಮಾರು ಕೋಟಿ ಗಂಟಲೆ ರೈತರಿಗೆ ಇದು ಒಂದು ನಿರಂತರವಾಗಿ ನಾವು ಕೊಡ್ತಾ ಇದ್ದೀವಿ. ಅದು ಭಾಳಷ್ಟು ಉಪಯೋಗ ಕೂಡ ಆಗಿದೆ ರೈತರಿಗೆ.
1: ಇದಿಷ್ಟು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೊಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಸೌಲಭ್ಯ ಅಂತ ಹೇಳಿ, ಏನು ಸರ್ ಇದು, ಇದರಿಂದ ಹೇಗೆ ನಮ್ಮ ಕೃಷಿಕರು ಅನುಕೂಲಗಳನ್ನು ಮಾಡಿಕೊಳ್ಬಹುದು?
0: ಆತ್ಮನಿರ್ಭರ ಅಭಿಯಾನ ಅಂತ ಸ್ಟಾರ್ಟ್ ಆಯಿತು ಆಕ್ಚುಲಿ ಕೇಂದ್ರ ಸರ್ಕಾರದಲ್ಲಿ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಸೌಲಭ್ಯಗಳನ್ನು ಒರೆಸ್ತಕ್ಕಂಥದ್ದು ಕೂಡ ಈ ಯೋಜನೆಯಲ್ಲಿ ನಮ್ಮ ಕೃಷಿ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡಿದ್ರು. ಇದರಲ್ಲಿ ಏನಾಗುತ್ತೆ, ಕೃಷಿಯಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ. ಉತ್ಪಾದನೆ ಆದ ನಂತರ ಸಾಕಷ್ಟು ಈ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋ ಕಾರಣದಿಂದ ಒಂದು ದಾಸ್ತಾನನ್ನ ಸರಿಯಾಗಿ ಸಂಗ್ರಹಣೆ ಮಾಡದೇ ಇರೋದು ಅಥವಾ ದಾಸ್ತಾನನ್ನ ಸರಿಯಾದ ರೀತಿಯಲ್ಲಿ ಪ್ರೋಸೆಸ್ಸು ಗ್ರೇಡಿಂಗು ಇವು ಮಾಡದಲೇ ಸಂಗ್ರಹಣೆ ಮಾಡಿದಾಗ ಸಾಕಷ್ಟು ಅದರಲ್ಲಿ ಲಾಸಸ್ ಆಗ್ತಾ ಇತ್ತು, ಪೋಲಾಗ್ತಾ ಇತ್ತು, ಹುಳಗಳು ಬೀಳ್ತಕ್ಕಂಥದ್ದಲ್ಲ. ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣದಿಂದ ಈ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಮುಖಾಂತರ ಈ ಗೋಡನ್ಗಳ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ಕೊಯ್ಲಿನೋತ್ತರ ಅವ್ರಿಗೆ ಚಟುವಟಿಕೆಗಳು ಬೇಕಾದಂತಹ ಸಹಾಯಧನ ಏನು ಬೇಕೋ ಅದನ್ನು ಕೊಡ್ತಕ್ಕಂಥದ್ದು ಈ ಯೋಜನೆ ಮುಖಾಂತರ ಮಾಡ್ತಕ್ಕಂಥದ್ದು ಮಾಡಿದೆ. ಇದರಲ್ಲಿ ಗರಿಷ್ಠ ಮಿತಿ 2 ಕೋಟಿವರೆಗೂ ಕೂಡ ಕೇಂದ್ರ ಸರ್ಕಾರ ಸಾಲ ಕೊಡಲಿಕ್ಕೆ ಅಶ್ಯೂರೆನ್ಸ್ ಕೊಡುತ್ತೆ. 7 ವರ್ಷವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ. ವಾರ್ಷಿಕವಾಗಿ ಶೇಕಡ 3 ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥದ್ದು ಮಾಡುತ್ತೆ. ಈ ರೀತಿ ಕೊಡೋದ್ರ ಮುಖಾಂತರ ಈ ದಾಸ್ತಾನು ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಗ್ರೇಡಿಂಗ್ ಮಾಡ್ತಕ್ಕಂಥದ್ದು, ಅವೆಲ್ಲವಕ್ಕೂ ಕೂಡ ರೈತರು ಪ್ರೊಡಕ್ಷನ್ ಮಾಡೋ ಅಂಥದ್ವರೆಗೂ ಅಷ್ಟೇ ಅಲ್ಲ, ಪ್ರೊಡಕ್ಷನ್ ಮಾಡಿದ ನಂತರ ಉದ್ಯಮ ಮಾಡಿಲ್ಲ ರೈತರು ಆಗಬೇಕು ಅನ್ನೋ ಕಾರಣದಿಂದ 2 ಕೋಟಿವರೆಗೂ ಕೂಡ ಸಹಾಯಧನವನ್ನು ವಹಿಸ್ತಕ್ಕಂಥದ್ದು ಅಂದರೆ ಸಾಲ ಕೊಡ್ತಕ್ಕಂಥದ್ದು ಮಾಡುತ್ತೆ. ಸಾಲಕ್ಕೆ ಆ ಸಬ್ಸಿಡಿ ಅವ್ರಿಗೆ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಇದಿರುತ್ತೆ. ಆಫ್ಟರ್ 7 ಇಯರ್ಸ್ ನಂತರ ಅವರು ಅದನ್ನ ರೀಪೇಮೆಂಟ್ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಅದನ್ನ ತೀರಿಸಿಬಿಟ್ಟು ಅವರ ಉದ್ಯಮವನ್ನು ಕಂಟಿನ್ಯೂ ಮಾಡ್ಕೊಳ್ತಕ್ಕಂಥದ್ದು ಮಾಡಬಹುದು.
1: ಇದು ಆತ್ಮ ನಿರ್ಭರ ಅಭಿಯಾನದ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಸೌಲಭ್ಯ ಅನ್ನುವಂಥದ್ದು. ಬೆಳೆ ವಿಮೆಯನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಬೆಳೆ ವಿಮೆಯ ಒಂದು ಪ್ರಯೋಜನವನ್ನು ಹೇಗೆ ಪಡಿಬಹುದು?
0: ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೃಷಿಯಲ್ಲಿ ಭಾಳಷ್ಟು ನಾವು ಈ ವಾತಾವರಣ ಮತ್ತು ಮಳೆ ಜೊತೆಗೆ ಜೂಜಾಟ ಆಡಿಕೊಂಡು ನಮ್ಮ ಕೃಷಿಕರು ಕೃಷಿ ಬೆಳೆಯನ್ನು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವು ಹಾಕಿರ್ತಕ್ಕಂಥ ಬೀಜ, ಹಾಕಿರ್ತಕ್ಕಂಥ ಇನ್ಪುಟ್ಸು, ಸಾಕಷ್ಟು ಏನು ಕ್ಯಾಪಿಟಲ್ಸ್ ಹಾಕಿರ್ತೀವೋ ಆ ಬಂಡವಾಳಗಳನ್ನು, ಆ ಬಂಡವಾಳ ಹಾಕಿರ್ತಕ್ಕಂಥದ್ದು ಎಷ್ಟೋ ಬಾರಿ ನಮಗೆ ಅದು ವಾಪಸ್ಸು ನಮಗೆ ತಗೊಳ್ಳಿಕ್ಕೂ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ರೈತರು ತುಂಬ ಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಆಗಬಾರ್ದು, ಅವರ ನೆರವಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಬೆಳೆ ವಿಮೆ ಯೋಜನೆ ಅಂತಕ್ಕಂಥದ್ದನ್ನ ಮಾಡಿದರು. ಏನು ರೈತರಿಗೆ ಮಧ್ಯಂತರ ಆಗಲಿ ಅಥವಾ ಸ್ಟಾರ್ಟಿಂಗಲ್ಲಿ ಮಳೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬೆಳೆ ವಿಮೆ ಅವರು ಮಾಡಿಸೋದ್ರ ಮುಖಾಂತರ ಅವರಿಗೆ ಪೂರ್ಣ ಪ್ರಮಾಣ ನಷ್ಟ ಆಗ್ತಕ್ಕಂಥ ತಡಿಬಹುದಾಗಿದೆ. ಇದರಲ್ಲಿ ಏನಾಗಿದೆ ಅಂತಂದರೆ, ಆ್ಯಕ್ಚುಲಿ ಈಗ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಕ ಆದಂಥ ಸಂದರ್ಭದಲ್ಲಿ ಏನು ಬೆಳೆ ನಷ್ಟ ಆಗ್ತಕ್ಕಂಥದ್ದಾಗುತ್ತೋ ಆ ನಷ್ಟಗಳಿಗೆ ಪೂರಕವಾಗಿ ಎಷ್ಟು ನಷ್ಟ ಆಗಿದೆ ಆ ನಷ್ಟವನ್ನು ಈ ಬೆಳೆ ವಿಮೆ ಮುಖಾಂತರ ಅವರು ಲಾಭವನ್ನು ಮಾಡಿಕೊಳ್ತಕ್ಕಂಥದ್ದು ಮಾಡಬಹುದಾಗಿದೆ. 3 ಥರದ್ದು ಇದರಲ್ಲಿ ಆ್ಯಕ್ಚುಲಿ ವ್ಯವಸ್ಥೆ ಇದೆ. ಇನ್ ಕೇಸು ಅವರು ಎಲ್ಲ ಇನ್ಪುಟ್ಸ್ ಕೂಡ ಖರೀದಿ ಮಾಡಿರ್ತಾರೆ ಆದರೆ ಕಾರಣಾಂತರದಿಂದ ಬಿತ್ತನೆ ಮಾಡೋಕ್ಕಾಗಲ್ಲ, ಪ್ರಿವೆಂಟೆಡ್ ಸೋಯಿಂಗ್ ಅಂತಕ್ಕಂಥದ್ದಿದೆ. ಇಲ್ಲಿ ಏನಾಗಿದೆ, ಪಂಚಾಯಿತಿನ ಒಂದು ಯೂನಿಟ್ ಆಗಿ ತಗೊಂಡಿರ್ತಾರೆ, ಕೆಲವು ಸಂದರ್ಭದಲ್ಲಿ ಕೆಲವು ಬೆಳೆಗಳಲ್ಲಿ ಹೋಬಳಿ ತಗೊಂಡಿರ್ತಾರೆ. ಆ ಯೂನಿಟಲ್ಲಿ ಶೇಕಡ 75% ಬಿತ್ತನೆ ಆಗಿಲ್ಲ ಅಂತಕ್ಕಂಥದ್ದಾಯಿತು ಅಂದರೆ ಅವರಿಗೆ ಆ್ಯಕ್ಚುಲಿ ಇಂಥ ಬೆಳೆ ಬೆಳೀತಾ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಿಶ್ಚಯ ಮಾಡಿರ್ತಾರೆ, ಇನ್ಪುಟ್ಸ್ ಖರೀದಿ ಮಾಡಿರ್ತಾರೆ, ಬೆಳೆನೇ ಬೆಳೆಯೋಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಪ್ರಿವೆಂಟೆಡ್ ಸೋಯಿಂಗ್ ಇನ್ವೋಕ್ ಮಾಡಿ ಅದನ್ನು ಅವ್ರಿಗೆ 25% ಅವರೇನು ವಿಮೆ ಮಾಡಿಸಿದ್ರು ಅಂದರೆ 25% ಅವ್ರಿಗೆ ನೇರವಾಗಿ ವಿಮಾ ಮೊತ್ತವನ್ನು ಕೊಡೋದ್ರ ಮುಖಾಂತರ ವಿಮೆಯನ್ನು ಅಲ್ಲಿಗೆ ಕ್ಲೋಸ್ ಮಾಡ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಅಂದರೆ ಇದರಲ್ಲಿ ಅವ್ರಿಗೆ ಪರಿಕರಗಳು ಏನು ಕೊಂಡಿರ್ತಾರೋ ಅಟ್ಲೀಸ್ಟ್ ಆ ಪಾರ್ಟರ ಅವ್ರಿಗೆ ಹಾಕಿರ್ತಕ್ಕಂಥ ಬಂಡವಾಳ ಅವ್ರಿಗೆ ರಿಕವರಿ ಆಗೋ ರೀತಿಯಲ್ಲಿ ಒಂದು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಮಿಡ್ ಟರ್ಮ್ ಅಡ್ವರ್ಸಿಟಿ ಅಂತ ಬೆಳೆ ಹಾಕಿರ್ತಾರೆ, ಬೆಳೆ ಹಾಕಿದ ನಂತರ ಮಧ್ಯಂತರದಲ್ಲಿ ಏನೋ ಮಳೆ ಬರದೇ ಇರತಕ್ಕಂಥದ್ದು ಅತಿಯಾದ ಮಳೆಯಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಆ ಅಂಥ ಸಂದರ್ಭಗಳು ಕೂಡ ಅದು ಎಷ್ಟು ನಷ್ಟ ಆಗ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ಒಂದು ಇನ್ವಾಕ್ ಮಾಡಿದ್ರು ಅಂದರೆ ಆ ಸಂದರ್ಭದಲ್ಲಿ ಕೂಡ ಒಂದು 25%ನ ಅವ್ರಿಗೆ ವಿಮಾ ಮೊತ್ತವನ್ನು ಕೊಡಿಸ್ಬಿಟ್ಟು ವಿಮೆಯನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಈಗ ಅವರು more than 50% ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ರಿಪೋರ್ಟ್ ಮಾಡಿದ ಮೇಲೆ ಅದನ್ನು ಇನ್ವೋಕ್ ಮಾಡಿದ ನಂತರ ಆ ಒಂದು 25% ಹಣವನ್ನು ವಿಮಾ ಮೊತ್ತವನ್ನು ಕೊಟ್ಬಿಟ್ಟು ಮತ್ತೆ ಆ ಇನ್ಸೂರೆನ್ಸ್ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗಿ ಕೊನೆಯಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ಎಷ್ಟು ನಷ್ಟ ಆಗಿದೆ, ಈ ಕೊಟ್ಟಿರ್ತಕ್ಕಂತ ಇನ್ನೂ ಜಾಸ್ತಿ ಆಗಿತ್ತು ಅಂದ್ರೆ ಆ ಡಿಫ್ರೆನ್ಸ್ ಅಮೌಂಟ್ನ ಕೊನೆಯಲ್ಲಿ ಕೊಡ್ತಕ್ಕಂಥದ್ದು ಚಾಲ್ತಿಯಲ್ಲಿದೆ. ಇನ್ನೊಂದು ನಿರ್ದಿಷ್ಟ ಅಂದ್ರೆ ಲೋಕಲೈಸ್ಡ್ ಕ್ಯಾಲಾಮಿಟೀಸ್ ಅಂತ ಆಗುತ್ತೆ. ಕೆಲಸ

0: ಸಂದರ್ಭದಲ್ಲಿ ಏನಾಗುತ್ತೆ, ವೈಡ್ ಸ್ಪ್ರೆಡ್ ಆಗೋದಿಲ್ಲ, ಅಲ್ಲಲ್ಲೇ ಸಿಕ್ಕಾಪಟ್ಟೆ ಎವಿ ಮಳೆ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ, ಆ ಲೋಕಲೈಸ್ಡ್ ಕೆಲಾಮಿಟಿ ಆಗಿರ್ತಕ್ಕಂಥ ರೈತರಿಂದ ನೇರವಾಗಿ ಅರ್ಜಿ ತಗೊಂಡ್ಬಿಟ್ಟು, ವಿಮೆ ಮಾಡಿಸಿರ್ತಕ್ಕಂಥ ರೈತರಿಗೆ ಮಾತ್ರ ಅವರು ಅರ್ಜಿ ತಗೊಂಡು ಅಲ್ಲಿ ಅಸೆಸ್ಮೆಂಟ್ ಮಾಡಿ ಈಲ್ಡ್ ಲಾಸ್ ಆಗಿರ್ತಕ್ಕಂಥದ್ದನ್ನ ಆ ಬೇಸಿಸ್ ಮೇಲೆ ಅವರಿಗೆ ಈ ವಿಮೆ ಮೊತ್ತವನ್ನು ಕೊಡಿಸ್ತಕ್ಕಂಥದ್ದು ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದಾಗಿದೆ. ಅತ್ಯಂತ ಯಶಸ್ವಿ ಆಗಿರ್ತಕ್ಕಂಥದ್ದು ಜಿಲ್ಲೆಯ ಎಲ್ಲ ಸಮಸ್ತ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಇಷ್ಟೇ. ಇತ್ತೀಚಿನ ದಿನಗಳಲ್ಲಿ ಈ ಮಳೆಯ ಅನಿಶ್ಚಿತತೆ, ಅದರ ಜೊತೆಗೆ ರೋಗ ಕೀಟಗಳ ಬಾಧೆ, ಇವೆಲ್ಲವೂ ಕೂಡ ನಿರಂತರವಾಗಿ ಕಾಡ್ತಾ ಇದೆ. ಲಾಸ್ಟ್ ಇಯರ್ ಬಿಳಿ ಸುಳಿಯಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರಿ
1: ಮೆಕ್ಕೆಜೋಳ
0: ಮೆಕ್ಕೆಜೋಳದಲ್ಲಿ. ತಾವುಗಳು ಎಲ್ಲರೂ ಕೂಡ ಈ ಒಂದು ಬೆಳೆ ವಿಮೆಯನ್ನು ಮಾಡಿಸೋದ್ರ ಮುಖಾಂತರ ತಮ್ಮ ಬೆಳೆ ಏನಾರ ನಷ್ಟವಾದಲ್ಲಿ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ಕೂಡ ಪ್ರೊಟೆಕ್ಷನ್ ಅವರಿಗೆ ಸರ್ಕಾರದಿಂದ ಆಗಲಿ ಇದರಿಂದ ಸಹಾಯ ಬಗ್ಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ದಯಮಾಡಿ ಎಲ್ಲ ರೈತರು ಕೂಡ ಈ ಬೆಳೆ ವಿಮೆಯಲ್ಲಿ ಪಾಲ್ಗೊಳ್ಳಬೇಕು. ಯೂಶ್ವಲಿ ಈ ಒಂದು ಬೆಳೆ ವಿಮೆ ಮಾಡಿಸ್ತಕ್ಕಂಥ ಈಗ ಅರ್ಲಿ ಖರೀಫ್ ಬೆಳೆಗಳಿಗೆ June 30 ಕೊನೆ ದಿನಾಂಕ ಇರುತ್ತೆ. ತಾವುಗಳೆಲ್ಲರೂ ಕೂಡ ಪ್ರೀಮಿಯಂ ತುಂಬಿ ಈ ಒಂದು ವಿಮೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡ್ಬೋದು. ಸಾಮಾನ್ಯವಾಗಿ ಖರೀಫಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ July 31 ಕೊನೆ ದಿನಾಂಕವಾಗಿರುತ್ತೆ, ಮತ್ತೆ ಲೇಟ್ ಖರೀಫ್ ಬೆಳೆಗಳಿಗೆ August 16 ಒಂದು ಕೊನೆ ದಿನಾಂಕವಾಗಿರುತ್ತೆ. ಮುಸ್ಕಿನ ಜೋಳದಲ್ಲಿ ಪ್ರೀಮಿಯಂ ಬಹಳ ಕಡಿಮೆ ಪ್ರೀಮಿಯಂ ಇರುತ್ತೆ. ಆಕ್ಚುಲಿ ನೋಡಿ, ಮಳೆ ಆಶ್ರಿತ ಬೆಳೆಗಾದರೆ ₹457 ಒಂದು ಎಕರೆ ಕಟ್ತಕ್ಕಂಥದ್ದು ಮಾಡಿದ್ರೆ ಸಾಕು, ಅವರಿಗೆ ಅಕಸ್ಮಾತ್ ನಷ್ಟ ಆದರೆ ಪೂರ್ಣ ಪ್ರಮಾಣದಲ್ಲಿ 22,874 ಹಣ ವಿಮಾ ಮೊತ್ತ ಸಿಗ್ತಕ್ಕಂಥ ಸಾಧ್ಯತೆ. ಈ ರೀತಿ ಒಂದೊಂದು ಬೆಳೆಯಲ್ಲೂ ಕೂಡ ಪ್ರೀಮಿಯಂ ಅಮೌಂಟ್ ಕೂಡ ಬೇರೆ ಇರುತ್ತೆ. ಅವರಿಗೆ ಆ ನಷ್ಟ ಆದ ನಂತರ ಪ್ರೀಮಿಯಂ ಮೊತ್ತ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಬೇರೆ ಬೇರೆನೇ ಇರುತ್ತೆ. ಅದೆಲ್ಲದೂ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇರುತ್ತೆ. ತಾವುಗಳು ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಈ ವಿಮೆಯಲ್ಲಿ ಪಾಲ್ಗೊಂಡು ನಷ್ಟವನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತಕ್ಕಂಥ
1: ಹೀಗೆ ಬೆಳೆ ವಿಮೆ ಯೋಜನೆಯು ಕೂಡ ನಮ್ಮ ಕೃಷಿಕರ ಕೈಯನ್ನು ಹಿಡಿಯುತ್ತೆ. ಹಾಗಾಗಿ ಯಾವುದೇ ಬೆಳೆಯನ್ನು ಮಾಡಿದರೂ ಕೂಡ ಅವರು ತಮ್ಮ ಬೆಳೆಯನ್ನು ವಿಮೆಗೆ ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಪ್ರಯೋಜನವನ್ನು ಮಾಡಿಕೊಳ್ಳಬಹುದು. ಮತ್ತೊಂದು ಪ್ರಮುಖವಾದಂತಹ ಕಾರ್ಯಕ್ರಮ ಮಣ್ಣು ಆರೋಗ್ಯ ಪ್ರಯೋಗಾಲಯ ಮತ್ತು ಚೀಟಿ ಅನ್ನುವಂಥದ್ದು, ಇದರ ಮಹತ್ವ ಏನು ಸರ್?
0: ಈಗ ನಮಗೆ ಗೊತ್ತಿದೆ, ಈಗ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮಣ್ಣಿನಲ್ಲಿ ಸಾಕಷ್ಟು ಫಲವತ್ತತೆಯಲ್ಲಿ ಏರುಪೇರು ಆಗಿಬಿಟ್ಟು ಕೃಷಿ ಬೆಳೆಗಳಲ್ಲಿ ಇಳುವರಿ ಸರಿಯಾಗಿ ಬರ್ತಾ ಇಲ್ಲ ಅಂತೀವಿ. ಈ ಇವುಗಳನ್ನು ನಾವು ಹೇಗೆ ಪತ್ತೆ ಹಚ್ಚಬೇಕು, ಆ ಮಣ್ಣನ್ನು ಪರೀಕ್ಷೆ ಮಾಡೋದ್ರ ಮುಖಾಂತರ ಆ ಮಣ್ಣಿನಲ್ಲಿ ಏನು ಕೊರತೆ ಇದೆ ಅಂತಕ್ಕಂಥದ್ದು ನಾವು ಪತ್ತೆ ಹಚ್ಚತಕ್ಕಂಥದ್ದು ಮಾಡಲೇಬೇಕು. ಮಣ್ಣನ್ನು ನಾವು ಶ್ಯಾಂಪಲ್ ಮಾಡಿ ನಂತರ ಎಲ್ಲಿ ಅದನ್ನು ಅನಾಲಿಸಿಸ್ ಮಾಡಬೇಕು, ವಿಶ್ಲೇಷಣೆಗೊಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ರೈತರಿಗೆಲ್ಲರಿಗೂ ಕೂಡ ಕಾಡ್ತಕ್ಕಂಥದ್ದು. ಇದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಈ ಮಣ್ಣು ಆರೋಗ್ಯ ಪ್ರಯೋಗಾಲಯಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ಥಾಪನೆ ಮಾಡಿದೆ. ತಾವುಗಳು ತಮ್ಮ ಮಣ್ಣು ಮಾದರಿಯನ್ನು ತೆಗಿತಕ್ಕಂಥ ವಿಧಾನವನ್ನು ನಮ್ಮ ಆತ್ಮ ಸಿಬ್ಬಂದಿ ಪ್ರತಿ ಒಂದು ಸಭೆಗಳಲ್ಲೂ ಕೂಡ ಅಲ್ಲಲ್ಲೇ ರೈತರ ಸಭೆಗಳು ಮಾಡಿದಾಗ ಹೇಗೆ ಅದನ್ನು ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥದ್ದು ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಆ ಶ್ಯಾಂಪಲ್ನ ತಕೊಂಡು ಬಂದು ನಮ್ಮ ಮಣ್ಣು ಆರೋಗ್ಯ ಪ್ರಯೋಗಾಲಯಕ್ಕೆ ತಾವು ಸಲ್ಲಿಸಿದಲ್ಲಿ ಅದನ್ನು ಮಣ್ಣು ಪರೀಕ್ಷೆಗೊಳಿಸ್ಬಿಟ್ಟು ಅದರಲ್ಲಿ ಏನು ಪೋಷಕಾಂಶಗಳು ಕೊರತೆ ಇದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಆ ನಿಟ್ಟಿನಲ್ಲಿ ಅವರು ಬೇಕಾದಂಥ ಕೃಷಿ ಪರಿಕರಗಳನ್ನು ಮಾತ್ರ ಬಳಸಿ ಬೆಳೆಯಲ್ಲಿ ಇಳುವರಿನ ಪಡಲಿಕ್ಕೂ ಕೂಡ ಸಹಕಾರಿಯಾಗ್ತಕ್ಕಂಥದ್ದಾಗುತ್ತೆ. ಇದೇ ರೀತಿ ಇತರೆ ಕೃಷಿ ಪರಿಕರಗಳ ಗುಣಮಟ್ಟ ಪರೀಕ್ಷೆಗೂ ಕೂಡ ಪ್ರಯೋಗಾಲಯಗಳು ಇದೆ. ಅದು ಕೂಡ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ ಇದೆ. ಬೀಜ ಪರೀಕ್ಷಾ ಪ್ರಯೋಗಾಲಯ ಅಂತ ಇದೆ, ರಸಗೊಬ್ಬರ ಪರೀಕ್ಷಾ ಪ್ರಯೋಗಾಲಯ ಅಂತ ಇದೆ, ಕೀಟನಾಶಕ ಪರೀಕ್ಷಾ ಪ್ರಯೋಗಾಲಯ ಅಂತ ಇದೆ. ಮತ್ತು ನಾವು ಕೃಷಿ ಉಪಕರಣಗಳನ್ನ ಏನು ಕೊಡ್ತೀವಿ, ನೀರಾವರಿ ಉಪಕರಣಗಳನ್ನು, ನೀರಾವರಿ ಉಪಕರಣಗಳು ಕೂಡ ಅವು ಗುಣಮಟ್ಟದ್ದಿದೆಯಲ್ಲ. ಯಾಕೆಂದರೆ ನಾವು ಏನೇ ಪರಿಕರಗಳನ್ನು ಹೊರಗಡೆ ತಗೊಳ್ತಕ್ಕಂಥದ್ದೇ ಆಗಲಿ ಅಥವಾ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥದ್ದೇ ಆಗಲಿ, ಆ ಪರಿಕರಗಳು ಗುಣಮಟ್ಟದ್ದಾಗಿದೆಯಲ್ಲ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟು. ಯಾಕೆಂದರೆ ಈಗ ನಾವು ಪರಿಕರಗಳೇ ಸರಿ ಇಲ್ಲ ಅಂತಂದರೆ ಬೆಳೆ ತೆಗಿತಕ್ಕಂಥದ್ದು ಅಸಾಧ್ಯ. ಅದಕ್ಕೆ ನಾವು ಆ ಕೊಡ್ತಕ್ಕಂಥ ಪರಿಕರಗಳು ಗುಣಮಟ್ಟದ್ದಾಗಿದೆ, ಯಾವುದೇ ಅದರಲ್ಲಿ ಗುಣಮಟ್ಟ ಲೋಪವಾಗಿಲ್ಲ ಅಂತಕ್ಕಂಥದ್ದು ಖಾತ್ರಿಪಡಿಸ್ಕೊಳ್ಬೇಕು ಅಂಥೇಳಿ ಬೀಜ ಪರೀಕ್ಷಾ ಪ್ರಯೋಗಾಲಯಗಳು ಕೂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಒಂದು 4 ಜಿಲ್ಲೆಗೆ ಒಂದೊಂದು ಹಿಂಗೆ ಈ ರೀತಿಯೆಲ್ಲ, ಅದೇ ರೀತಿ ರಸಗೊಬ್ಬರ ಕೀಟನಾಶಕ ಇವನ್ನ ನಮ್ಮಲ್ಲಿ ಈ ಎಲ್ಲ ಈ ಇನ್ಸ್ಪೆಕ್ಟರ್ಸ್ಗಳಿರ್ತಾರೆ. ಈ ಕೃಷಿಗೆ ಸಂಬಂಧಿಸಿದಂಗೆ ನಮ್ಮ ಕೃಷಿ ಅಧಿಕಾರಿಗಳು ಎಲ್ಲರೂ ಕೂಡ ಇನ್ಸ್ಪೆಕ್ಟರ್ಸ್ ಆಗಿರ್ತಾರೆ. ಅವರು ಅದಕ್ಕೆ ನಮ್ಮ ಏನು ಕೇಂದ್ರ ಕಚೇರಿಯಿಂದ ಕೊಟ್ಟಿರ್ತಕ್ಕಂಥ ಗುರಿಗನ್ವಯ ಅವರು ರ್ಯಾಂಡಮ್ ಆಗಿ ಎಲ್ಲ ಡೀಲರ್ ಶಾಪ್ಸ್ಗಳಿಗೆ ಭೇಟಿ ನೀಡಿ ಮಾದರಿಗಳನ್ನು ತೆಗೆದುಬಿಟ್ಟು ಆ ಮಾದರಿಗಳನ್ನು ಈ ಪ್ರಯೋಗಾಲಯಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಅವು ಗುಣಮಟ್ಟ ಇದೆ ಅಂತಕ್ಕಂಥದ್ದು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು ಮಾಡ್ತಾರೆ. ಗುಣಮಟ್ಟ ಕಡಿಮೆ ಇದ್ದಲ್ಲಿ ಆ ಸಂಬಂಧಿಸಿದ ಉತ್ಪಾದನಾ ಸಂಸ್ಥೆ ಅಥವಾ ಅದನ್ನು ಮಾರಾಟ ಮಾಡತಕ್ಕಂಥವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಕೂಡ ಬುಕ್ ಮಾಡ್ತಕ್ಕಂಥದ್ರ ಮುಖಾಂತರ ಒಟ್ಟು ರೈತರಿಗೆ ಎಲ್ಲವೂ ಗುಣಮಟ್ಟದ್ದು ದೊರೆತಕ್ಕಂಥದ್ದು ಏನು ಬೇಕೋ ಅವು ಎಲ್ಲ ರೀತಿಯ ಈ ಒಂದು ಪ್ರಯೋಗಾಲಯಗಳ ಮುಖಾಂತರ ಅದನ್ನು ನಾವು ಕಾಪಾಡ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಇದು ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ.
1: ಹೀಗೆ ಇರುವಂತಹ ಅನೇಕ ಪ್ರಯೋಗಾಲಯಗಳ ಒಂದು ಸದ್ಬಳಕೆಯನ್ನು ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು. ಮತ್ತೊಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಕಾರ್ಯಕ್ರಮ ಅನ್ನುವಂಥದ್ದು. ಸಾವಯವ ಕೃಷಿ ಮತ್ತು

0: ಸಿರಿಧಾನ್ಯವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇರುವಂತಹ ಈ ಕಾರ್ಯಕ್ರಮ ಹೇಗೆ ಕಾರ್ಯಾಚರಣೆಯನ್ನು ಮಾಡುತ್ತೆ?
1: ಈಗ ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಕಾರ್ಯಕ್ರಮ ಅಂತಕ್ಕಂಥದ್ದು, ಯಾಕೆಂದ್ರೆ ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ರಸಗೊಬ್ಬರಗಳ ಬಳಕೆ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ಉತ್ಪಾದನೆಯಲ್ಲೂ ಕೂಡ ಈ ರಾಸಾಯನಿಕಗಳು ಹೆಚ್ಚಾಗ್ಬಿಟ್ಟು ಮನುಷ್ಯನ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳತಕ್ಕಂಥದ್ದಾಗುತ್ತೆ. ಅದನ್ನ ತಡಿಬೇಕು ಮತ್ತೆ ಯಾವುದೇ ರೀತಿಯ ಮನುಷ್ಯನ ಆರೋಗ್ಯದ ಮೇಲೆ ಅಥವಾ ಈ ಎನ್ವೈರನ್ಮೆಂಟ್ ನೈಸರ್ಗಿಕವಾಗಿ ಎಲ್ಲೂ ಮಾಲಿನ್ಯ ಆಗಬಾರದು ಅನ್ನೋ ಕಾರಣಕ್ಕೆ ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಒಂದು ಪ್ರಯೋಜನ ಮಾಡೋದ್ರ ಮುಖಾಂತರ ಎಲ್ಲ ರೈತರಿಗೆ ಸಾಕಷ್ಟು ಈ ತರಬೇತಿಗಳು ಕೊಡ್ತಕ್ಕಂಥದ್ದು, ಅಂದರೆ ಅಡ್ಡಪರಿಣಾಮಗಳು ಏನಾಗುತ್ತೆ ರಸಾಯನಿಕಗಳನ್ನು ಹೆಚ್ಚು ಬಳಕೆ ಮಾಡಿದಲ್ಲಿ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು, ಮತ್ತು ಅದಕ್ಕೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಈ ಸಾವಯವ ಗೊಬ್ಬರಗಳು ಅದೇ ಹಸಿರೆಲೆ ಬೀಜದ ಗೊಬ್ಬರಗಳು ಇವುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡೋದನ್ನು ರೈತರಿಗೆ ಮನವರಿಕೆ ಮಾಡಿಕೊಳ್ಳೋದ್ರ ಜೊತೆಗೆ ಈ ಪರಿಕರಗಳನ್ನು ಒಂದು ಲಿಮಿಟೆಡ್ ಅಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಕೂಡ ವಿತರಣೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ. ಕೆಲವೇ ರೈತರಿಗೆ ಇದು ಆಗುತ್ತೆ, ಬಟ್ ಹೊರಗಡೆ ಸಿಗ್ತಕ್ಕಂಥ ಈ ಒಂದು ಪರಿಕರಗಳನ್ನು ಬಳಕೆ ಮಾಡಿ ಈ ಒಂದು ಸಾವಯವ ಕೃಷಿಯಲ್ಲಿ ರೈತ ತೊಡ್ಕೊಳ್ಬೇಕು. ಮತ್ತು ಇದಕ್ಕೆ ಬೇಕಾದಂಥ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮೇಳಗಳನ್ನು ಕೂಡ ನಾವು ಮಾಡ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಸಾವಯವ ಮತ್ತು ಸಿರಿಧಾನ್ಯ ಮೇಳ ಅಂತೇಳಿ ನಾವು ಬೆಂಗಳೂರಲ್ಲಿ ಪ್ರತಿ ವರ್ಷನೂ ಮಾಡ್ತೀವಿ. ಇದರಿಂದ ನಾವು ರೈತರನ್ನ ಸಾಕಷ್ಟು ಇನ್ನೂ ಕೂಡ ಪ್ರಮೋಟ್ ಮಾಡ್ತೀವಿ. ಅಂದರೆ ಅದ್ರ ಏನಾಗುತ್ತೆ ಅಂದರೆ ಇದ್ರ ಕಡೆಗೆ ಹೆಚ್ಚು ಗಮನ ಹರಿಸಲಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನು ಬೆಳೀತಾರೆ, ಆ ಬಳಕೆ ಮಾಡ್ತಕ್ಕಂಥವ್ರು ಹೆಚ್ಚಾದರೆ ಮಾತ್ರ ಬೆಳೆದಿರ್ತಕ್ಕಂಥ ರೈತರಿಗೆ ಒಂದು ಬೆಲೆ ಸಿಕ್ಕಂಗಾಗುತ್ತೆ. ಇವುಗಳು ಹೆಚ್ಚು ಬಳಕೆ ಆಗಬೇಕು ಅಂತಂದರೆ ನಾವು ಈ ಥರದ ಮೇಳಗಳನ್ನು ಮಾಡಿದಾಗ ಬೈಯರ್ಸು ಕೂಡ ಸಾಕಷ್ಟು ಜನ ಬರ್ತಾರೆ, ಎಕ್ಸ್ಪೋಸರ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಅವು ಬಳಕೆಗಳು ಹೆಚ್ಚು ಬಂದಾಗ ನಮಗೆ ಈ ಒಂದು ಯೋಜನೆಯ ಸದ್ಬಳಕೆ ಆಗುತ್ತೆ ಅಂತೇಳಿ ನಾವು ಅಂತಾರಾಷ್ಟ್ರೀಯ ಮೇಳವನ್ನು ಬೆಂಗಳೂರಲ್ಲಿ ಮಾಡಿದೆ. ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಈ ಒಂದು ಮೇಳಗಳನ್ನು ಆಗಿಂದಾಗೆ ಮಾಡ್ತಕ್ಕಂಥದ್ದು ಮಾಡ್ತಾನೆ ಇದ್ದೀವಿ.
0: ಇದಲ್ಲದೆ ಇನ್ನೂ ಅನೇಕ ಯೋಜನೆಗಳು ಕೇಂದ್ರ ಪುರಸ್ಕೃತ ಯೋಜನೆಗಳು ಇದ್ದಾವೆ. ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ
1: ಅದರಲ್ಲೂ ಕೂಡ ಇನ್ನೂ ಒಂದೆರಡು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಹೇಳ್ತೀನಿ ನಿಮಗೆ. ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತೇಳಿ ಆ ಒಂದು ಇದರಲ್ಲಿ ರೈತರಿಗೆ ಸಮಗ್ರ ಕೃಷಿ ಪದ್ಧತಿಗೆ ಏನ್ ಬೇಕೋ ಅದು ದನ ಕರುಗಳು ಸೇರ್ಕೊಂಡು ಕುರಿ ಕೋಳಿಗಳು ಸೇರ್ಕೊಂಡು ಕೊಡ್ತಕ್ಕಂಥ ಯೋಜನೆ ಇದೆ. ತಾವುಗಳು ನಮ್ಮ ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಇದು ಅಲ್ಲದಲೇ ಸಾಕಷ್ಟು ಎಲ್ಲವೂ ಏನೂ ಅಲ್ಲ, ಆದರೆ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥದ್ದು ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡ್ತಾ ಇರತಕ್ಕಂಥದ್ದು ಸುಮಾರು 100,000,000,000 ದಾಟತಕ್ಕಂಥದ್ದು ಆಗ್ತಾ ಇದೆ. ಅದೆಲ್ಲದೂ ಕೂಡ ನಾವು ಅನ್ಕೊಂಡಿದ್ದೀವಿ ರಸಗೊಬ್ಬರ ಪೂರ್ಣ ಪ್ರಮಾಣದ ನಾವು ದರ ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಆಲ್ರೆಡಿ ಸಾಕಷ್ಟು ಸಹಾಯಧನ ಕೊಟ್ಟು ರೈತರು ಕೊಡ್ತಾ ಇರತಕ್ಕಂಥದ್ದು ಬಹಳ ಕಡಿಮೆ ಪ್ರಮಾಣದ ಹಣ. ಈಗ ಒಂದು ಯೂರಿಯಾಗೆ ನಾವು ಬರೇ 266 ರೂಪಾಯಿ ಒಂದು ಮೂಟೆ ಕೊಡ್ತಾ ಇದ್ದೀವಿ, ಆದರೆ ಅದ್ರದ್ದು ರೇಟು 2,600 ರೂಪಾಯಿ ಫುಲ್ ರೇಟು. 2,300 ರೂಪಾಯಿ ಸರ್ಕಾರ ಸಹಾಯಧನದ ರೂಪದಲ್ಲಿ ಕೊಟ್ಟು ಈ ಒಂದು ರಸಗೊಬ್ಬರವನ್ನು ಕೊಡ್ತಾ ಇದೆ. ಇದೇ ರೀತಿ ಎಲ್ಲ ರಸಗೊಬ್ಬರಗಳು ಕೂಡ ಸಬ್ಸಿಡಿ ಇದೆ, DAP ಕೂಡ ಅದೇ ರೀತಿ ಇದೆ. ತಾವುಗಳು ಅದನ್ನು ಸ್ವಲ್ಪ ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಬಳಸಬೇಕು, ಮತ್ತು ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡೋದ್ರ ಮುಖಾಂತರ ಈ ಒಂದು ಕೃಷಿಯಲ್ಲಿ ತೊಡ್ಕೋಬೇಕು. ಇಲ್ಲ ಹೋದ್ರಲ್ಲಿ ಕೃಷಿ ಮತ್ತು ಬೇರೆ ಥರನೇ ಆಗ್ತಕ್ಕಂಥದ್ದಾಗತ್ತೆ, ಸಮಸ್ಯೆಗೆ ಈಡಾಗ್ತಕ್ಕಂಥದ್ದಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಈ ಒಂದು ಕೇಂದ್ರ ಪ್ರಸ್ತುತ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿದೆ.
0: ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಹೇಗೆ ಸಂಪರ್ಕ ಮಾಡ್ತಕ್ಕಂಥ?
1: ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮಲ್ಲಿ ವಿವಿಧ ಹಂತಗಳಲ್ಲಿ ನಮ್ಮ ಕಚೇರಿಗಳಿದ್ದಾವೆ. ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಇದೆ, ಮತ್ತೆ ತಾಲೂಕು ಮಟ್ಟದಲ್ಲಿ ಸಹಕೃಷಿಕರ ಕಚೇರಿ ಅಂತ ಇದೆ, ಮತ್ತೆ ಉಪವಿಭಾಗ ಮಟ್ಟದಲ್ಲಿ ಉಪಕೃಷಿಕರ ಕಚೇರಿ ಅಂತ ಇದೆ, ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಂತ ಇದೆ. ಅಲ್ಲಿ ಇರತಕ್ಕಂಥ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಯೋಜನೆಯ ಹೆಚ್ಚಿನ ಮಾಹಿತಿಯನ್ನು ಪಡೆದುಬಿಟ್ಟು ಮತ್ತೆ ಈ ಒಂದು ಯೋಜನೆಯ ಉಪಯುಕ್ತತೆಯನ್ನು ಪಡ್ಕೊಳ್ಬಹುದಾಗಿದೆ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ರೈತ ಬಂದವರಿಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.
0: ಒಳ್ಳೆಯದು BN ಪ್ರಭಾಕರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮಧುಸೂದನ್ ಅವರೇ. ಏನು ಇದುವರೆಗೂ ರೈತರಿಗೋಸ್ಕರ ಈ ಒಂದು ಯೋಜನೆಯನ್ನು ಮಾಹಿತಿಯನ್ನು ಕೊಡಲಿಕ್ಕೆ ತಾವುಗಳು ನಮ್ಮನ್ನು ಇಲ್ಲಿ ಕರೆಸಿ ಆ ಯೋಜನೆಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿ ಅನುಷ್ಠಾನ ಮಾಡಲಿಕ್ಕೆ ತಾವುಗಳು ಕೂಡ ಈ ಒಂದು ಆಕಾಶವಾಣಿ ಮುಖಾಂತರ ನೆರವು ಕೊಟ್ಟಿದ್ದೀರಿ. ನಿಮಗೂ ಮತ್ತು ಆಕಾಶವಾಣಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ, ಮತ್ತು ಎಲ್ಲ ನಮ್ಮ ಸಮಸ್ತ ರೈತ ಬಾಂಧವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ತಾವೆಲ್ಲರೂ ಕೂಡ ಈ ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಿ, ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.
2: ರೈತ ಬಾಂಧವರೇ, ಇದುವರೆಗೆ ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ BN ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿವಿಧ ರಸಗೊಬ್ಬರಗಳು ಹಾಗೂ ಅವುಗಳ ಸದ್ಬಳಕೆ ಕುರಿತಂತೆ ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಪ್ರಸನ್ನ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.

0: ರೈತ ಬಾಂಧವರೇ, ಕೃಷಿ ಕಂಕಣ ಕೃಷಿ ಇಲಾಖೆಯ ಪ್ರಾಯೋಜಿತ ಈ ಬಾನುಲಿ ಸರಣಿಯ 14ನೇ ಕಂತಿನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಕಬ್ಬಿನ ಬೆಳೆ ಸಾಗುವಳಿ ಮಾಡಬೇಕಾದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಸರಿಯಾದಂತಹ ಉತ್ತರ 6.5 ರಿಂದ 7 ಇರಬೇಕು. ಪ್ರಶ್ನೆ ಹಾಗೂ ಉತ್ತರವನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ. ಕಬ್ಬಿನ ಬೆಳೆ ಸಾಗುವಳಿ ಮಾಡಬೇಕಾದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಸರಿಯಾದಂತಹ ಉತ್ತರ 6.5 ರಿಂದ 7. ತುಂಬಾ ಜನ ಶ್ರೋತೃಗಳು ಉತ್ತರಗಳನ್ನು ಬರೆದು ಕಳುಹಿಸಿದ್ದೀರಿ. ಅದರಲ್ಲಿ ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿರುವ ಶ್ರೋತೃಗಳ ವಿವರ ಹೀಗಿದೆ. ಹಾಸನ ತಾಲೂಕು ಮರ್ಕುಲಿಯ ಎಂಎನ್ ದೇವರಾಜ್, ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬರಹಳ್ಳಿಯ ಸುಜಾತ ದಿವಾಕರ್, ಬೇಲೂರು ತಾಲೂಕು ಗೊರೂರಿನ ಜಿಬಿ ಈಶ್ವರಪ್ಪ, ಆಲೂರು ಕಸಬಾ ಕವಳಿಕೆರೆಯ ಕೆಎ ವರದರಾಜು, ಹಾಸನ ತಾಲೂಕು ಹಂಡ್ರಂಗಿಯ ಬಿ ಮಂಜುನಾಥ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ಟಿಸಿ ಬಸವರಾಜ್, ಚಿಕ್ಕಮಗಳೂರು ಕಣದಾಳು ರಸ್ತೆಯ ಜಿಎನ್ ಸುಮ, ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ, ಆಲೂರು ತಾಲೂಕು ನಾಕಲಗೋಡಿನ ರವಿ, ಅರಸೀಕೆರೆ ತಾಲೂಕು ಹೆಂಜಗೋಡನಹಳ್ಳಿಯ ಎಂ ಬಸವರಾಜು, ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ ಎಂಎನ್ ನಾಗರಾಜು, ಬೇಲೂರು ತಾಲೂಕು ಅಡಗೂರಿನ ಡಿ ಧರಣೇಂದ್ರ ಹಾಗೂ ಹಾಸನ ತಾಲೂಕು ಮಡೇನೂರಿನ ಭಾರತಿ. ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಸರಿ ಉತ್ತರವನ್ನು ಬರೆದು ಕಳುಹಿಸಿದ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬರಹಳ್ಳಿಯ ಸುಜಾತ ದಿವಾಕರ್ ಹಾಗೂ ಹಾಸನ ತಾಲೂಕು ಮಡೇನೂರಿನ ಭಾರತಿ. ಸುಜಾತ ದಿವಾಕರ್ ಹಾಗೂ ಭಾರತಿ ಅವರಿಗೆ ಅಭಿನಂದನೆಗಳು. ಕೃಷಿಕ ಮಿತ್ರರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. ಜೈವಿಕ ಪೀಡೆ ನಾಶಕಗಳು ಮತ್ತು ಜೈವಿಕ ನಿಯಂತ್ರಣ ಕಾರಕಗಳನ್ನು ಕೇಂದ್ರ ಪುರಸ್ಕೃತ ಯಾವ ಯೋಜನೆಯಿಂದ ನೀಡಲಾಗುತ್ತದೆ? ಇಂದಿನ ಈ ಕಾರ್ಯಕ್ರಮದಲ್ಲಿ ಬಿಎನ್ ಪ್ರಭಾಕರ್ ಅವರು ವಿಚಾರಗಳನ್ನು ತಿಳಿಸುತ್ತಾ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ. ಜೈವಿಕ ಪೀಡೆ ನಾಶಕಗಳು ಮತ್ತು ಜೈವಿಕ ನಿಯಂತ್ರಣ ಕಾರಕಗಳನ್ನು ಕೇಂದ್ರ ಪುರಸ್ಕೃತ ಯಾವ ಯೋಜನೆಯಿಂದ ನೀಡಲಾಗುತ್ತದೆ? ನಿಮ್ಮ ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ತಮಗೆ ತಿಳಿದ ಇದೆ ನಮ್ಮ ವಿಳಾಸ. ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮ್ಮೆ ರಸ್ತೆ, ಹಾಸನ 573-202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ.
2: ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ.
3: ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
4: ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ.
2: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಇಲಾಖೆ ಹಾಸನ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಜಿ ಯೋಧನ ಸಾವಯವ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕುರುಬರಹಳ್ಳಿ ತಾಂಡಾದ ಪ್ರಗತಿಪರ ಕೃಷಿಕ ಕೃಷ್ಣಾನಾಯ್ಕ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.

ಕೇಳುಗರೆ, ನಾಳೆ ಬೆಳಗ್ಗೆ 7:15 ಹಾಸನ ಜಿಲ್ಲೆಯಲ್ಲಿ 2026ನೇ ವರ್ಷದ ಪಲ್ಸ್ ಪೋಲಿಯೋ ಅಭಿಯಾನ ಕುರಿತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ ಅನಿಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 7:45 ಸಹಜ ಹೆರಿಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು

0: ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ದಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ದಿ ಮತ್ತು ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ದವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ ಮೂರನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ದವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ದ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27ರಿಂದ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿ.

0: ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015ರಲ್ಲಿ ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ದಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ದತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ದಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ದ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ದಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಳುಗರೆ. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಎರಡು ರೇಖೆಗಳು ಚಿತ್ರದ ಈ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ.

0: अच्छा
1: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ನೀಡ್ತಾರೆ. ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಅನ್ನ ಕಡ್ಡಾಯವಾಗಿ ಹಾಕಿಸ್ಬೇಕು. ಇನ್ನು ನಗರ ಪ್ರದೇಶಗಳಲ್ಲಿ 3 ದಿನ ನಾವು ಮಾಡ್ತವೆ. 29, 30, 1 ತಾರೀಕು ಸಹ ಅವರು ಮನೆ ಮನೆಗೆ ಭೇಟಿಯನ್ನ ನೀಡಿ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಹಾಕಲಾಗುತ್ತದೆ. 2 ಹನಿ ಪಲ್ಸ್ ಪೋಲಿಯೋದಿಂದ ಮಕ್ಕಳ ಜೀವನ ಆರೋಗ್ಯಕರವಾಗಿ ಆಗುತ್ತೆ. ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು ಪೋಲಿಯೋ ಮುಕ್ತವನ್ನಾಗಿ ಮಾಡಬೇಕು ಅಂದರೆ ಕೇವಲ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ನೀಡಿ. ಧನ್ಯವಾದಗಳು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆರ್ ಎನ್ ಜಯಗೋಪಾಲ್ ಅವರ ಗೀತೆಯನ್ನು ಬರೆದು ಎಂ ರಂಗರಾವ್, ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಈ ಗೀತೆಯನ್ನು

ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು.

0: ಕೇಳುಗರೆ, ಸಮಯವನ್ನು ಸರಿಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 8:10. ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿಯ ಹಾಸನ FM.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
1: ಗ್ರೂಪಿಂದ ಮೆಸೇಜ್ ಬಂದಿದೆ, ನೋಟ್ಸ್ ಕಳಿಸಿದಾರಾ ಅಂತ.

0: ಓಪನ್ ಮಾಡಿ ನೋಡೋಣ. ಅಯ್ಯೋ ಇದೇನಪ್ಪ ಇಷ್ಟು ಬಿಸ್ಲಿಗೆ ಕಾಣಿಸ್ತಾನೆ ಇಲ್ವಲ್ಲಪ್ಪ ನನ್ನ ಸ್ಕ್ರೀನು. ಈಗ ಯಾವ ನೋಟ್ಸು ಅಂತ ಹೆಂಗೆ ನೋಡೋದು? ಕ್ಲಾಸ್ ರೂಮ್ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಬರೋದಷ್ಟೆ. ಹೇ ಸ್ವರ್ಣಕ್ಕ, ಇಲ್ಲಿದ್ದೀರಾ?
1: ಹಾ, ಏನ್ ಲಿಖಿತಾ, ಈ ಮೊಬೈಲ್ ನೋಡ್ಕೊಂಡೇ ಬರ್ತಾ ಇದೆಯಲ್ಲ, ಎಡವ್ ಗಿಡವಿಯ, ಹುಷಾರಾಗಿ ಬಾ.
0: ಅಯ್ಯೋ ನನಗೆ ಇಂಪಾರ್ಟೆಂಟ್ ನೋಟ್ಸ್ ಬಂದಿದೆ ಗ್ರೂಪಿಂದ, ಅದು ಏನು ಅಂತ ನೋಡೋದಕ್ಕೆ ಆಗ್ತಾ ಇಲ್ಲ, ಈ ಬಿಸಿಲಿಗೆ ಕಣ್ಣು ಕಾಣಿಸ್ತಾನೆ ಇಲ್ಲ.
1: ಓಹೋ, ನೀನು ನಿನ್ನ ಫೋನಲ್ಲಿ ಆಟೋಮೆಟಿಕ್ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಫೀಚರ್ ಆನ್ ಮಾಡ್ಕೊಂಡಿಲ್ವಾ?
0: ಇಲ್ವಲ್ಲ, ಏನದು? ಈಗ ಬ್ರೈಟ್ನೆಸ್ ಅದಾಗೆ ಅಡ್ಜಸ್ಟ್ ಆಗ್ತದಾ?
1: ಹಾ ಹೌದು, ಅದೊಂದು ವೈಶಿಷ್ಟ್ಯತೆ ಇದೆ. ಆಟೋಮೆಟಿಕ್ ಆಗಿ ನಮ್ಮ ಒಂದು ಪರದೆಯ ಬೆಳಕೇನಿರುತ್ತೆ, ಬ್ರೈಟ್ನೆಸ್ ಏನಿರುತ್ತೆ, ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡುತ್ತೆ. ಇತ್ತೀಚಿನ ಮೊಬೈಲ್ಗಳಲ್ಲಿ ಅದು ಇನ್ಬಿಲ್ಟ್ ಫೀಚರ್, ಆಟೋಮೆಟಿಕ್ ಆಗಿ ಆನ್ ಆಗಿರುತ್ತೆ. ಕೆಲವೊಂದೊಂದು ಫೋನ್ಗಳಲ್ಲಿ ಹೊಸದಾಗಿ ಅದನ್ನ ಸೇರ್ಪಡೆ ಮಾಡಿದ್ರೆ ನಾವಾಗೆ ಮೊದಲನೇ ಬಾರಿ ಅದನ್ನ ಆನ್ ಮಾಡ್ಕೊಂಡ್ರೆ ಮಿಕ್ಕಿದ ಸಲ ನಾವು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡಿದ ನಂತರನೂ ಕೂಡ ಆ ಫೀಚರು ಆನ್ ಆಗೇ ಇರುತ್ತೆ.
0: ನನಗೊಂದು ಡೌಟ್,
1: ಏನು?
0: ಈ ಮೊಬೈಲ್ ಫೋನು ಅದು ಹೆಂಗೆ ತನ್ನ ಪರದೆಯ ಬೆಳಕನ್ನ ಸರಿ ಹೊಂದಿಸ್ಕೊಳ್ಳುತ್ತೆ?
1: ಮೊಬೈಲ್ ಫೋನ್ ಸಾಮಾನ್ಯವಾಗಿ ಮುಂಭಾಗದ ಕ್ಯಾಮ್ರಾ ಅಥವಾ ಇಯರ್ ಪೀಸ್ ಬಳಿ ಇರುವ ಆಂಬಿಯಂಟ್ ಲೈಟ್ ಸೆನ್ಸರ್ ಅನ್ನುವಂತಹ ಒಂದು ಸಂವೇದಕವನ್ನ ಬಳಸಿಕೊಂಡು ಸ್ವಯಂಚಾಲಿತವಾಗಿ ಪರದೆಯ ಹೊಳಪನ್ನ ಸರಿ ಹೊಂದಿಸುತ್ತೆ. ಈ ಸಂವೇದಕ ಸುತ್ತಮುತ್ತಲಿನ ಪರಿಸರದಿಂದ ಫೋನ್ ಮೇಲೆ ಬೀಳ್ತಾ ಇರೋಂತಹ ಬೆಳಕಿನ ಪ್ರಮಾಣವನ್ನ ನಿರಂತರವಾಗಿ ಅಳಿತಾನೇ ಇರುತ್ತೆ. ಈಗ ನಾವು ಕತ್ಲೆ ಕೋಣೆಯಿಂದ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನೆಡೆಗೆ ಹೋದಾಗ ಹೆಚ್ಚಿನ ಬೆಳಕು ಸುತ್ತುವರಿಯುತ್ತೆ ಅಲ್ವಾ? ಆ ಹೆಚ್ಚಿನ ಬೆಳಕು ನಮ್ಮ ಫೋನ್ನಲ್ಲಿರುವ ಸಂವೇದಕದ ಮೇಲೆ ಬೀಳುತ್ತೆ. ಆಗ ಸಂವೇದಕವು ಬೆಳಕಿನ ತೀವ್ರತೆಯನ್ನ ಅವಲಂಬಿಸಿ ಒಂದು ವಿದ್ಯುತ್ ಸಂಕೇತವಾಗಿ ಅದನ್ನ ಪರಿವರ್ತಿಸುತ್ತೆ. ಆ ವಿದ್ಯುತ್ ಸಂಕೇತವನ್ನ ಫೋನ್ನ ಆಪರೇಟಿಂಗ್ ಸಿಸ್ಟಮ್ಗೆ ಕಳಿಸುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅದನ್ನ ಓದಿ ಸುತ್ತಮುತ್ತಲಿನ ಪ್ರದೇಶ ಪ್ರಕಾಶಮಾನವಾಗಿದೆ ಅಂತ ಹೇಳಿ ನಿರ್ಧಾರವನ್ನ ಮಾಡುತ್ತೆ. ಈ ರೀತಿ ಅಳತೆ ಮಾಡಿರುವ ಬೆಳಕಿನ ಮಟ್ಟವನ್ನ ಆಧರಿಸಿ ನಮ್ಮ ಫೋನ್ನಲ್ಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ ಸ್ವಯಂಚಾಲಿತವಾಗಿ ಪರದೆಯ ಹೊಳಪನ್ನ ಹೆಚ್ಚು ಮಾಡುತ್ತೆ ಯಾವಾಗ ನಾವು ಹೆಚ್ಚು ಪ್ರಕಾಶಮಾನವಾದ ಜಾಗಕ್ಕೆ ಹೋದಾಗ. ಹಾಗಾಗಿ ಬಲವಾದ ಸೂರ್ಯನ ಬೆಳಕಿನಲ್ಲಿಯೂ ಕೂಡ ನಮಗೆ ನೋಡೋದಿಕ್ಕೆ ಕಷ್ಟ ಆಗಲ್ಲ. ಅದೇ ರೀತಿ ನಾವು ಬಿಸಿಲಿನ ಪ್ರದೇಶದಿಂದ ಕತ್ತಲೆ ಕೋಣೆಗೆ ಹಿಂತಿರುಗಿದಾಗ ಆ ಸಂವೇದಕಕ್ಕೆ ಸಿಗ್ತಾ ಇರುವಂತ ಬೆಳಕಿನ ಮಟ್ಟ ಕಡಿಮೆಯಾಗುತ್ತೆ. ಅದನ್ನು ಕೂಡ ಫೋನ್ ಪತ್ತೆ ಮಾಡಿ ಆಪರೇಟಿಂಗ್ ಸಿಸ್ಟಮ್ಗೆ ಸಂಕೇತವನ್ನ ಕಳಿಸಿದ ಮೇಲೆ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಪರದೆಯ ಹೊಳಪನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಕಣ್ಣುಗಳಿಗೆ ಆರಾಮದಾಯಕ ಅನ್ಸುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಬ್ಯಾಟರಿಯ ಶಕ್ತಿಯನ್ನ ಉಳಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ.
0: ಇರಿ ಹಾಗಾದ್ರೆ ನಾನು ಕೂಡ ಈಗ ಆ ಫೀಚರ್ನ ಆನ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಆನ್ ಮಾಡ್ಕೊಂಡೆ, ಹಂಗೆ ಟೆಸ್ಟ್ ಮಾಡ್ಕೊಂಡು ಬರ್ತೀನಿ, ನೀವು ಹಿಂಗೆ ಕೂತೀರಿ ಆಯ್ತಾ?
1: ಆಯ್ತು, ಹೋಗಿ ಟೆಸ್ಟ್ ಮಾಡ್ಕೊಂಡು ಬಾ.
0: ಹಾಂ, ಒಂದು ರೌಂಡ್ ಹಾಕೊಂಡು ಬರ್ತೀನಿ ಆಯ್ತಾ? ಅಕ್ಕ, ಇವಾಗ ನಾನು ಟೆಸ್ಟ್ ಮಾಡ್ಕೊಂಡು ಬಂದೆ. ನನ್ಗೊಂದು ಅರ್ಥ ಆಗಿದ್ದೇನು ಅಂದ್ರೆ, ಇವಾಗ ನಾನು ಮರದ ಕೆಳಗಿದ್ದಾಗ್ಲೂ ಹೋಗಿ ನೋಡಿದೆ, ಕ್ಲಾಸ್ ರೂಮ್ ಅಲ್ಲಿ ನೋಡಿದೆ, ಬಿಸಿಲಲ್ಲಿ ನೋಡಿದೆ, ಆಮೇಲೆ ಪಟ ಪಟ ಪಟ ಅಂತ ಓಡೋಗ್ಬಿಟ್ಟು ನೋಡಿದೆ. ಏನಾಯ್ತು ಅಂದ್ರೆ, ಒಂದ್ ಕಡೆ ನೆರಳಿತ್ತು, ಒಂದ್ ಕಡೆ ಬಿಸಿಲಿತ್ತು, ಆದ್ರೆ ಫೋನ್ ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು. ಅಂದ್ರೆ ಪಟ್ ಅಂತ ಆಗ್ತಿರ್ಲಿಲ್ಲ, ಒಂಚೂರು ಟೈಮ್ ತಗೊಂಡು ನೋಡಿ ಮಾಡಿ ಮಾಡ್ತಾ ಇತ್ತು. ಯಾಕೆ ಹಿಂಗಾಗತ್ತೆ?
1: ನಾನ್ ಅನ್ಕೊಂಡೆ ನೀನ್ ಬರೀ ಆ ವೈಶಿಷ್ಟ್ಯ ಕೆಲಸ ಮಾಡ್ತಿದ್ಯಾ ಅಂತ ನೋಡ್ಕೊಂಬರುತ್ತೆ ಅಂತ. ಆದ್ರೆ ನೀನು ಆ ವೈಶಿಷ್ಟ್ಯನೇ ಪರೀಕ್ಷೆ ಮಾಡ್ಕೊಂಡು ಬಂದಿದ್ಯಾ?
0: ಹೌದು, ಪರೀಕ್ಷೆ ಮಾಡ್ಬೇಕು. ಮತ್ತೆ ಈ ಸೆನ್ಸರ್ ಯಾವ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗ್ಬಾರ್ದಾ?
1: ಬಹಳ ಒಳ್ಳೆ ಕೆಲಸ ಮಾಡ್ದೆ. ಈಗ ನೋಡು, ನಮ್ಮ ಆಧುನಿಕ ಸ್ಮಾರ್ಟ್ ಫೋನ್ಗಳು ಪ್ರತಿ ಸಣ್ಣ ಬೆಳಕಿನ ಏರಿಳಿತಕ್ಕೆ ತಕ್ಷಣ ಪರದೆಯ ಹೊಳಪನ್ನ ಬದಲಾಯಿಸೋದಿಲ್ಲ. ಬದಲಾಗಿ ಅವು ಅಲ್ಪಾವಧಿಗೆ ಸಂವೇದಕದ ಕೆಲವು ವ್ಯಾಲ್ಯೂಗಳನ್ನ, ಅಂದ್ರೆ ಎಷ್ಟು ಪ್ರಮಾಣದ ಬೆಳಕು ಬೀಳ್ತಾ ಇದೆ ಅಂತ ಕೆಲವು ಸಮಯಗಳ ಕಾಲ ಅಳತೆ ಮಾಡ್ತಾನೇ ಇರುತ್ತೆ. ಆಯ್ತಾ? ಇದರ ಆಧಾರದ ಮೇಲೆ ಕೆಲವು ಆಲ್ಗರಿದಮ್ಗಳನ್ನ ನಿರ್ಧಾರ ಮಾಡಿರ್ತಾರೆ. ಈಗೇನಾಗುತ್ತೆ, ಪ್ರತಿ ಸೆಕೆಂಡ್ ನಿನ್ ಬೆಳಕಿಂದ ತಕ್ಷಣ ಬಿಸಿಲಿಗೆ ಹೋದೆ, ಬಿಸಿಲಿಂದ ಮತ್ತೆ ಬೆಳಕಿಗೆ
0: ಹೋದೆ,
1: ಅಷ್ಟು ವೇಗವಾಗಿ ಬದಲಾಗ್ತಿದ್ರೆ ನಮಗೂ ಅಷ್ಟೊಂದು ಅದು ಆರಾಮದಾಯಕ ಅನ್ಸೋಲ್ಲ. ಮತ್ತೆ ಅದು ಕೂಡ ಸರಿಯಾಗಿ ಬೆಳಕನ್ನ ಸರಿ ಹೊಂದಿಸೋದಕ್ಕೂ ಸಾಧ್ಯ

0: ಮಾಡಿಸ್ಕೋದಿಲ್ಲ. ಹಾಗಾಗಿ ಅದೇನ್ ಮಾಡುತ್ತೆ, ಆ ಅಲ್ಪಾವಧಿಗೆ ಕೆಲವು ವ್ಯಾಲ್ಯೂಗಳನ್ನ ಅದು ಓದಿರುತ್ತಲ್ಲ ಅದರ ಸರಾಸರಿಯನ್ನ ಮಾಡುತ್ತೆ. ತಾತ್ಕಾಲಿಕ ನೆರಳು ಅಥವಾ ಬೆಳಕಿನ ಪರಿಸ್ಥಿತಿಗಳಲ್ಲಿ ಸಂಕ್ಷಿಪ್ತ ಬದಲಾವಣೆಯಿಂದಾಗಿ ಪರದೆಯು ನಿರಂತರವಾಗಿ ಪ್ರಕಾಶಮಾನವಾಗಿ ಮತ್ತು ಮಂದ ಆಗೋದನ್ನ ಇದು ತಡೆಯುತ್ತೆ. ಅಂದ್ರೆ ಇದಕ್ಕಿದ್ದಂಗೆ ಬ್ರೈಟ್ ಆಗೋದು, ಇದಕ್ಕಿದ್ದಂಗೆ ಡಾರ್ಕ್ ಆಗೋದು, ಅದನ್ನ ತಡೆಯುತ್ತೆ. ಸರಳವಾಗಿ ಹೇಳೋದಾದ್ರೆ ಸುತ್ತುವರಿದ ಬೆಳಕಿನ ಸಂವೇದಕವು ಫೋನ್ನ ಕಣ್ಣುಗಳಂತೆ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸುತ್ತಮುತ್ತಲಿನ ಪ್ರದೇಶಗಳು ಎಷ್ಟು ಪ್ರಕಾಶಮಾನವಾಗಿದೆ ಅನ್ನೋದನ್ನ ಇದು ಕೆಲವು ಸಮಯ ಗ್ರಹಿಸುತ್ತೆ. ಅದಾದ ನಂತರ ನಾವು ಆರಾಮದಾಯಕವಾಗಿ ಪರದೆಯನ್ನ ನೋಡೋದಿಕ್ಕೆ ಸ್ವಯಂಚಾಲಿತವಾಗಿ ಅದು ಬೆಳಕಿನ ಹೊಳಪನ್ನ ಹೆಚ್ಚು ಕಡಿಮೆ ಮಾಡ್ತಾ ಹೋಗುತ್ತೆ.
1: ಅದೆಲ್ಲ ಸರಿ, ಈ ಅಡ್ಜಸ್ಟ್ಮೆಂಟ್ ಕೆಲಸ ಮಾಡ್ತಾ ಇರೋ ಈ ಆಂಬಿಯಂಟ್ ಲೈಟ್ ಸೆನ್ಸರ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ ಈಗ.
0: ಸರಿ, ಆಂಬಿಯಂಟ್ ಲೈಟ್ ಸೆನ್ಸರ್ ಅನ್ನೋದನ್ನ ಸ್ಮಾರ್ಟ್ ಫೋನ್ಗಳಲ್ಲಿ, ಟ್ಯಾಬ್ಲೆಟ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ, ಸ್ಮಾರ್ಟ್ ವಾಚ್ಗಳಲ್ಲಿ ಮತ್ತೆ ಇತರೆ ಸಾಧನಗಳಲ್ಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ಬೆಳಕಿನ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಅಳೆಯೋದಕ್ಕೆ ಬಳಸ್ತಾ ಇರುವಂತಹ ಒಂದು ಎಲೆಕ್ಟ್ರಾನಿಕ್ ಸೆನ್ಸರ್. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ, ಸಾಧನವು ಸುತ್ತುವರೆದಿರುವಂತಹ ಬೆಳಕಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಪರದೆಯ ಹೊಳಪನ್ನ ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಸೆನ್ಸರ್ ಅನ್ನ ಸಾಮಾನ್ಯವಾಗಿ ಸ್ಮಾರ್ಟ್ ಫೋನ್ನ ಮುಂಭಾಗದ ಕ್ಯಾಮ್ರಾ ಅಥವಾ ಇಯರ್ ಪೀಸ್ ಬಳಿ ಇಟ್ಟಿರ್ತಾರೆ. ಇದರಿಂದ ಸುತ್ತಮುತ್ತಲಿನಿಂದ ಎಷ್ಟು ಪ್ರಮಾಣದ ಬೆಳಕು ಬೀಳ್ತಾ ಇದೆ ಅನ್ನೋದನ್ನ ಅದು ಪಡ್ಕೋಬಹುದು. ಇದರೊಳಗೆ ಒಂದು ಫೋಟೋ ಡಯೋಡ್ ಕೂಡ ಇರುತ್ತೆ. ಫೋಟೋ ಡಯೋಡ್ ಅನ್ನೋದು ಒಂದು ಅರೆವಾಹಕ ಸಾಧನ, ಅಂದ್ರೆ ಸೆಮಿಕಂಡಕ್ಟರ್ ಡಿವೈಸ್. ಬೆಳಕು ಅದರ ಮೇಲೆ ಬಿದ್ದಾಗ ವಿದ್ಯುತ್ ಪ್ರವಾಹವನ್ನ ಅದು ಉತ್ಪಾದಿಸುತ್ತೆ. ಸುತ್ತಮುತ್ತಲಿನ ಬೆಳಕು ಪ್ರಕಾಶಮಾನವಾಗಿದ್ದಷ್ಟು ಫೋಟೋ ಡಯೋಡ್ನಿಂದ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವು ಕೂಡ ದೊಡ್ಡದಾಗಿರುತ್ತೆ. ಒಂದ್ ವೇಳೆ ಸುತ್ತಲಿಂದ ಬೀಳ್ತಿರೋ ಬೆಳಕು ಕಡಿಮೆ ಇದ್ರೆ ಫೋಟೋ ಡಯೋಡ್ನಿಂದ ಉತ್ಪತ್ತಿಯಾಗ್ತಿರುವ ವಿದ್ಯುತ್ ಕೂಡ ಕಡಿಮೆ ಇರುತ್ತೆ. ಸಂವೇದಕವು ಸ್ವೀಕರಿಸಿದ ಬೆಳಕನ್ನ ಆನಂತರ ವಿದ್ಯುತ್ ಸಂಕೇತವಾಗಿ ಪರಿವರ್ತನೆಯನ್ನ ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ. ಯಾಕಂದ್ರೆ ಫೋನ್ಗೆ ಅರ್ಥ ಆಗೋ ರೀತಿ ಮಾರ್ಪಾಡು ಮಾಡೋದು ಅವಶ್ಯಕ ಅಲ್ವಾ, ಹಾಗಾಗಿ. ಮತ್ತು ಈ ಮಾಹಿತಿಯನ್ನ ಫೋನ್ನ ಪ್ರೊಸೆಸರ್ಗೆ ಅದು ಕಳಿಸ್ಕೊಡುತ್ತೆ. ನಂತರ ಪ್ರೊಸೆಸರ್ ಸುತ್ತಮುತ್ತಲಿನ ಬೆಳಕಿನ ಮಟ್ಟವನ್ನ ಲೆಕ್ಕಾಚಾರ ಮಾಡಿ ಅದನ್ನ ಲಕ್ಸ್ ಅನ್ನೋ ಒಂದು ಯೂನಿಟ್ ಇಂದ ಅಳೆಯುತ್ತೆ.
1: ಲಕ್ಸ್ ಅನ್ನೋ ಯೂನಿಟ್, ಹಂಗೆ ಲಕ್ಸ್ ಸೋಪ್ ಗೊತ್ತು, ಇದು ಯಾವ ಯೂನಿಟ್?
0: ಆದ್ರೆ ಇಲ್ಲಿ ಸಾಬೂನ್ ಅಲ್ಲ. ಈಗ ನಾವು ನಮ್ಮ ತೂಕವನ್ನ ಕೆಜಿ ಅಳಿತೀವಲ್ಲ, ಅದೇ ರೀತಿ ಮೊಬೈಲ್ ನ ಪ್ರೊಸೆಸರ್ ಇದರ ಸ್ಟ್ಯಾಂಡರ್ಡ್ ಯೂನಿಟ್ ಲಕ್ಸ್ ನಲ್ಲಿ ಅಳಿಯುತ್ತೆ. ಅದರ ಒಂದು ಮೌಲ್ಯವನ್ನ ಆಧರಿಸಿ ಪರದೆಯ ಹೊಳಪನ್ನ ಹೆಚ್ಚಿಸಬೇಕಾ ಅಥವಾ ಕಡಿಮೆ ಮಾಡಬೇಕಾ ಅಂತ ಆಪರೇಟಿಂಗ್ ಸಿಸ್ಟಮ್ ನಿರ್ಧಾರ ಮಾಡುತ್ತೆ.
1: ನಂಗೆ ಈ ಸೆನ್ಸರ್ ಬಗ್ಗೆ ಏನೋ ಅರ್ಥ ಆಯ್ತು. ಆದ್ರೆ ಈಗ ನೀವು ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ.
0: ಈಗ ಆಗಿದ ಪರಿಸ್ಥಿತಿನೇ ಉದಾಹರಣೆ ಕೊಟ್ಬಿಡ್ತೀನಿ.
1: ಸ್ಮಾರ್ಟ್,
0: ನಾನ್ ಗೊತ್ತಲ್ಲ ಜಾಣೆ. ಕತ್ತಲೆಯ ಕೋಣೆಯಲ್ಲಿ ಸಂವೇದಕವು ಕೆಲವೇ ಕೆಲವು ಲಕ್ಸ್ನಷ್ಟು ಮಾತ್ರ ಇರುತ್ತೆ, ಅಂದ್ರೆ ಪ್ರಕಾಶಮಾನತೆ ಕಡಿಮೆ ಇರುತ್ತೆ. ಆದ್ರಿಂದ ನಾವು ಆರಾಮಾಗಿ ವೀಕ್ಷಣೆ ಮಾಡ್ಲಿ ಅಂತ, ಜೊತೆಗೆ ಬ್ಯಾಟರಿಯ ಶಕ್ತಿ ಕೂಡ ಉಳಿತಾಯ ಆಗ್ಲಿ ಅಂತ ಫೋನ್ ಪರದೆಯ ಹೊಳಪನ್ನ ಕಡಿಮೆ ಮಾಡುತ್ತೆ. ಅದೇ ಒಂದ್ ವೇಳೆ ನಾವು ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಅಥವಾ ಬೆಳಕಿರುವಂತಹ ಜಾಗಕ್ಕೆ ಹೋಗಿ ನಿಂತಾಗ ಸಂವೇದಕಕ್ಕೆ ಸಾವಿರಾರು ಲಕ್ಸ್ಗಳಷ್ಟು ಬೆಳಕು ಇದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದಾಗಿ ಫೋನ್ ಪರದೆಯು ಗೋಚರ ಆಗೋದಿಕ್ಕೆ ಪರದೆಯ ಹೊಳಪನ್ನ ಹೆಚ್ಚು ಮಾಡುತ್ತೆ ಅಷ್ಟೇ.
1: ಹಾ, ಈಗ ನೋಡಿ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಸರಿ, ಈಗ ಈ ಸೆನ್ಸರ್ ಇಂದ ಆಗುವಂತಹ ಅನುಕೂಲಗಳೇನೇನು ಅಂತ ಹೇಳಿ. ಮೊದಲನೇದು ನೀವು ಹೇಳಿದ್ರಿ, ಇವಾಗ ನಾವು ಬೆಳಕಿಗೆ ಹೋದ್ರೆ ಅಥವಾ ಕತ್ಲಿಗೆ ಬಂದ್ರೆ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ ಅಂತ. ಇನ್ನೇನೇನು ಅನುಕೂಲಗಳಿವೆ ಇದರಲ್ಲಿ?
0: ಈ ಆಂಬಿಯಂಟ್ ಲೈಟ್ ಸೆನ್ಸರ್ ಅನುಕೂಲಗಳನ್ನೇನು ಹೊಂದಿದೆ. ಪ್ರಮುಖವಾಗಿ ಇದು ನೀನ್ ಹೇಳ್ದಂಗೆ ಬಳಕೆದಾರರ ಅನುಭವ ಹಾಗೆ ಸ್ಮಾರ್ಟ್ ಫೋನ್ನ ದಕ್ಷತೆ ಎರಡನ್ನೂ ಕೂಡ ಸುಧಾರಿಸುತ್ತೆ. ಒಂದು ಪ್ರಮುಖ ಪ್ರಯೋಜನವೇನಂದ್ರೆ ಸ್ವಯಂಚಾಲಿತ ಹೊಳಪು ನಿಯಂತ್ರಣ. ಈಗ ನೀನೇ ನೋಡು, ಬೆಳಕಿನ ಬೇರೆ ಬೇರೆ ಪರಿಸ್ಥಿತಿಗಳ ನಡುವೆ ಚಲಿಸ್ತಾ ಇರ್ತೀಯ. ಆಗ್ಲೇ ಬಿಸಿಲು ಜಾಸ್ತಿ ಇರೋ ಕಡೆ ಹೋದೆ, ಅವಾಗ ನಿನ್ಗೆ ಕಾಣಿಸ್ಲಿಲ್ಲ, ಅದಕ್ಕೆ ನೆರಳಿರೋ ಪ್ರದೇಶಕ್ಕೆ ಬಂದೆ, ಅಥವಾ ನೀನೇ ಅಡ್ಜಸ್ಟ್ ಮಾಡ್ಬೇಕಿತ್ತು.
1: ಹೌದು.
0: ಬಟ್ ಈ ಒಂದು ಆಂಬಿಯಂಟ್ ಲೈಟ್ ಸೆನ್ಸರ್ ಏನ್ ಮಾಡುತ್ತೆ, ಅದನ್ನ ತಾನಾಗೆ ಸ್ವಯಂ ಚಾಲಿತವಾಗಿ ಕಂಟ್ರೋಲ್ ಮಾಡುತ್ತೆ. ಇದರಿಂದ

0: ಪರದೆಯನ್ನ ಓದೋದಿಕ್ಕೆ ಬಳಕೆದಾರರಿಗೆ ಸುಲಭ ಆಗುತ್ತೆ ಅಲ್ವಾ. ಈಗ ನಮ್ ಫೋನ್ನಲ್ಲಿ ಸ್ಕ್ರೀನ್ ನ ಬ್ರೈಟ್ನೆಸ್ ಇದೆಯಲ್ಲ, ಅದು ವಿದ್ಯುತ್ ಉಳಿತಾಯ ಮಾಡೋದ್ರಲ್ಲಿ ಒಂದು ಪ್ರಮುಖ ಘಟಕ ಅಂತಾನೆ ಹೇಳ್ಬೋದು. ಹಾ, ಪರದೆಯು ಎಲ್ಲಾ ಸಮಯದಲ್ಲೂ ಗರಿಷ್ಠ ಹೊಳಪಿನಲ್ಲಿದ್ರೆ ಏನಾಗುತ್ತೆ?
1: ಬ್ಯಾಟ್ರಿ ಖಾಲಿ ಆಗ್ತಾ ಹೋಗುತ್ತೆ,
0: ಬೇಗನೆ ಖಾಲಿ ಆಗ್ಬಿಡುತ್ತೆ. ಅದೇ ಈ ಆಂಬಿಯಂಟ್ ಲೈಟ್ ಸೆನ್ಸರ್ ಪ್ರದರ್ಶನ ವಾಸ್ತವಿಕವಾಗಿ ಇರೋ ರೀತಿ ಹೊರಗಿನ ಬೆಳಕಿನ ಮಟ್ಟವನ್ನ ಅಳೆದು ಸರಿ ಹೊಂದಿಸುತ್ತೆ ಅಲ್ವಾ. ಹಾಗಾಗಿ ಇದು ಬ್ಯಾಟ್ರಿ ಹೆಚ್ಚು ಖರ್ಚಾಗದಂತೆ ನೋಡಿ ಬ್ಯಾಟ್ರಿಯ ಜೀವಿತಾವಧಿಯನ್ನು ಕೂಡ ವಿಸ್ತರಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಆಯ್ತು, ಈಗ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೂ ನಮ್ ಕಣ್ಣಿನ ಆರೋಗ್ಯನ ಕಾಪಾಡೋದಕ್ಕೆ ಇದು ಸಹಾಯ ಮಾಡುತ್ತಲ್ವಾ?
0: ಸರಿಯಾಗಿ ಹೇಳ್ದೆ ನೋಡು. ಈ ಸೆನ್ಸರ್ ಕಣ್ಣಿಗೆ ಆರಾಮವನ್ನು ಕೂಡ ಕೊಡುತ್ತೆ, ಕಣ್ಣಿಗೆ ಆಗುವಂತಹ ಹೆಚ್ಚಿನ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ. ಈಗ ನೋಡು, ಕತ್ತಲೆಯಾದ ಪರಿಸರದಲ್ಲಿ ತುಂಬಾ ಪ್ರಕಾಶಮಾನ ಅಂದ್ರೆ ಬ್ರೈಟ್ನೆಸ್ ಇದ್ರೆ ನಮ್ಗೆ ತಲೆನೋವಾಗ್ಬೋದು, ಕಣ್ಣಿಗೆ ಹೆಚ್ಚಿನ ಆಯಾಸ ಉಂಟಾಗ್ಬೋದು ಅಲ್ವಾ. ಹೊಳಪನ್ನ ಸ್ವಯಂಚಾಲಿತವಾಗಿ ಕಡಿಮೆ ಮಾಡುವ ಮೂಲಕ ಸೆನ್ಸರ್ ಫೋನ್ನ ದೀರ್ಘಕಾಲದ ಬಳಕೆಯನ್ನ ಹೆಚ್ಚು ಆರಾಮದಾಯಕ ಅನ್ಸುತ್ತೆ. ಈಗ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋನೋ ಟ್ಯುಟೋರಿಯಲ್ಲೋ ಏನೋ ಒಂದು PDFನೋ ಓದ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆ ಕತ್ಲೆ ಕೋಣೆಲೂ ಬ್ರೈಟ್ನೆಸ್ ಜಾಸ್ತಿ ಇದ್ರೆ ಸ್ವಲ್ಪ ಹೊತ್ತಷ್ಟೇ ಓದಕ್ಕಾಗದ್ ನಮ್ ಕೈಲಿ, ಆಮೇಲೆ ಕಣ್ಣಿಗೂ ಸುಸ್ತ್ ಅನ್ಸುತ್ತೆ, ನಮಗೂ ಒಂಥರ ಸ್ಟ್ರೈನ್ ಆಗುತ್ತೆ ಅಲ್ವಾ. ಹಾಗಾಗಿ ಇದು ನಮ್ಮ ಕಣ್ಣುಗಳಿಗೆ ಹೆಚ್ಚು ಆಯಾಸ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಮತ್ತೊಂದು ಪ್ರಯೋಜನ ಏನಂದ್ರೆ ಉತ್ತಮ ಹೊರಾಂಗಣ ಗೋಚರತೆ, ಅಂದ್ರೆ ಸೂರ್ಯನ ಬೆಳಕು ನಮ್ಮ ಸುತ್ತಮುತ್ತ ಹೆಚ್ಚಾಗಿದ್ದಾಗ ನೀನ್ ಇಂದಿನ ಹಳೆಯ ಫೋನ್ಗಳು ನೋಡಿದ್ರೆ ನಮ್ಗೆ ನೋಡೋದಕ್ಕೆ ತುಂಬಾನೇ ಕಷ್ಟ ಅಷ್ಟೇ ಅಲ್ವಾ. ಹಾಗಾಗಿ ಹೊರಾಂಗಣದಲ್ಲೂ ಕೂಡ ಓದುವಿಕೆಯನ್ನ ಇದು ಸುಧಾರಿಸುತ್ತೆ. ಇದರಿಂದಾಗಿ ಬಳಕೆದಾರರು ನಿರಂತರವಾಗಿ ಸೆಟ್ಟಿಂಗ್ಸ್ ಗಳನ್ನ ಬದಲಾಯಿಸದೆ ಈ ಒಂದು ಸೆನ್ಸರ್ ಸ್ವಯಂಚಾಲಿತವಾಗಿಯೇ ಪರದೆಯ ಬೆಳಕನ್ನ ಅಡ್ಜಸ್ಟ್ ಮಾಡೋದ್ರಿಂದ ಇದು ಇನ್ನೊಂದು ಅನುಕೂಲ.
1: ತುಂಬಾ ಅನುಕೂಲಗಳಿವೆ ಅಲ್ವಾ ಇದರಲ್ಲಿ?
0: ಹೌದು.
1: ಈಗ ಒಂದು ತಂತ್ರಜ್ಞಾನ ಆದ್ಮೇಲೆ ಅನುಕೂಲ ಇದ್ದಲ್ಲಿ ಅನಾನುಕೂಲ ಇದ್ದೇ ಇರುತ್ತಲ್ವಾ?
0: ಹೌದು.
1: ಇದರಿಂದನೂ ಏನಾದ್ರೂ ಅನಾನುಕೂಲ ಇದೆಯಾ?
0: ಇಷ್ಟೆಲ್ಲಾ ಅನುಕೂಲಗಳಿದ್ರೂ ಕೂಡ ಆದಾಗ್ಯೂ ಸುತ್ತುವರೆದ ಬೆಳಕಿನ ಸಂವೇದಕಗಳು ಕೆಲವು ಅನಾನುಕೂಲಗಳನ್ನು ಸಹ ಹೊಂದಿದೆ.
1: ಯಾವ್ದ್ಯಾವ್ದು?
0: ಒಂದು ಅನಾನುಕೂಲ ಏನಂದ್ರೆ ಕೆಲವು ಸಂದರ್ಭಗಳಲ್ಲಿ ತಪ್ಪಾದ ಹೊಳಪಿನ ಹೊಂದಾಣಿಕೆಯನ್ನ ಮಾಡಬಹುದು. ಉದಾಹರಣೆಗೆ ಸಂವೇದಕವು ನಮ್ಮ ಬೆರಳಿನಿಂದ ಮುಚ್ಚಲ್ಪಟ್ಟಿದ್ರೆ, ಅಥವಾ ನಾವ್ ಹಾಕಿರ್ತೀವಲ್ಲ ಫೋನ್ ಕವರ್, ಅದೇನಾದ್ರೂ ಅಡೆತಡೆಯನ್ನ ಉಂಟು ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ನಿಜವಾಗಿಯೂ ಇರೋದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೆಳಕನ್ನ ಅದು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಸಾಮಾನ್ಯವಾಗಿ ಹೆಚ್ಚಂತೂ ಇಲ್ಲ, ಕಡಿಮೆ ಬೆಳಕಿನ ಪ್ರಮಾಣವನ್ನೇ ಅಳತೆ ಮಾಡುತ್ತೆ, ಯಾಕಂದ್ರೆ ಇವು ಅಡೆತಡೆಗಳು ಅಲ್ವಾ. ಹಾಗಾಗಿ ಏನಾಗುತ್ತೆ, ನಾವು ಬಿಸಿಲಿನಲ್ಲೇ ಅಂತಲ್ಲ ಉತ್ತಮ ಪ್ರಕಾಶಮಾನವಾದ ಕೋಣೆಯಲ್ಲಿದ್ರೂ ಕೂಡ ಓ ಕತ್ತಲಿನ ಪ್ರದೇಶದಲ್ಲಿರ್ಬೋದು ಅಂತ ಅನಗತ್ಯವಾಗಿ ಬೆಳಕನ್ನ ಹೆಚ್ಚು ಮಾಡಬಹುದು. ಇನ್ನೊಂದು ಅನಾನುಕೂಲ ಏನಂದ್ರೆ ಆಗಾಗ್ಗೆ ಹೊಳಪಿನಲ್ಲಿ ಏರಿಳಿತಗಳು ಆಗುವುದು, ಅಂದ್ರೆ ಬೆಳಕಿನ ಪರಿಸ್ಥಿತಿಗಳು ವೇಗವಾಗಿ ಬದಲಾದಾಗ, ನೀನ್ ಕೇಳ್ದೆ ಅಲ್ವಾ ಓಡ್ಕೊಂಡೋದೆ ನೆಡ್ಕೋದೆ ಅಂತೆಲ್ಲ, ಆ ರೀತಿ ಆದಾಗ ನಿರಂತರವಾಗಿ ಇದು ಹೆಚ್ಚಾಗ್ತಾ ಹೋಗ್ಬೋದು ಅಥವಾ ಕಡಿಮೆ ಆಗ್ತಾ ಹೋಗ್ಬೋದು. ಇದು ಕೆಲವು ಬಳಕೆದಾರರಿಗೆ ಅನಾನುಕೂಲವನ್ನ ಉಂಟು ಮಾಡಬಹುದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಕೃತಕ ಬೆಳಕಿನ ಪರಿಸ್ಥಿತಿಗಳಿಂದನೂ ಕೂಡ ಸಂವೇದಕದ ಮೇಲೆ ಪರಿಣಾಮ ಬೀಳುತ್ತೆ. ಅಂದ್ರೆ ಈಗ ನಾವು ಒಂದು ಕೋಣೆಯಲ್ಲಿರ್ತೀವಿ, ನಾವೇನ್ ಮಾಡ್ತೀವಿ ಲೈಟ್ಗಳನ್ನ ಆನ್ ಮಾಡಿರ್ತೀವಿ, ಅದಕ್ಕೆ ಹೆಚ್ಚಿನ ಲಕ್ಸ್ ಪ್ರಮಾಣದ ಬೆಳಕಿದೆ ಅಂತ ಅನ್ಕೊಂಡು ಏನ್ ಮಾಡುತ್ತೆ, ಓ ಇವರು ಎಲ್ಲೋ ಹೊರಗಡೆ ಇದ್ದಾರೆ ಅಂತ ಹೇಳಿ ಹೆಚ್ಚು ಮಾಡೋ ಅಂತ ಸಾಧ್ಯತೆನೂ ಇರ್ಬೋದು, ಬಟ್ ಅದು ನಮ್ಗೆ ಅಗತ್ಯ ಇರೋದಿಲ್ಲ. ಈ ರೀತಿ ಕೆಲವು ಅನಾನುಕೂಲಗಳು ಇದೆ. ಮತ್ತಿನ್ನೊಂದು ನೀನು ಗಮನಿಸಿರ್ಬೋದು, ಈಗ ಬಿಸಿಲಿನ ಪ್ರದೇಶದಿಂದ ಒಳಗ್ ಬಂದಿರ್ತೀಯ, ಆದ್ರೂ ಕೂಡ ಅದರ ಒಂದು ಬ್ರೈಟ್ನೆಸ್ ತಕ್ಷಣ ಕಮ್ಮಿ ಆಗಲ್ಲ, ಆದ್ರೂ ಹೆಚ್ಚಾಗಿಯೇ ಇರುತ್ತೆ. ಈ ರೀತಿ ಕೆಲವೊಮ್ಮೊಮ್ಮೆ ತಪ್ಪು ಹೊಂದಾಣಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ.
1: ಇಷ್ಟೇನ ಅನಾನುಕೂಲ ಅಥವಾ ಇನ್ನೂ ಇದೆಯಾ?
0: ಹಾ, ಇನ್ನೊಂದು ಅನಾನುಕೂಲ ಇದೆ. ಆಗ್ಲೇ ಒಂದ್ ಅನುಕೂಲ ಹೇಳ್ದೆ ಅಲ್ವಾ ನಾನು, ಇದು ಬ್ಯಾಟ್ರಿ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಅನಾನುಕೂಲ ಕೂಡ ಇದೆ. ಈಗ ವಿದ್ಯುತ್ ಬಳಕೆ ತುಂಬಾ ಕಡಿಮೆ ಇದ್ರೂ ಕೂಡ ನಮ್ಮ ಸುತ್ತಲಿನ ಪ್ರದೇಶದಲ್ಲಿ ಬೆಳಕಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಸಂವೇದಕ ನಿರಂತರವಾಗಿ ಅಳತೆ ಮಾಡ್ತಾನೇ ಇರಬೇಕು, ಕರೆಕ್ಟಾ?

0: ಮೇಲ್ವಿಚಾರಣೆ ಮಾಡ್ತಾನೆ ಇರಬೇಕು. ಮೇಲ್ವಿಚಾರಣೆ ಮಾಡ್ಬೇಕಂದ್ರೆ ಈ ಒಂದು ಸಂವೇದಕ ಯಾವಾಗ್ಲೂ ಆಕ್ಟಿವ್ ಅಂದ್ರೆ ಸಕ್ರಿಯವಾಗಿ ಇರಬೇಕು ಅಲ್ವಾ. ಹಾಗಾಗಿ ಈ ರೀತಿ ನಿರಂತರವಾಗಿ ಸಕ್ರಿಯವಾಗಿರೋದಕ್ಕೆ ಅದೂ ಕೂಡ ಸ್ವಲ್ಪ ಪ್ರಮಾಣದ ಶಕ್ತಿಯನ್ನ ಬಳಸ್ತಾ ಇರುತ್ತೆ ಅಲ್ವಾ.
1: ಹೌದು.
0: ಇನ್ನೊಂದು, ಕೆಲವು ಬಳಕೆದಾರರು ಹಸ್ತಚಾಲಿತ ನಿಯಂತ್ರಣವನ್ನೇ ಬಯಸ್ತಾರೆ. ಯಾಕೆ ಅಂದ್ರೆ ಸ್ವಯಂಚಾಲಿತ ಹೊಳಪು ಆಲ್ಗರಿದಮ್ಗಳು ಯಾವಾಗ್ಲೂ ವೈಯಕ್ತಿಕ ಆದ್ಯತೆಗಳಿಗೆ ಹೊಂದಿಕೆಯಾಗೋದಿಲ್ಲ. ಈ ಕೆಲವ್ರಿಗೆ ಅವ್ರ ಯಾವುದೇ ಪ್ರದೇಶದಲ್ಲಿದ್ರು ಫೋನಿನ ಬ್ರೈಟ್ನೆಸ್ ಯಾವಾಗ್ಲೂ ಹೆಚ್ಚಾಗೇ ಇರಬೇಕು, ಬಟ್ ಇದು ಸ್ವಯಂಚಾಲಿತವಾಗಿ ಹೆಚ್ಚು ಕಡಿಮೆ ಮಾಡುತ್ತೆ. ಅದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅವ್ರಿಗೆ ಯಾವಾಗ್ಲೂ ಹೆಚ್ಚೇ ಇರ್ಬೋದು, ಕೆಲವ್ರಿಗೆ ಕಾಣಿಸೋದಿಲ್ಲ, ಹೆಚ್ಚಿನ ಬ್ರೈಟ್ನೆಸ್ ಇರಬೇಕು. ಸೊ ಅಂತವ್ರಿಗೂ ಕೂಡ ಇದು ಹೊಂದಾಣಿಕೆ ಆಗಲ್ಲ. ಅದಕ್ಕಾಗಿಯೇ ಸ್ಮಾರ್ಟ್ ಫೋನ್ಗಳು ಸಾಮಾನ್ಯವಾಗಿ ಬಳಕೆದಾರರಿಗೆ ಈ ಸ್ವಯಂಚಾಲಿತ ಆಪ್ಷನ್ ಅನ್ನ ನಿಷ್ಕ್ರಿಯಗೊಳಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸುತ್ತುವರೆದ ಬೆಳಕಿನ ಸಂವೇದಕವು ಅನುಕೂಲತೆಗಳೇನೇನಂದ್ರೆ ಬ್ಯಾಟರಿಯ ಬಾಳಿಕೆ, ಕಣ್ಣಿಗೆ ಆರಾಮದಾಯಕ ನೀಡುತ್ತೆ ಮತ್ತು ಪರದೆಯ ಗೋಚರತೆಯನ್ನ ಸುಧಾರಿಸುತ್ತೆ. ಅನಾನುಕೂಲ ಅಂದ್ರೆ ಕೆಲವೊಮ್ಮೆ ತಪ್ಪಾದ ಹೊಂದಾಣಿಕೆಗಳು ಮಾಡಬಹುದು ಅಥವಾ ಕೆಲವು ಬೆಳಕಿನ ಪರಿಸ್ಥಿತಿಗಳಲ್ಲಿ ಅನಗತ್ಯ ಹೊಳಪಿನ ಬದಲಾವಣೆಯನ್ನ ಉಂಟು ಮಾಡಬಹುದು.
2: ಇದಿಷ್ಟು ಅನಾನುಕೂಲಗಳು.
0: ಹೌದು,
2: ಇದೇನೋ ಗೊತ್ತಾಯ್ತು. ಆದ್ರೆ ನನಗೆ ಇನ್ನೊಂದು ಡೌಟ್ ಬಂದಿದ್ದೇನಂದ್ರೆ,
0: ಏನು
2: ಈಗ ಈ ರೀತಿ ಬೆಳಕಿನ ತೀವ್ರತೆಯನ್ನ ಅಳೆದು ಪರದೆಯ ಬೆಳಕನ್ನ ಸರಿ ಹೊಂದಿಸ್ಬೇಕು ಅಂದ್ರೆ ಈ ಆಂಬಿಯೆಂಟ್ ಲೈಟ್ ಸೆನ್ಸರ್ ಇದು ಮಾತ್ರನಾ ಅಥವಾ ಇದು ಬಿಟ್ರೆ ಬೇರೆ ತಂತ್ರಜ್ಞಾನಗಳೇನಾದ್ರೂ ಇದೆಯಾ?
0: ಬಹಳ ಒಳ್ಳೆ ಪ್ರಶ್ನೆ. ಹೌದು, ಈ ಆಂಬಿಯೆಂಟ್ ಲೈಟ್ ಸೆನ್ಸರ್ ಏನಿದೆ ಅದು ಅತ್ಯಂತ ಸಾಮಾನ್ಯ ಮತ್ತು ನಿಖರವಾದ ಪರಿಹಾರ ಆಗಿದ್ರೂ ಕೂಡ ಇದೇ ರೀತಿ ಹೊಳಪಿನ ಹೊಂದಾಣಿಕೆಯ ಕಾರ್ಯವನ್ನ ನಿರ್ವಹಿಸೋದಿಕ್ಕೆ ಸಹಾಯವನ್ನ ಮಾಡೋದಿಕ್ಕೆ ಇತರೆ ಕೆಲವು ತಂತ್ರಜ್ಞಾನಗಳು ಮತ್ತು ಸಂವೇದಕಗಳು ಕೂಡ ಇದೆ. ಮೊದಲನೇದ ನೋಡೋದಾದ್ರೆ ಕ್ಯಾಮ್ರಾ ಆಧಾರಿತ ಬೆಳಕಿನ ಪತ್ತೆ ಅಂದ್ರೆ ಕ್ಯಾಮ್ರಾ ಬೇಸ್ಡ್ ಲೈಟ್ ಡಿಟೆಕ್ಷನ್. ಕೆಲವು ಸಾಧನಗಳು ಸುತ್ತಮುತ್ತಲಿನ ಬೆಳಕಿನ ಮಟ್ಟವನ್ನ ಅಂದಾಜು ಮಾಡುವುದಕ್ಕೆ ಫೋನ್ನ ಮುಂಭಾಗದಲ್ಲಿರುವ ಕ್ಯಾಮ್ರಾವನ್ನೇ ಬಳಸ್ಕೊಂಡ್ಬಿಡುತ್ತೆ. ಕ್ಯಾಮ್ರಾ ಸೆರೆಹಿಡಿಯಲಾದ ಚಿತ್ರದ ಹೊಳಪನ್ನ ವಿಶ್ಲೇಷಿಸುತ್ತೆ ಮತ್ತು ಪರಿಸರ ಕತ್ಲೆ ಆಗಿದೆಯೋ ಅಥವಾ ಪ್ರಕಾಶಮಾನವಾಗಿದೆಯೋ ಅನ್ನೋದನ್ನು ಕೂಡ ನಿರ್ಧಾರ ಮಾಡುತ್ತೆ. ಇದರಿಂದ ಅನುಕೂಲಗಳೇನಂದ್ರೆ ಈ ಕೆಲಸವನ್ನ ಮಾಡೋದಕ್ಕೆ ಸೆನ್ಸರ್ನೇ ಬಳಸಬೇಕನ್ನೋ ಅಗತ್ಯತೆ ಇರಲ್ಲ ಮತ್ತು ವಿಶೇಷ ಪ್ರದೇಶದಲ್ಲಿ ಹೋದಾಗ ಬೆಳಕಿನ ಬಗ್ಗೆ ಮಾಹಿತಿಯನ್ನ ನಮಗಿದು ಒದಗಿಸುತ್ತೆ. ಅದೇ ಅನಾನುಕೂಲಗಳೇನು ಅಂದ್ರೆ ಆಂಬಿಯೆಂಟ್ ಲೈಟ್ ಸೆನ್ಸರ್ಗೆ ಹೋಲಿಕೆ ಮಾಡಿದ್ರೆ ಹೆಚ್ಚಿನ ಶಕ್ತಿಯನ್ನ ಬೆಳೆಸುತ್ತೆ. ಮತ್ತು ಇನ್ನೊಂದು ಅನಾನುಕೂಲ ಏನ್ ಗೊತ್ತಾ, ಕ್ಯಾಮ್ರಾ ನಿರ್ದಿಷ್ಟ ದಿಕ್ಕಿನಲ್ಲಿ ಮಾತ್ರ ಬರುವ ಬೆಳಕನ್ನ ಗಣನೆಗೆ ತೆಗೆದುಕೊಳ್ಳುತ್ತೆ. ಈ ಕಾರಣದಿಂದಾಗಿ ನಿಖರತೆ ಏನಿದೆ ಅದು ಕಡಿಮೆ ಇರುತ್ತೆ, ಎಫಿಷಿಯನ್ಸಿ ಅನ್ನೋದು ಕಡಿಮೆ ಇರುತ್ತೆ ಮತ್ತೆ ಅಕ್ಯುರೆಸಿ ಕೂಡ ಕಡಿಮೆ ಇರುತ್ತೆ. ಇನ್ನೊಂದು ಏನಪ್ಪ ಅನಾನುಕೂಲ ಅಂದ್ರೆ ಆಂಬಿಯೆಂಟ್ ಲೈಟ್ ಸೆನ್ಸರ್ನಷ್ಟು ವೇಗವಾಗಿ ಇದು ಪ್ರತಿಕ್ರಿಯೆ ಕೊಡಲ್ಲ, ನಿಧಾನವಾಗಿ ಪ್ರತಿಕ್ರಿಯಿಸುತ್ತೆ.
2: ಹಾಗಾಗಿನೇ ಆಂಬಿಯೆಂಟ್ ಲೈಟ್ ಸೆನ್ಸರ್ ಅನ್ನೇ ಬಳಸೋದು ಜಾಸ್ತಿ.
0: ಹೌದು. ಇನ್ನ ಎರಡನೇದು RGB ಕಲರ್ ಸೆನ್ಸರ್.
2: ಹೇ, RGB, R ಅಂದ್ರೆ ರೆಡ್, ಜಿ ಅಂದ್ರೆ ಗ್ರೀನ್, ಬಿ ಅಂದ್ರೆ ಬ್ಲೂ. ಇದು ಬೆಳಕಿನ ಮೂಲಭೂತ ಪ್ರಾಥಮಿಕ ಬಣ್ಣಗಳು ತಾನೆ?
0: ಹೌದು, ಸರಿಯಾಗಿ ಹೇಳಿದೆ ನೀನು.
2: ಏನಿದು RGB ಅಂತ ಅಂದ್ರೆ,
0: ಈ RGB ಬಣ್ಣ ಸಂವೇದಕ ಬೆಳಕಿನ ತೀವ್ರತೆಯನ್ನ ಮಾತ್ರವಲ್ಲದೆ ಅದರ ಬಣ್ಣ ಘಟಕಗಳು ಅಂದ್ರೆ ಕೆಂಪು, ಹಸಿರು, ನೀಲಿಯನ್ನು ಸಹ ಅಳೆಯುತ್ತೆ. ಆಯ್ತಾ? ಇದರಿಂದ ಪ್ರಕಾಶಮಾನತೆ ಮತ್ತು ಬಣ್ಣದ ತಾಪಮಾನ ಎರಡನ್ನೂ ಕೂಡ ಪತ್ತೆ ಮಾಡಬಹುದು. ಪ್ರಕಾಶಮಾನದ ಜೊತೆಗೆ ಪರದೆಯ ಬಣ್ಣಗಳನ್ನು ಕೂಡ ಸರಿಹೊಂದಿಸೋದಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಆದ್ರೆ ಸರಳವಾದ ಸುತ್ತುವರೆದ ಬೆಳಕಿನ ಸಂವೇದಕಕ್ಕಿಂತ ಇದು ಹೆಚ್ಚು ದುಬಾರಿಯಾಗಿದೆ. ಆಯ್ತಾ? ಅದಕ್ಕಿಂತ ಸ್ವಲ್ಪ ವೆಚ್ಚ ಹೆಚ್ಚಾಗಿರುತ್ತೆ. ಮತ್ತು ಸಂವೇದಕವೂ ದುಬಾರಿಯಾಗಿದೆ, ಹೆಚ್ಚಿನ ಸಂಸ್ಕರಣೆಯ ಅಗತ್ಯವೂ ಕೂಡ ಇದಕ್ಕೆ ಇದೆ. ಕೆಲಸನೂ ಚೆನ್ನಾಗಿ ಮಾಡುತ್ತೆ, ಕೆಲಸ ಚೆನ್ನಾಗಿ ಮಾಡೋದಕ್ಕೆ ಸಂಕೀರ್ಣ ತಂತ್ರಜ್ಞಾನವನ್ನು ಕೂಡ ಇದು ಉಪಯೋಗಿಸ್ಕೊಳ್ಳುತ್ತೆ. ಆದ್ರೆ ಇದು ದುಬಾರಿ ಆಗಿದ್ರೂ ಕೂಡ ಪ್ರದರ್ಶನ ಗುಣಮಟ್ಟವನ್ನ ಸುಧಾರಣೆ ಮಾಡೋದಕ್ಕೆ ಅನೇಕ ಪ್ರೀಮಿಯಂ ಸ್ಮಾರ್ಟ್ ಫೋನ್ಗಳು RGB ಸಂವೇದಕಗಳನ್ನೇ ಬಳಸ್ತಾ ಇದೆ.
2: ಈಗ ಇವಿಷ್ಟೇನಾ ಅಥವಾ ಇನ್ನು ಬೇರೆ ಏನಾದ್ರೂ ಸೆನ್ಸರ್ಗಳಿದ್ಯಾ?
0: ಇದನ್ನ ಬಿಟ್ರೆ ಇನ್ನೊಂದು ಸ್ಪೆಕ್ಟ್ರಲ್ ಲೈಟ್ ಸೆನ್ಸರ್. ಆಯ್ತಾ? ಸ್ಪೆಕ್ಟ್ರಲ್ ಸೆನ್ಸರ್ ಬಹು ತರಾಂಗಾಂತರಗಳಲ್ಲಿ ಅಂದ್ರೆ

0: ಬೇರೆ ಬೇರೆ ವೇವ್ ಲೆಂತ್ ನಲ್ಲಿರುವ ಬೆಳಕನ್ನು ಕೂಡ ಅಳೆಯುತ್ತೆ. ಮಾನವನ ಕಣ್ಣು ಬೆಳಕನ್ನ ಹೇಗೆ ಗ್ರಹಿಸುತ್ತೋ ಅದೇ ರೀತಿ ಇದು ಬೆಳಕನ್ನ ಗ್ರಹಿಸೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಆದ್ರಿಂದ ಅತ್ಯಂತ ನಿಖರವಾದ ಹೊಳಪು ಮತ್ತು ಬಣ್ಣಗಳ ಮಾಪನವನ್ನ ಮಾಡುತ್ತೆ. ಅತ್ಯಾಧುನಿಕ ಪ್ರದರ್ಶನ ಮತ್ತು ಛಾಯಾಗ್ರಹಣಕ್ಕೆ ಇದು ತುಂಬಾ ತುಂಬಾ ಉಪಯುಕ್ತವಾಗಿದೆ. ಅನಾನುಕೂಲ ಏನಪ್ಪಾ ಅಂದ್ರೆ ಸ್ವಲ್ಪ ವೆಚ್ಚ ಹೆಚ್ಚು, ಹಾಗೆಯೇ ಇದರಲ್ಲಿರುವಂತಹ ಎಲೆಕ್ಟ್ರಾನಿಕ್ಸ್ ಘಟಕಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಂಕೀರ್ಣವಾಗಿ ಇರುತ್ತೆ.
1: ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಎಲ್ಲಾ ಫೀಲ್ಡ್ ಅಲ್ಲೂ ನೋಡಿದ್ರೆ AI ನ ಅಳವಡಿಸ್ಕೊಳ್ತಾ ಇದ್ದಾರೆ, ಅದೇ ರೀತಿ ಏನಾದ್ರೂ ಈ ಸೆನ್ಸರ್ಗಳಲ್ಲೂ ಏನಾದ್ರೂ AI ತಂತ್ರಜ್ಞಾನವನ್ನ ಅಳವಡಿಸಿರ್ತಾರ ಹೇಗೆ?
0: ನೀನ್ ಯೋಚನೆ ಮಾಡ್ತಾ ಇರೋಂತ ದೃಷ್ಟಿಕೋನ ಸರಿಯಾಗಿದೆ.
1: ಹೌದಾ?
0: ಹೇಳ್ತಾರಲ್ಲ, ಕಾಲಕ್ಕೆ ತಕ್ಕಂತೆ ನಮ್ಮ ಯೋಚನೆಗಳನ್ನ ಬದಲಾಯಿಸಬೇಕು ಅಂತ. ಹಂಗೆ ನೀನು ಈಗಿನ ಕಾಲಕ್ಕೆ ತಕ್ಕಂಗೆ ಸರಿಯಾದ ಪ್ರಶ್ನೆನೆ ಕೇಳಿದ್ಯಾ. ಹೌದು, AI ಆಧಾರಿತ ಪ್ರಕಾಶಮಾನ ನಿಯಂತ್ರಣ ಕೂಡ ಇದೆ. ಅಂದ್ರೆ ಆಧುನಿಕ ಸ್ಮಾರ್ಟ್ ಫೋನ್ಗಳು ಈ ಯಂತ್ರ ಕಲಿಕೆ ಅಂದ್ರೆ ಮಷೀನ್ ಲರ್ನಿಂಗ್ ಮತ್ತು AI ಆಲ್ಗರಿದಮ್ಗಳನ್ನ ಹೆಚ್ಚಾಗಿ ಬಳಸ್ತಿದೆ ಅಲ್ವಾ. ಈ ವ್ಯವಸ್ಥೆಗಳು ಸುತ್ತುವರಿದ ಬೆಳಕಿನ ಸಂವೇದಕ ಜೊತೆಗೆ ಬಳಕೆದಾರರ ನಡವಳಿಕೆ, ದಿನದ ಸಮಯ ಮತ್ತೆ ಹಿಂದೆ ಅವರು ಯಾವ ರೀತಿ ಪ್ರಕಾಶಮಾನ ಆದ್ಯತೆಗಳನ್ನ ಅಡ್ಜಸ್ಟ್ ಮಾಡ್ಕೋತಾ ಇದ್ರು ಅನ್ನೋ ಡೇಟಾ ಸಂಯೋಜಿಸುತ್ತೆ. ಇದರಿಂದ ಏನಾಗುತ್ತೆ, ಬಳಕೆದಾರರ ಆದ್ಯತೆಗೆ ತಕ್ಕಂತೆ ಹೊಳಪಿನ ಮಟ್ಟವನ್ನ ಇದು ಸುಧಾರಣೆ ಮಾಡೋದನ್ನ ಕಲಿತಾ ಹೋಗುತ್ತೆ. ಅಂದ್ರೆ ಈ ಕೆಲವ್ರು ಹೇಗೆ ಒಂದು ಬಿಸಿಲಿಗೆ ಹೋಗ್ತಾರೆ, ಅದು ಹೆಚ್ಚು ಪ್ರಕಾಶಮಾನವಾಗ್ಬಿಡುತ್ತೆ, ನಾವೇನ್ ಮಾಡ್ತೀವಿ ಚೂರು ಕಡಿಮೆ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತೀವಿ. ಅದು 80% ಅಷ್ಟು ಇಟ್ಟಿದ್ರೆ ನಾವೊಂದು 60-50 ತಂದಿಟ್ಕೋತೀವಿ ಅಲ್ವಾ. ಇನ್ನು ಒಂದೊಂದ್ಸಲ ನಾವು ಕತ್ಲೆಗೆ ಹೋದ್ರು ಕೂಡ ಫುಲ್ ಕಮ್ಮಿ ಮಾಡ್ಬಿಡುತ್ತೆ, ಆದ್ರೂ ನಾವೊಂದು 10-20% ಹೆಚ್ಚು ಮಾಡ್ತೀವಿ. ತಾನು ಅಡ್ಜಸ್ಟ್ ಮಾಡಿದ ನಂತರ ಬಳಕೆದಾರ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದಾನಾ ಅನ್ನೋದನ್ನ ನೋಡುತ್ತೆ. ಆಗ ದಿನದ ಸಮಯ ಏನಿದೆ, ಬೆಳಕಿನ ಪ್ರಮಾಣ ಎಷ್ಟಿದೆ, ಈ ರೀತಿ ಡೇಟಾಗಳನ್ನ ಅದು ಕಲಿತಾ ಹೋಗುತ್ತೆ. ಮುಂದಿನ ಬಾರಿ ಅದು ನೇರವಾಗಿ 80% ಮಾಡೋದ್ಕಿಂತ, ನಾನ್ ಮುಂಚೆ 60% ಮಾಡಿದ್ನಲ್ಲ ಆ ತರ 60%ಗೆ ಬಂದು ನಿಲ್ಸೋ ತರ ಇದು ಕಲಿತಾ ಹೋಗುತ್ತೆ. ವೈಯಕ್ತಿಕ ಹೊಂದಾಣಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡುತ್ತೆ. ಆದ್ರೆ ಅನಾನುಕೂಲ ಏನಪ್ಪಾ ಅಂದ್ರೆ, ಡೇಟಾವನ್ನ ಸಂಗ್ರಹಿಸುತ್ತೆ ಮತ್ತೆ ಅದಕ್ಕೆ ಹೆಚ್ಚಿನ ಸಂಸ್ಕರಣೆಯ ಅಗತ್ಯವಿದೆ, ಮತ್ತೆ ಈ ಬಳಕೆದಾರರ ಆದ್ಯತೆಗಳನ್ನ ಕಲ್ತ್ಕೊಳ್ಳೋದಿಕ್ಕೆ ಅದು ಸ್ವಲ್ಪ ಸಮಯ ಕೂಡ ತಗೊಳ್ಳುತ್ತೆ. ಈ ರೀತಿ ಇದು ಒಂದ್ ರೀತಿ ಬಳಕೆದಾರರಿಗೆ ಇನ್ನು ಹೆಚ್ಚಿನ ಅನುಕೂಲವನ್ನೇ ಕೊಡ್ತಿದೆ ಅಂತ ಹೇಳ್ಬೋದು.
1: ಇದಿಷ್ಟು ALS ಹೊರತುಪಡಿಸಿ ಬೇರೆ ರೀತಿಯ ಸೆನ್ಸರ್ಗಳು.
0: ಹೌದು,
1: ಹೌದಲ್ವಾ. ಈಗ ನೀವು ಸೆನ್ಸರ್ಗಳ ಬಗ್ಗೆ ಹೇಳ್ಬೇಕಾದ್ರೆ ನನಗೊಂದು ಅನ್ಸಿದ್ದು, ಈಗ ನಮ್ಮ ಹತ್ರ ಒಂದ್ ಸ್ಮಾರ್ಟ್ ಫೋನ್ ಇದೆ ಅಲ್ವಾ, ಈಗ ಆ ಸ್ಮಾರ್ಟ್ ಫೋನ್ಗೆ ಒಂದೇ ಒಂದ್ ಸೆನ್ಸರ್ನ ಬಳಸಿರ್ತಾರ ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ಲಿ ಅಂತ ಬಳಸಿರ್ತಾರ?
0: ಬಳಸಿರ್ತಾರೆ. ಕೆಲವೊಮ್ಮೊಮ್ಮೆ ಎರಡು ಬೆಳಕಿನ ಸಂವೇದಕಗಳನ್ನು ಕೂಡ ಬಳಸಿರ್ತಾರೆ. ಅಂದ್ರೆ ಆಧುನಿಕ ಸ್ಮಾರ್ಟ್ ಫೋನ್ಗಳಲ್ಲಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಸಂವೇದಕಗಳನ್ನ ಇರಿಸಿರ್ತಾರೆ. ಇದರಿಂದ ಪರಿಸರದ ಬೆಳಕಿನ ಮಟ್ಟವನ್ನ ಹೆಚ್ಚು ನಿಖರವಾಗಿ ಪತ್ತೆಯನ್ನ ಮಾಡಬಹುದು. ಒಂದು ಸಂವೇದಕ ಒಂದ್ ವೇಳೆ ನಾವು ಕೈ ಇಟ್ಟೋ, ಫೋನ್ ಕೇಸ್ ಇಂದನೋ, ಏನೋ ವಸ್ತು ಇಟ್ಟೋ ಅಕಸ್ಮಾತ್ ಆಗಿ ನಾವು ನಿರ್ಬಂಧಿಸಿದ್ರೆ ಇನ್ನೊಂದು ಸೆನ್ಸರ್ ಹೊಳಪನ ಮೇಲ್ವಿಚಾರಣೆ ಮಾಡಿ ಅದರ ನಿಯಂತ್ರಣವನ್ನ ಮಾಡುತ್ತೆ. ಹಾಗಾಗಿ ಕೆಲವು ಕಡೆ ಎರಡು ಸೆನ್ಸರ್ ಅನ್ನ ಹೌದು ಬಳಸ್ತಾರೆ.
1: ಈಗ ಮತ್ತೆ ಆಂಬಿಯೆಂಟ್ ಲೈಟ್ ಸೆನ್ಸರ್ಗೆ ಹೋಗೋದಾದ್ರೆ, ಅದು ಫಿಸಿಕಲ್ ಆಗಿ ಮತ್ತೆ ಅಕ್ಯುರೇಟ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಿದ್ರಿ ಬೇರೆ ಸೆನ್ಸರ್ಗಳಿಗೆ ಹೋಲಿಸಿದ್ರೆ.
0: ಹೌದು,
1: ಇದು ಹೇಗೆ ಅಂತ ಹೇಳಿ.
0: ಸರಿ, ಭೌತಿಕವಾಗಿ ಇದು ಹೇಗ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಸಂವೇದಕದ ಹೃದಯ ಭಾಗದಲ್ಲಿ ನಾನಾಗ್ಲೇ ಹೇಳ್ದಂಗೆ ಒಂದು ಫೋಟೋ ಡಯೋಡ್ ಇರುತ್ತೆ. ಇದು ಫೋಟಾನ್ಗಳು ಅಂದ್ರೆ ಬೆಳಕಿನ ಕಣಗಳು ಫೋಟೋ ಡಯೋಡ್ ಅನ್ನ ಹೊಡೆದಾಗ ಆ ಒಂದು ಫೋಟೋ ಡಯೋಡ್ ಒಳಗೆ ಎಲೆಕ್ಟ್ರಾನ್ಗಳ ಬಿಡುಗಡೆಯಾಗುತ್ತೆ. ಎಲೆಕ್ಟ್ರಾನ್ಗಳ ಬಿಡುಗಡೆಯಾದಾಗ ಸಣ್ಣ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಗುತ್ತೆ. ಯಾಕಂದ್ರೆ ವಿದ್ಯುತ್ ಅಂದ್ರೆ ಎಲೆಕ್ಟ್ರಾನ್ಗಳ ಹರಿವೇ ವಿದ್ಯುತ್ ಅಲ್ವಾ. ವಿದ್ಯುತ್ ಪ್ರವಾಹವು ಹೇಗಿರುತ್ತೆ ಅಂದ್ರೆ ಬೆಳಕಿನ ತೀವ್ರತೆಗೆ ಅನುಗುಣವಾಗಿರುತ್ತೆ. ಹೆಚ್ಚು ಬೆಳಕಿದ್ರೆ ಹೆಚ್ಚು ವಿದ್ಯುತ್ ಪ್ರವಾಹ, ಕಡಿಮೆ ಬೆಳಕಿದ್ರೆ ಕಡಿಮೆ ವಿದ್ಯುತ್ ಪ್ರವಾಹ. ಅದಾದ ನಂತರ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಈ ವಿದ್ಯುತ್ ಪ್ರವಾಹವನ್ನ ಡಿಜಿಟಲ್ ಮೌಲ್ಯಕ್ಕೆ ಪರಿವರ್ತಿಸುತ್ತೆ. ಯಾಕಂದ್ರೆ ನಮ್ಮ ಎಲ್ಲಾ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಅರ್ಥ ಆಗೋ ಭಾಷೆ ಅಂದ್ರೆ ಡಿಜಿಟಲ್ ಭಾಷೆ. ಹೊಳಪನ್ನ ನಿಯಂತ್ರಿಸೋದಕ್ಕೆ ಪ್ರೊಸೆಸರ್ ಈ ಒಂದು ಡಿಜಿಟಲ್ ಮೌಲ್ಯವನ್ನ ಬಳಸ್ಕೊಳ್ಳುತ್ತೆ. ಈ ಪ್ರಕ್ರಿಯೆ ಪ್ರತಿ ಸೆಕೆಂಡ್ಗೆ ಹಲವು ಬಾರಿ ನಡೀತಾ ಇರುತ್ತೆ. ಈ ರೀತಿಯಾಗಿ ಅದು ಏನ್ ಮಾಡುತ್ತೆ, ಲೆಕ್ಕಾಚಾರ ಹಾಕಿ ಅರ್ಥ ಮಾಡಿಕೊಂಡು ಆ

0: ನಂತರ ಬೆಳಕನ್ನ ಸರಿ ಹೊಂದಿಸುತ್ತೆ.
1: ಈ ಸೆನ್ಸರ್ಗಳ ಬಗ್ಗೆ ತಿಳ್ಕೊಂಡಿದ್ದಂತೂ ತುಂಬಾ ಖುಷಿ ಆಯ್ತು. ಆಮೇಲೆ ನೀಟಾಗಿ ಅರ್ಥ ಆಯ್ತು. ತುಂಬಾ ಸಿಂಪಲ್ ವಿಷಯ, ಆದ್ರೂ ಏನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇತ್ತು.
0: ನಿಜ ನಿಜ.
1: ಈಗ ಇದ್ರ ಬಗ್ಗೆ ಮುಂದುವರ್ತ್ ಕೇಳೋದಾದ್ರೆ, ಈಗ ಭವಿಷ್ಯದಲ್ಲಿ ಈ ಒಂದು ತಂತ್ರಜ್ಞಾನದ ನಿಖರತೆಯನ್ನ ಹೆಚ್ಚಿಸೋದಕ್ಕೆ ಅಂತ ಏನೇನ್ ಕೆಲಸಗಳು ನಡೀತಾ ಇದೆ ಅಂತ ಗೊತ್ತಾ ನಿಮ್ಗೆ?
0: ಹೌದು, ಭವಿಷ್ಯದಲ್ಲಿ ಬಳಕೆದಾರರಿಗೆ ಇನ್ನೂ ಉತ್ತಮವಾದಂತಹ ಅನುಭವವನ್ನ ನೀಡೋದಕ್ಕೆ ಸಂಶೋಧಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೇನಂದ್ರೆ, ಈ ಬಣ್ಣದ ತಾಪಮಾನವನ್ನ ತುಂಬಾ ಹೆಚ್ಚು ನಿಖರವಾಗಿ ಪತ್ತೆ ಮಾಡುವಂತಹ ಸಂವೇದಕಗಳು, ಹಾಗೇನೆ ದೀರ್ಘ ಬ್ಯಾಟರಿ ಬಾಳಿಕೆಗಾಗಿ ಅಲ್ಟ್ರಾ ಲೋ ಪವರ್ ಅಂದ್ರೆ ತುಂಬಾ ಕಡಿಮೆ ಪವರ್ ಶಕ್ತಿಯನ್ನ ಬಳಸುವಂತಹ ಸೆನ್ಸರ್ಗಳು, ಮತ್ತು ಬೆಳಕಿನ ಪರಿಸ್ಥಿತಿಗಳು ಬದಲಾಗುವ ಮೊದಲು ಹೊಳಪಿನ ಅಗತ್ಯತೆಗಳನ್ನ ಊಹೆ ಮಾಡುವಂತಹ AI ವ್ಯವಸ್ಥೆಗಳು, ಸಾಧ್ಯವಾದಷ್ಟು ಕಡಿಮೆ ಬ್ಯಾಟರಿ ಶಕ್ತಿಯನ್ನ ಬಳಸುವಾಗ ಪ್ರದರ್ಶನಗಳು ಹೆಚ್ಚು ನೈಸರ್ಗಿಕವಾಗಿ ಮತ್ತೆ ಆರಾಮದಾಯಕವಾಗಿ ಇರುವಂತೆ ಮಾಡೋದಿಕ್ಕೆ ಈ ರೀತಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ.
1: ನೀವು ಕರೆಕ್ಟ್ ಟೈಮಿಂಗ್ ಸಿಕ್ಬಿಟ್ಟು ನನಗೆ ಸೆನ್ಸರ್ ಬಗ್ಗೆ ಹೇಳಿದ್ದಂತೂ ನನಗೆ ಸರಿ ಹೋಯ್ತು. ಇವಾಗ ನಾನು ಈ ಫೀಚರ್ನ ಎನೇಬಲ್ ಮಾಡ್ಕೊಳ್ತೀನಿ.
0: ಎನೇಬಲ್ ಮಾಡ್ಕೊ, ನಿನ್ ಕಣ್ಣಿಗೂ ಕೂಡ ಆರಾಮದಾಯಕವಾಗಿರುತ್ತೆ, ಹಾಗೆ ಬ್ಯಾಟರಿ ಕೂಡ ಉಳಿತಾಯ ಆಗುತ್ತೆ ನೋಡು.
1: ಹೌದು, ಇಷ್ಟ ದಿವಸ ನೋಡಿ ಸುಮ್ಮನೆ ಬ್ಯಾಟ್ರಿನೂ ವೇಸ್ಟ್ ಮಾಡ್ಕೊಂಡೆ. ಕಣ್ಣಿಗೂ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ ಅನ್ಸುತ್ತೆ ಅಲ್ವಾ, ಜಾಸ್ತಿ ಬ್ರೈಟ್ನೆಸ್ ಅಲ್ಲಿ ನನ್ ಫೋನ್ ನೋಡೋದ್ರಿಂದ.
0: ಹೌದು, ಖಂಡಿತವಾಗ್ಲೂ ಕಣ್ಣಿಗೆ ಹೆಚ್ಚಿನ ಸ್ಟ್ರೈನು ಹಾಗೆ ಆಗಿರುತ್ತೆ.
1: ಇನ್ ಮುಂದೆ ಇದನ್ನ ಆನ್ ಮಾಡ್ಕೊಂಡು ಎಲ್ಲಿ ಹೋದ್ರು ಅದು ತಂತಾನಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ನನ್ನ ಕೆಲಸ ಕಡಿಮೆ ಮಾಡುತ್ತೆ.
0: ಹೌದು ನೋಡು, ಪ್ರತಿನಿತ್ಯ ಈ ತರದನ್ನ ಬಳಸ್ತಾ ಇರ್ತೀವಿ, ಆದ್ರೆ ಇದ್ರ ಹಿಂದೆ ಇಷ್ಟು ಕುತೂಹಲಕಾರಿ ಆಸಕ್ತದಾಯಕ ತಂತ್ರಜ್ಞಾನಗಳು ಇರುತ್ತೆ.
1: ಹೌದು ನೋಡಿ, ಅದ್ರಲ್ಲೂ ಫ್ರಂಟ್ ಕ್ಯಾಮ್ರಾದ ಹತ್ರನೇ ಆ ಸೆನ್ಸರ್ ಇರುತ್ತೆ, ಅದಷ್ಟು ಗೊತ್ತೇ ಆಗಿರಲ್ಲ ನಾವು, ಬರೀ ಅದು ಕ್ಯಾಮ್ರಾ ಅದು ಲೆನ್ಸ್ ಏನೇನೋ ಅನ್ಕೊಂಡಿರ್ತೀವಿ.
0: ಹೌದು, ನಾವು ಒಂದ್ ಫೋನ್ ನ ತಗೊಂಡಾಗ ಮುಖ್ಯವಾಗಿ ನೋಡೋದೆ ಕ್ಯಾಮ್ರಾ ಕ್ಲಾರಿಟಿ,
1: ಕ್ಯಾಮ್ರಾ
0: ಮೆಮೊರಿ ಎಷ್ಟಿದೆ. ಅದ್ ಬಿಟ್ರೆ ಸಾಕಷ್ಟು ರೀತಿಯ ಕೆಲಸಗಳು ಈ ರೀತಿ ಚಿಕ್ಕ ಪುಟ್ಟ ಸೆನ್ಸರ್ ಇಂದ ನಡೀತಾ ಇರುತ್ತೆ, ಬಟ್ ಅದ್ ಎಲ್ಲಿರುತ್ತೆ ಹೇಗಾಗುತ್ತೆ ಅದಕ್ಕೆ ನಾವು ಗಮನ ಕೊಟ್ಟಿರಲ್ಲ.
1: ಹೌದೌದು, ನಿಜ.
0: ಸರಿ, ಯಾವ ಸಬ್ಜೆಕ್ಟ್ ನೋಟ್ಸ್ ಕಳ್ಸಿದ್ದಾರೆ? ಎಕ್ಸಾಮ್ ಹತ್ರ ಬೇರೆ ಬರ್ತಾ ಇದೆ.
1: ಅಯ್ಯೋ, ನನಗೆ ಬಯೋಟೆಕ್ನಾಲಜಿ ಕಳ್ಸಿದಾರಪ್ಪ, ತುಂಬಾ ಇದೆ ಕಲಿಯೋಕೆ, ನಾನು ಹೊರಡ್ತೀನಿ ಆಯ್ತಾ?
0: ಸರಿ ಸರಿ ಲಿಖಿತ, ಆಯ್ತು,
1: ಬಾಯ್ ಅಕ್ಕ.
0: ಬಾಯ್ ಬಾಯ್.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು HV ಸ್ವರ್ಣದಾಸ್ ಮತ್ತು MP ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ F ತಳವಾರ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: 8:30 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಗಜಲ್ಸ್ ಆರಂಭಕ್ಕೆ ಕೇಳಿ ಇಬ್ರಾಹಿಂ ಅಶ್ಕ್ ಅವರ ಗಜಲ್, ಹಾಡಿದ್ದಾರೆ ಭೂಪಿಂದರ್ ಸಿಂಗ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ನಮ್ಮ ಹಾಸನ ಜನತೆ, ಕೇಳುಗರಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರ ನಮಸ್ಕಾರಗಳು. ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದು ಯಾವಾಗ ಅಂದರೆ ದಿನಾಂಕ 28ನೇ ತಾರೀಕು ಜೂನ್ ಇದೇ ವರ್ಷ. ಈಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗುತ್ತೆ. ತಪ್ಪದೆ ತಾವು ಬೂತ್ಗೆ 28ನೇ ತಾರೀಕು ಭೇಟಿ ಕೊಡಬೇಕು, ತಮ್ಮ ಮಗುವಿಗೆ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು. ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 29ನೇ ತಾರೀಕು 30ನೇ ತಾರೀಕು ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ. ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಅನ್ನ ಕಡ್ಡಾಯವಾಗಿ ಹಾಕಿಸ್ಬೇಕು. ಇನ್ನು ನಗರ ಪ್ರದೇಶಗಳಲ್ಲಿ 3 ದಿನ ನಾವು ಮಾಡ್ತವೆ. 29, 30, 1ನೇ ತಾರೀಕು ಸಹ ಅವರು ಮನೆ ಮನೆಗೆ ಭೇಟಿಯನ್ನ ನೀಡಿ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕಲಾಗುತ್ತದೆ. 2 ಹನಿ ಪಲ್ಸ್ ಪೋಲಿಯೋದಿಂದ ಮಕ್ಕಳ ಜೀವನ ಆರೋಗ್ಯಕರವಾಗಿ ಆಗುತ್ತೆ. ನಮ್ಮ ದೇಶವನ್ನ, ನಮ್ಮ ಸಮಾಜವನ್ನ ಪೋಲಿಯೋ ಮುಕ್ತವನ್ನಾಗಿ ಮಾಡಬೇಕು ಅಂದ್ರೆ ಕೇವಲ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಮಕ್ಕಳಿಗೆ ನೀಡಿ. ಧನ್ಯವಾದಗಳು.
2: ಕೇಳುಗರೆ, ನಾಳೆ ಬೆಳಗ್ಗೆ 7:15 ಹಾಸನ ಜಿಲ್ಲೆಯಲ್ಲಿ 2026ನೇ ವರ್ಷದ ಪಲ್ಸ್ ಪೋಲಿಯೋ ಅಭಿಯಾನ ಕುರಿತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಚ್ ಅನಿಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಸಹಜ ಹೆರಿಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನಿಲ್ ಬೈ ಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. 8:30 ಗಾಂಧಿ ಸ್ಮೃತಿ, 8:45 ಸುಮಧುರ, 9:00 ಯೋಗಾಮೃತ ಪ್ರಸಾರವಾಗಲಿದೆ. ನಾಳಿನ ವಿಷಯ ಷಟ್ಕರ್ಮ ಭಾಗ 1. ಭಾಗವಹಿಸುತ್ತಾರೆ ಡಾ ತ್ರಿಶೂಲ್ ದೇವ್ ಟಿಎ. ನಾಳೆ ಬೆಳಗ್ಗೆ 9:10 ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 10:30 ವಾಟ್ಸ್ಆಪ್ ಗೀತೆಗಳನ್ನು ಕೇಳಬಹುದು. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಇದರಲ್ಲಿ ಡಾ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾ ಕೆಜಿ ಕವಿತಾ. ನಿರ್ವಹಣೆ ಸುಜಾತ ಎಫ್ ತಲ್ವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಹಾಸನ ಆಕಾಶವಾಣಿಯಿಂದ ಗಜಲ್ಸ್ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಧು ಮದನ್ ಪಾಲ್ ಅವರ ಗಜಲ್. ಹಾಡಿದ್ದಾರೆ ಅನುರಾಧ ಪೌಡ್ವಾಲ್ ಮತ್ತು ಜಸ್ವಂತ್ ಸಿಂಗ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಗಜಲ್ಸ್ ಕೇಳಿದಿರಿ. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಸಮಯ ಸರಿಯಾಗಿ 9:30 ಕಾವ್ಯವಾಚನ ಆರಂಭಕ್ಕೆ ಕೇಳಿ ರತ್ನಾಕರ ವರ್ಣೀಯ ಭರತೇಶ ವೈಭವದಿಂದ ಆಯ್ದ ಭಾಗ ಕಿರುವೆರಳ ಸಟೆ. ವಾಚಿಸುತ್ತಾರೆ ಇಂದಿರಾ ಶಾಸ್ತ್ರೀ.

ಇದುವರೆಗೂ ರತ್ನಾಕರ ವರ್ಣೀಯ ಭರತೇಶ ವೈಭವದಿಂದ ಆಯ್ದ ಭಾಗ ಕಿರುಬೆರಳ ಸಟ್ಟೆಯನ್ನ ಕೇಳಿದಿರಿ. ವಾಚಿಸಿದವರು ಇಂದಿರಾ ಶಾಸ್ತ್ರಿ. ಇನ್ನು ಮುಂದೆ ಕೇಳಿ ಇಂದಿರಾ ಶಾಸ್ತ್ರಿಯವರು ವಾಚಿಸಿರುವ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಭಾಗ ರಾಜ್ಯ ಸಮರ್ಪಣೆ.

ಇದುವರೆಗೂ ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಭಾಗ ರಾಜ್ಯ ಸಮರ್ಪಣೆ ಕೇಳಿದಿರಿ. ವಾಚಿಸಿದವರು ಇಂದಿರಾ ಶಾಸ್ತ್ರಿ.

ಕೇಳುಗರೆ, ನಾಳೆ ಬೆಳಗ್ಗೆ 7:15 ಹಾಸನ ಜಿಲ್ಲೆಯಲ್ಲಿ 2026ನೇ ವರ್ಷದ ಪಲ್ಸ್ ಪೋಲಿಯೋ ಅಭಿಯಾನ ಕುರಿತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ ಅನಿಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ನಾಳೆ ಬೆಳಗ್ಗೆ 7:45 ಸಹಜ ಹೆರಿಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಾಳೆ ಬೆಳಗ್ಗೆ 9:00 ಯೋಗಾಮೃತ, ವಿಷಯ ಷಟ್ಕರ್ಮ ಭಾಗ 1. ಭಾಗವಹಿಸುತ್ತಾರೆ ಡಾಕ್ಟರ್ ತ್ರಿಶೂಲ್ ದೇವ್ ಟಿಎ. 9:10 ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಜ್ಞಾನದೀವಿಗೆ. 10:30 ವಾಟ್ಸ್ಆಪ್ ಗೀತೆಗಳನ್ನು ಕೇಳಬಹುದು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಗೋಟು ವಾದ್ಯವಾದನ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾ ಕೆಜಿ ಕವಿತಾ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆಯೇ.

ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಪಾವನಗಂಗಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಎಸ್ ಜಾನಕಿಯವರು ಹಾಡಿರುವ ಬಯಲುದಾರಿ ಚಿತ್ರದ ಈ ಗೀತೆಯನ್ನು ಚಿ ಉದಯಶಂಕರ್ ಅವರ ಈ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ದೇವರಗುಡಿ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಚಿಯುತ ಶಂಕರ್.

ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಈ ಗೀತೆಯನ್ನು. ಚಿ ಉದಯಶಂಕರ್ ಅವರ ಈ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಹೊಂಬಿಸಿಲು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ.

ಭಾಗ್ಯವಂತರು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಕೇಳುಗರೆ, ನಾಳೆ ಬೆಳಗ್ಗೆ 7:45 ಸಹಜ ಹೆರಿಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 10:30. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್.

0: ಆಕಾಶವಾಣಿ ಹಾಸನ. ಕೇಳುಗರೆ, ಈಗ ಕೇಳಿ ಹಾಸನ ಜಿಲ್ಲೆಯಲ್ಲಿ 2026ನೇ ವರ್ಷದ ಪಲ್ಸ್ ಪೋಲಿಯೋ ಅಭಿಯಾನ. ಈ ಕುರಿತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಹೆಚ್ ಅನಿಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ 2026ನೇ
2: ಪೊಲೀಸ್.
3: ಮಿಸ್ ಸೀಮಾ?
2: ಹೌದು.
3: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಆದ್ರೆ ನಾನು
3: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?